ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕ ವರ್ಷ, ಶ್ರಾವಣ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 16ನೇ ತಾರೀಕು ಭಾನುವಾರ. ಈಗ ಸಮಯ 5:56:51. ಪ್ರೀತಿಯ ಶ್ರೋತೃಗಳಿಗೆಲ್ಲ ಶುಭೋದಯದ ಹಾರೈಕೆಯೊಂದಿಗೆ ಇಂದಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಪುಷ್ಪ ರಾಜಪ್ಪ. ಶುಭ ನುಡಿ. ಯಾವುದರಲ್ಲಿ ಆಂತರಿಕ ಸಮಾಧಾನ ಇರುವುದೋ ಅದೇ ಜೀವನ. ಆಂತರಿಕ ಸಮಾಧಾನ ಇರದಿದ್ದರೆ ಅದು ಜೀವನವೇ ಅಲ್ಲ. ನಿಷ್ಕಾಮ ಸೇವೆ ಹಾಗೆ ಭಕ್ತಿ, ಇವು ಮನಸ್ಸಿಗೆ ಸಮಾಧಾನ ತರುವ ಸಾಧನಗಳು. ಹೀಗೆಂದವರು ವಿನೋಬಾ ಭಾವೆ. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ಡಾ ಶುಭಶ್ರೀ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚೆಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸಂತೋಷ್ ಕೆಎನ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್

0: ಇಸಬಹುದು. 9:35ಕ್ಕೆ ಕನ್ನಡ ಚಿತ್ರಗೀತೆಗಳು, 9:45ಕ್ಕೆ ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. ಈ ಬೆಳಿಗ್ಗೆ 10:00ಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕ ಸಂಖ್ಯೆ 08272228558. ಮತ್ತೊಂದು ದೂರವಾಣಿ ಸಂಖ್ಯೆ 2281229. ನಿರ್ವಹಣೆ ಶಕುಂತಲಾ ಎಂ. 10:30ಕ್ಕೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00ಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕ ಸಂಖ್ಯೆ 08272228558, 2291219. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ, ವರ ಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮುಟ್ಟಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ಸಂದರ್ಶನ, ಡಾ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶಕರು ಮಮತಾ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00ಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20ಕ್ಕೆ ಅಮರ ಧ್ವನಿ, ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನೆನೆ ನೆನೆ ಆ ದಿನವ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಮಲ್ಲೇಂಗಡ ಚಂಗಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಿಎಸ್ ನಾಗಭೂಷಣ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. 1:40ಕ್ಕೆ ಪ್ರಚಲಿತ, 2:40ಕ್ಕೆ ಕಾವ್ಯವಾಚನ, 3:00ಗೆ ಗೀತಮಾಧುರ್ಯ ನೇರ ಫೋನ್ ಇನ್ ಕಾರ್ಯಕ್ರಮ. ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕ ಸಂಖ್ಯೆ 08272228558, 2281219. 4:00ಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಾಚನಹಳ್ಳಿ ಸಾಗರ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಸಂದೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ, ಪ್ರಸ್ತುತಿ ಎಂ ಶಕುಂತಲಾ, ನಿರ್ವಹಣೆ ಪಿಎಂ ಜಗದೀಶ್. 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00ಗೆ ಯುವವಾಣಿ ಯುವಲಹರಿ, ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 5:30ಕ್ಕೆ ಚಿತ್ರಕಾವೇರಿ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51ಕ್ಕೆ ಕೃಷಿ ರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವಿದೆ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:30ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾಷಣ, ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. 8:00ಗೆ ಸಿರಿಗಂಧ, 9:30ಕ್ಕೆ ರಾಷ್ಟೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೀಶ್ ತ್ರಿಪಾಠಿ, ಕನ್ನಡಕ್ಕೆ ಡಾ ಕುಲದೀಪ್ ಎನ್. 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸಾಯಿರಾಮ್ ಮುಜ್ತಬಾ. The nation celebrated its 80th Independence Day yesterday. On the occasion, Prime Minister Narendra Modi hoisted the national flag from the ramparts of the Red Fort and made several important announcements. Addressing the nation, the Prime Minister said, over the past 12 years,

ಇನ್ನು ಮುಂದೆ ಕೇಳಿ ಬಾಚರಣ್ಯಂಡ ಅಪ್ಪಣ್ಣ ರಚನೆಯ ಗೀತೆ. ಆದಿಕಾರಣ ಮೂಲ ಪುರುಷಂಡ ಹಾಡಿದ್ದಾರೆ ಆಲೆಮಡ ಚಿತ್ರಾನಂಜಪ್ಪ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುಯಿಂತೋಡು ದಾಮೋದರ ರಚನೆಯ ಗೀತೆ ಏಳು ಶಂಕರ ಮಂಗ. ಹಾಡಿದ್ದಾರೆ ಅಜಯ್ ವಾರಿಯರ್ ಮತ್ತು ಸಂಗಡಿಗರು.

ಈ ಗೀತೆಯೊಂದಿಗೆ ಇಂದಿನ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ.

0: ಉಪಯೋಗಿಸ್ತೀವಿ. ಹೀಗೆ ಹೊರ ಜಗತ್ತಿನ ಜೊತೆ ನಮ್ಮ ಸಂಪರ್ಕದಿಂದ ಉಂಟಾಗೋದು ಅನುಭವ. ಬದುಕಿನ ಸುಖ ದುಃಖ, ಗೆಲುವು ಸೋಲು, ಪ್ರೀತಿ ವಿರಹ ಇವೆಲ್ಲ ಅನುಭವಗಳು. ಆದರೆ ಪ್ರತಿಯೊಂದು ಅನುಭವನೂ ಅನುಭವ ಆಗೋದಿಲ್ಲ. ಒಂದು ಘಟನೆ ನಮ್ಮ ಮನಸ್ಸನ್ನು ತಟ್ಟಿ ನಮ್ಮೊಳಗೆ ಇಳಿದು ಚಿಂತನೆಗೆ ಕಾರಣವಾಗಿ ಬದುಕಿನ ಬಗ್ಗೆ ಹೊಸ ಅರಿವನ್ನು ಕೊಟ್ಟಾಗ ಅದು ಅನುಭವವಾಗತ್ತೆ. ಅನುಭವವು ಹೊರಗಿನಿಂದ ಬರುತ್ತೆ, ಅನುಭವ ಒಳಗಿನಿಂದ ಮೂಡುತ್ತೆ. ಮಳೆ ಎಲ್ಲರ ಮೇಲೂ ಒಂದೇ ರೀತಿ ಸುರಿಯುತ್ತೆ, ಆದರೆ ರೈತನಿಗೆ ಅದು ಭರವಸೆ, ಕವಿಗೆ ಅದು ಕಾವ್ಯ, ವಿರಹಿಗೆ ಅದು ನೆನಪು. ಮಳೆ ಒಂದೇ ಅನುಭವ, ಆದರೆ ಅದರ ಅನುಭವ ಮಾತ್ರ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಅದರಿಂದ ಅನುಭವ ಮತ್ತು ಅನುಭವದ ನಡುವಿನ ವ್ಯತ್ಯಾಸವನ್ನ ಸಾಂದ್ರತೆಯ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಅನುಭವ ಹಾಲಾದ್ರೆ ಅನುಭವ ತುಪ್ಪದ ಹಾಗೆ. ಹಾಲನ್ನ ಕುದಿಸಿ, ಹೆಪ್ಪುಗಟ್ಟಿಸಿ, ಮಥಿಸಿ, ಬೆಣ್ಣೆ ತೆಗೆದು ಮತ್ತೆ ಕಾಯಿಸಿದಾಗ ಮಾತ್ರ ತುಪ್ಪ ಸಿಗುತ್ತೆ. ಹಾಗೆಯೇ ಅನುಭವನೂ ಮನಸ್ಸಿನೊಳಗೆ ಕುದಿದು ಚಿಂತನೆಯ ಮೂಲಕ ಬಸಿದು ಜೀವನದ ಅರ್ಥದ ಜೊತೆ ಬೆರೆತಾಗ ಅನುಭವ ಆಗತ್ತೆ. ಕಾಫಿಯ ಉದಾಹರಣೆಯನ್ನ ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ಕಾಫಿ ಪುಡಿಯನ್ನ ನೀರಿನಲ್ಲಿ ಹಾಕಿದ ತಕ್ಷಣ ಅದರ ಸತ್ವ ಸಿಗಲ್ಲ, ಅದು ಕುದಿಬೇಕು, ಬಸಿಬೇಕು, ನಂತರ ಹಾಲು ಮತ್ತು ಸಕ್ಕರೆ ಬೆರೆತಾಗ ಅದರ ನಿಜವಾದ ರುಚಿ ಹೊರಗೆ ಬರುತ್ತೆ. ಹಾಗೆಯೇ ಜೀವನದ ಘಟನೆಗಳು ಕೇವಲ ಸಂಭವಿಸಿದರೆ ಸಾಕಾಗೋದಿಲ್ಲ, ಅವು ನಮ್ಮೊಳಗೆ ಕುದಿಯಬೇಕು, ಆಗಲೇ ಅವು ಅನುಭವದ ಸಿಹಿಯನ್ನ ಕೊಡುತ್ತೆ. ಇಂದು ಮನುಷ್ಯನಿಗೆ ಅನುಭವಗಳ ಕೊರತೆ ಇಲ್ಲ, ಆದರೆ ಅನುಭವಗಳ ಕೊರತೆ ಇದೆ. ನಾವು ಅನೇಕವನ್ನ ನೋಡ್ತೇವೆ, ಆದರೆ ಎಲ್ಲವನ್ನ ಅರಿಯೋದಿಲ್ಲ. ಅನೇಕವನ್ನ ಕೇಳ್ತೇವೆ, ಆದರೆ ಎಲ್ಲವನ್ನ ಮನಸ್ಸಿನೊಳಗೆ ಇಳಿಸಿಕೊಳ್ಳೋದಿಲ್ಲ. ಅದರಿಂದ ಬದುಕಿನ ಮೌಲ್ಯ ಅನುಭವಗಳ ಸಂಖ್ಯೆಯಲ್ಲಿ ಇಲ್ಲ, ಅವುಗಳಿಂದ ಹುಟ್ಟುವ ಅನುಭವದ ಸಾಂದ್ರತೆಯಲ್ಲಿದೆ. ಅನುಭವ ಬದುಕಿಗೆ ವ್ಯಾಪ್ತಿಯನ್ನ ಕೊಡುತ್ತೆ, ಅನುಭವವು ಬದುಕಿಗೆ ಆಳವನ್ನ ಕೊಡುತ್ತೆ. ಅನುಭವ ಕಣ್ ತೆರೆಸಿದ್ರೆ ಅನುಭವ ಅಂತಃಕರಣವನ್ನ ತೆರೆಸುತ್ತೆ. ಅದರಿಂದ ಅನುಭವ ಮತ್ತು ಅನುಭವ ಎರಡು ಬೇರೆ ಬೇರೆ ಸಂಗತಿ ಅಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳು. ಅನುಭವ ಅನ್ನೋದು ನಮ್ಮೊಳಗಿನ ಪೊರೆಯನ್ನ ಕಳಚಿ ಸಣ್ಣತನವನ್ನ ಬದಿಗೆಸ್ತು, ನಾನೇನು, ಯಾತಕ್ಕಾಗಿ ನಾನು, ನನ್ನ ಬದುಕಿನ ಸಾರ್ಥಕತೆ ಏನು, ಇವೆಲ್ಲವನ್ನ ಕಂಡುಕೊಳ್ಳುವ ಮಾರ್ಗ. ಅನುಭವವು ಕೇವಲ ಜ್ಞಾನವಲ್ಲ, ಅದು ಜ್ಞಾನವನ್ನ ಮೀರಿ ಬದುಕಿನ ಸತ್ಯವನ್ನು ಸ್ಪರ್ಶಿಸುವ ಸ್ಥಿತಿ. ಪುಸ್ತಕಗಳು ಮಾಹಿತಿಯನ್ನೀಡಬಹುದು, ಗುರುಗಳು ಮಾರ್ಗವನ್ನ ತೋರಿಸಬಹುದು, ಆದರೆ ಅನುಭವವನ್ನ ಯಾರೂ ಕೊಡೋದಿಲ್ಲ. ಅದನ್ನ ಪ್ರತಿಯೊಬ್ಬರೂ ತಮ್ಮ ಬದುಕಿನ ಮೂಲಕವೇ ಸಂಪಾದಿಸಬೇಕು. ಅನುಭವ ಹೊಂದಿದ ವ್ಯಕ್ತಿಯ ಮಾತುಗಳಲ್ಲಿ ಬರೀ ಶಬ್ದಗಳಿರೋದಿಲ್ಲ, ಬದುಕಿನ ಸತ್ಯದ ಪ್ರತಿಧ್ವನಿ ಇರುತ್ತೆ. ಆದ್ರಿಂದನೇ ಕೆಲವು ಸರಳ ಮಾತುಗಳು ಕೂಡ ನಮ್ಮ ಹೃದಯವನ್ನ ಆಳವಾಗಿ ತಟ್ಟತ್ತೆ. ಅನುಭವ ಮನುಷ್ಯನಲ್ಲಿ ವಿನಯವನ್ನ ಬೆಳೆಸುತ್ತೆ, ಅಹಂಕಾರವನ್ನ ಕರಗಿಸುತ್ತೆ, ಪರರ ನೋವನ್ನು ತನ್ನದಾಗಿ ಕಾಣುವ ಹೃದಯವನ್ನ ರೂಪಿಸುತ್ತೆ. ಅನುಭವಗಳು ನಮ್ಮನ್ನು ಕಾಲದೊಟ್ಟಿಗೆ ದೊಡ್ಡವರನ್ನಾಗಿಸಿದ್ರೆ ಅನುಭವವು ನಮ್ಮನ್ನ ಮಾನವೀಯತೆಯ ಜೊತೆಗೆ ಪ್ರಬುದ್ಧರನ್ನಾಗಿಸುತ್ತೆ. ಮನುಷ್ಯನ ಮಹತ್ವವನ್ನ ಅವನು ಎಷ್ಟು ಅನುಭವಗಳನ್ನ ಹೊಂದಿದ್ದಾನೆ ಅನ್ನೋದ್ರಿಂದ ಅಳೆಯೋದಿಲ್ಲ, ಆ ಅನುಭವಗಳಿಂದ ಎಷ್ಟು ಪ್ರಜ್ಞೆ, ಕರುಣೆ ಮತ್ತು ವಿವೇಕವನ್ನ ಬೆಳೆಸಿಕೊಂಡಿದ್ದಾನೆ ಎಂಬುದರಿಂದ ಅಳಿಯಲಾಗುತ್ತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:34:46. ಈಗ ಕೇಳಿ ರೈತರಿಗೆ ಸಲಹೆ.
3: ಕಾಫಿ ಬೆಳೆನಲ್ಲಿ ಸಾಧಾರಣವಾಗಿ ಜೂನ್ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಕಾಫಿ ಕಾಯಿಗಳ ಬೆಳವಣಿಗೆ ಆಗುತ್ತೆ. ಈ ಹಂತದಲ್ಲಿ ಹೆಚ್ಚಾದಂಥ ಮಳೆ, ಸತತವಾದಂಥ ಮಳೆ ಆಗುವಂಥ ಸಂದರ್ಭದಲ್ಲಿ ನಾವು ಕಾಫಿ ಗಿಡಗಳ ಬೇರಿನ ವಲಯದಲ್ಲಿ ನೀರು ನಿಲ್ಲದನ್ನು ಕಾಣಬಹುದು, ಅತಿ ಹೆಚ್ಚು ತೇವಾಂಶ ಇರೋದನ್ನು ಕೂಡ ಕಾಣಬಹುದು. ಇದರಿಂದ ಈ ಕಾಫಿ ಕಾಯಿಗಳು ಚೆನ್ನಾಗಿ ಬಲಿಯೋದಕ್ಕಿಂತ ಮುಂಚೆನೇ ಬಿದ್ದು ಹೋಗ್ತವೆ. ಇದು ಕಾಫಿಯಲ್ಲಿ ಒಂದು ದೊಡ್ಡ ಸಮಸ್ಯೆ. ಈ ಒಂದು ಪ್ರತಿಕೂಲ ವಾತಾವರಣದ ಸಂದರ್ಭದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿಗಳ ತೊಟ್ಟು ಕೊಳೆ ರೋಗಗಳು ಕೂಡ ಕಾಣಿಸ್ಕೊಳ್ತವೆ. ಅರೇಬಿಕಾ ಮತ್ತು ರೋಬಸ್ಟ ಕಾಫಿ ಎರಡರಲ್ಲೂ ಈ ಎರಡೂ ರೋಗಗಳು ಕಾಣಿಸ್ಕೊಳ್ತವೆ. ಸಾಧಾರಣವಾಗಿ 5-8% ಈ ಕಾಫಿ ಕಾಯಿಗಳು ಸ್ವಾಭಾವಿಕವಾಗಿಯೇ

0: ವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
1: ಅನುಭವ ಮತ್ತು ಅನುಭಾವ ಈ ಎರಡೂ ಪದಗಳು ಒಂದೇ ಮೂಲದಿಂದ ಬಂದಿದ್ರೂ ಅವು ಒಂದೇ ಅಲ್ಲ. ಅನುಭವವು ಇಂದ್ರಿಯಗಳ ಮೂಲಕ ಹುಟ್ಟುತ್ತವೆ, ಆದರೆ ಅನುಭಾವವು ಮನಸ್ಸಿನ ಮೂಲಕ ಅರಳತ್ತೆ. ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿನಿಂದ ವಾಸನೆ ಗ್ರಹಿಸ್ತೇವೆ, ನಾಲಿಗೆಯಿಂದ ರುಚಿಯನ್ನ ಸವಿತೀವಿ, ಚರ್ಮದಿಂದ ಸ್ಪರ್ಶವನ್ನ ಅನುಭವ

0: ಈ ಅರೇಬಿಕ ಕಾಫಿನಲ್ಲಿ ಬಿದ್ದೋಗ್ತವೆ. ರೋಬಸ್ಟ ಕಾಫಿನಲ್ಲಿ 10-15% ಈ ಕಾಫಿ ಕಾಯಿಗಳು ಬೀಳೋದನ್ನು ನಾವು ಕಾಣಬಹುದು. ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಕಾಯಿಗಳೇನಾದರೂ ಬಿದ್ದರೆ ಅದಕ್ಕೆ ಈ ಹೆಚ್ಚಿನ ತೇವಾಂಶದ ಒಂದು ಪರಿಸ್ಥಿತಿಯೇ ಕಾರಣ ಅಂತ ನಾವು ತಿಳ್ಕೋಬೋದು. ಇದು ಈ ಮಾನ್ಸೂನ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಬರುವಂಥ ಈ ಕೊಳೆ ರೋಗಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಈ ಹೆಚ್ಚಾದಂಥ ತೇವಾಂಶ ಕಾಫಿ ತೋಟಗಳಲ್ಲಿ ಇರೋದರಿಂದ ಈ ಸಸ್ಯ ಹಾರ್ಮೋನುಗಳ ಅಸಮತೋಲನದಿಂದಾಗಿ ಈ ಕಾಫಿ ಕಾಯಿಗಳು ಬಿದ್ದೋಗ್ತವೆ. ಇದಕ್ಕಾಗಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ನಮ್ಮ ಕಾಫಿ ತೋಟಗಳಲ್ಲಿ ನಾವು ಬಸಿಗಾಲುವೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ನಾವು ತೆಗೆದಿರುವಂಥ ಈ ತೊಟ್ಲು ಗುಂಡಿಗಳನ್ನು ಸ್ವಚ್ಛ ಮಾಡ್ಕೋಬೇಕು. ಹೆಚ್ಚಾದಂಥ ನೀರು ಹೊರಹೋಗೋದಕ್ಕೆ ಈ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಮತ್ತು ಕಾಫಿ ಗಿಡಗಳ ಬುಡದಲ್ಲಿರುವಂಥ ಮುಚ್ಚಿಗೆಯನ್ನು ನಾವು ತೆಗಿಬೇಕಾಗತ್ತೆ. ಈ ಮುಚ್ಚಿಗೆಯನ್ನು ತೆಗೆದು 4 ಕಾಫಿ ಗಿಡಗಳ ಮಧ್ಯದಲ್ಲಿ ಅದನ್ನು ಗುಡ್ಡೆ ಹಾಕಬೇಕಾಗತ್ತೆ. ಇದರಿಂದ ನಾವು ನೀರು ನಿಲ್ಲದನ್ನು ತಪ್ಪಿಸ್ಬೋದು. ಹಾಗೆಯೇ ತೇವಾಂಶ ಸ್ವಲ್ಪ ಮಟ್ಟಿಗೆ ಆವಿಯಾಗೋದಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ಬೋದು. ಬೇರುಗಳು ಚೆನ್ನಾಗಿ ಉಸಿರಾಡೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ನೆತ್ತಿ ಬಿಡಿಸೋದು ಈ ಕಾಫಿನಲ್ಲಿ ಬಹಳ ಮುಖ್ಯವಾದಂಥ ಕ್ರಮ. ಈಗಾಗಲೇ ಕಾಫಿ ಗಿಡಗಳಲ್ಲಿ ನೆತ್ತಿಯನ್ನು ಬಿಡಿಸದೇ ಇದ್ದರೆ ಈಗಾದರೂ ಅದನ್ನು ಮಾಡಲೇಬೇಕಾಗತ್ತೆ. ಕಂಬ ಚಿಗುರನ್ನು ತೆಗೆದರ ಕಡೆಗೆ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಇದರಿಂದ ಈ ಕಾಫಿ ಗಿಡಗಳ ಪೊದೆಯಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು. ಇದೇ ಸಂದರ್ಭದಲ್ಲಿ 50 ಕಿಲೋಗ್ರಾಂನಷ್ಟು ಯೂರಿಯಾವನ್ನು ಪ್ರತಿ ಎಕರೆಗೆ ಈ ಮಳೆ ಬಿಡುವು ಕೊಟ್ಟಾಗ ನಾವು ಗಿಡಗಳಿಗೆ ಕೊಡಬೇಕಾಗತ್ತೆ. ಇದರಿಂದ ಬೇರಿನ ಚಟುವಟಿಕೆಯನ್ನು ನಾವು ಹೆಚ್ಚಿಸ್ಬೋದು. ಹಾಗೆಯೇ ಈ ಕಾಯಿಗಳ ಒಂದು ಬೆಳವಣಿಗೆಯನ್ನು ಕೂಡ ಹೆಚ್ಚಿಸ್ಬೋದು. ಈ ಒಂದು ಸಂದರ್ಭದಲ್ಲಿ ನಾವು ಈ ಕಾಫಿ ತೋಟಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಈ ಕೊಳೆ ರೋಗಗಳ ಒಂದು ಹಾವಳಿಗೆ ತುತ್ತಾದಂಥ ಕಾಫಿ ಗಿಡಗಳ ಭಾಗಗಳನ್ನು ನಾವು ಸಂಗ್ರಹಿಸಬೇಕಾಗತ್ತೆ. ವಿಶೇಷವಾಗಿ ಕಾಫಿ ಎಲೆಗಳು, ಈ ಕೊಳೆತ ರೋಗಕ್ಕೆ ತುತ್ತಾದಂಥ ಕಾಫಿ ಕಾಯಿಗಳು, ಈ ಕಾಫಿ ಗಿಡಗಳ ಮೇಲೆ ಬಿದ್ದಂಥ ನೆರಳು ಮರಗಳ ಎಲೆಗಳನ್ನು ನಾವು ಸಂಗ್ರಹಿಸಿ ನಾಶ ಮಾಡಬೇಕಾಗತ್ತೆ. ಮುಖ್ಯವಾಗಿ ಇವುಗಳನ್ನು ನಾವು ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಇದರಿಂದ ಕೊಳೆ ರೋಗದ ಸೋಂಕನ್ನು ನಾವು ಕಡಿಮೆ ಮಾಡಬಹುದು. ಈ ರೋಗ ಮತ್ತೆ ಹೆಚ್ಚಾಗೋದನ್ನು ನಾವು ತಡೆಗಟ್ಟಬಹುದು. ಈ ತೋಟಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡ ಮೇಲೆ ನಾವು ವಿಶೇಷವಾಗಿ ಈ ಮಳೆ ಬಿಡುವು ಕೊಟ್ಟಾಗ ಕೆಲವು ಶಿಲೀಂದ್ರನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ಒಪೇರಾ ಅಂತ ಒಂದು ಶಿಲೀಂದ್ರನಾಶಕ ಇದೆ. ಇದು ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿಕೊರೋಝೋಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕಗಳ ಮಿಶ್ರಣ. ಇದನ್ನು ನಾವು ಒಂದು ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲೋನೋಫಿಕ್ಸು ಮತ್ತು ಯಾವುದಾದ್ರೂ ಒಂದು ಅಂಟು ಪದಾರ್ಥವನ್ನು ಹಾಕ್ಕೊಂಡು ನಾವು ದ್ರಾವಣ ಮಾಡಿಕೊಂಡು ಚೆನ್ನಾಗಿ ಈ ಕಾಫಿ ಗಿಡಗಳ ಎಲೆಗಳು ಮತ್ತು ಆ ಕಾಯಿಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಈ ಬೆಳೀತಾ ಇರುವಂಥ ರೆಂಬೆಗಳಿಗೂ ಕೂಡ ನಾವು ಸಿಂಪರಣೆಯನ್ನು ಚೆನ್ನಾಗಿ ಮಾಡಬೇಕಾಗತ್ತೆ. ಇದರಿಂದ ಈ ಕಾಯಿಗಳು ಉದುರೋದನ್ನು ತಪ್ಪಿಸ್ಬೋದು. ಜೊತೆಗೆ ಈ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳು ಹರಡೋದನ್ನು ಕೂಡ ನಾವು ತಪ್ಪಿಸ್ಬೋದು. ಈ ಒಪೇರಾ ಅಥವಾ ಪೈರಕ್ಲೋಸ್ಟ್ರೋಬಿನ್ ಮತ್ತು ಎಪಾಕ್ಸಿಕೊರೋಝೋಲ್ ಶಿಲೀಂದ್ರನಾಶಕಗಳ ಮಿಶ್ರಣಕ್ಕೆ ಬದಲಾಗಿ ನಾವು ಟೆಬಿಕೊನೋಝೋಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು ಕೂಡ ಬಳಸ್ಕೋಬೋದು. ಈ ಟೆಬಿಕೊನೋಝೋಲನ್ನು ನಾವು 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗತ್ತೆ. ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲೋನೋಫಿಕ್ಸು ಮತ್ತು ಯಾವುದೇ ಒಂದು ಅಂಟು ಪದಾರ್ಥವನ್ನು ಬೆರೆಸ್ಕೊಂಡು ದ್ರವಣ ಮಾಡಿಕೊಂಡು ಈ ಕಾಫಿ ಗಿಡಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತ ಬಾಂಧವರೇ, ಈ ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
3: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
2: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ ಅಲ್ಲವೇ?

ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಸ್ವರ ಮಾಧುರ್ಯ. ಈಗ ಕೇಳಿ ಸ್ವಾತಿ ತಿರುನಾಳ್ ಅವರ ಕೃತಿ ಗೌಳರಾಗ ಆದಿತಾಳ, ಹಾಡಿದ್ದಾರೆ ಆಲತ್ತೂರು ಸಹೋದರರು.

ಇದುವರೆಗೆ ಸ್ವಾತಿ ತಿರುನಾಳ್ ಅವರ ಕೃತಿಯನ್ನು ಆಲತ್ತೂರು ಸಹೋದರರ ಹಾಡುಗಾರಿಕೆಯಲ್ಲಿ ಕೇಳಿದಿರಿ. ಇದಾಗಿತ್ತು ಇಂದಿನ ಸ್ವರ ಮಾಧುರ್ಯ. ಆಕಾಶವಾಣಿ ಮಡಿಕೇರಿ, ಸಮಯ 6:45 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂ

0: ಲೋಕವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
1: ನಮಸ್ಕಾರ
0: ಸರ್. ಸಾಮಾನ್ಯವಾಗಿ ಅನೇಕ ಕಡೆ ಮರಗಳು ಇರ್ತವೆ, ಅದು ನಮ್ಮ ಮನೆ ಹತ್ರ ಇರಬಹುದು, ನಮ್ಮ ಜಮೀನ್ ಹತ್ರ ಇರಬಹುದು, ಅದನ್ನ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಭಾವನೆ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ತೊಂದರೆನೂ ಆಗ್ತಾ ಇರಬಹುದು, ಅದು ಬೇರೆ ವಿಷಯ. ಆವಾಗ ಅವರು ಆ ಮರ ಕಡಿಬೇಕಂತಂದಾಗ ಅದಕ್ಕೆ ಕಾನೂನಿನ ಅನುಮತಿ ಬೇಕಾಗ್ತದೆ ಅಂತಂದ್ರೆ ಒಂದು ಭಯ ಇದೆ, ಏನ್ ಮಾಡ್ಬೇಕು ಅಂತ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನ್ ಮಾಡ್ಬೇಕು ಸರ್?
1: ಈಗ ಜಮೀನಿನಲ್ಲಿ ನನ್ನ ಜಮೀನಿನಲ್ಲಿ ಇದೆ ಅಂದ ಮಾತ್ರಕ್ಕೆ ನನಗೆ ಆ ಸ್ವತಂತ್ರವಾಗಿ ಕಡಿಯಲು ಅಧಿಕಾರ ಇದೆ ಅನ್ನೋದು ಅರ್ಥ ಅಲ್ಲ. ಮರದ ಜಾತಿ, ಸ್ಥಳ ಅಥವಾ ಉದ್ದೇಶ ಇವೆಲ್ಲ ಬಹಳ ಮುಖ್ಯ ಆಗ್ತದೆ. ಯಾವುದೇ ಮರ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ಕೆಲವು ಸಲ ಬೇಕೇ ಬೇಕಾಗ್ತದೆ. ಯಾಕೆಂದ್ರೆ ಈಗ ಕಾನೂನುಗಳು ಕೆಲವು ಅನ್ವಯ ಆಗ್ತದೆ. ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆಕ್ಟ್ ಅಂತ ಇದೆ, ಮರಗಳ ಸಂರಕ್ಷಣಾ ಅಧಿನಿಯಮ. ಇದರ ಪ್ರಕಾರ ನಗರ ಅಥವಾ ಪಟ್ಟಣ ಪ್ರದೇಶದಲ್ಲಿ ಯಾವುದೇ ಮರ ಕಡಿಯಲು ಕೂಡ ಅನುಮತಿ ಕಡ್ಡಾಯ ಆಗಿರ್ತದೆ. ಅದೇ ರೀತಿ ಅರಣ್ಯ ಪ್ರದೇಶದ ಮರಗಳಿಗೆ ಕಠಿಣ ನಿಯಮ ಮತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ, ಇದರ ದೊಡ್ಡ ನಿರ್ಮಾಣ ಯೋಜನೆಗಳಿಗೆ ಪರಿಸರದ ಅನುಮತಿ ಕೂಡ ಕಡ್ಡಾಯ ಆಗಿರ್ತದೆ. ನೀವು ಕೇಳಿದ ಹಾಗೆ ಸ್ವಂತ ಜಮೀನಿನಲ್ಲಿ ಮರ ಕಡಿಬಹುದಾ ಅಂತ, ನಗರ ಪ್ರದೇಶದಲ್ಲಿ ಖಂಡಿತವಾಗಿಯೂ ಇಲ್ಲ, ನೇರವಾಗಿ ಕಡಿಯಲಾಗುವುದಿಲ್ಲ. ಇದು ಅರಣ್ಯ ಇಲಾಖೆಯ ಮತ್ತೆ ಸ್ಥಳೀಯ ಪ್ರಾಧಿಕಾರಗಳ ಅನುಮತಿ ಕಡ್ಡಾಯ. ಇನ್ನು ಗ್ರಾಮ ಪ್ರದೇಶದಲ್ಲಿ ಕೃಷಿ ಜಮೀನಿನಲ್ಲಿ ಮರದ ಜಾತಿ ಆಧಾರದ ಮೇಲೆ ನಿಯಮಗಳು ಸ್ವಲ್ಪ ಬದಲಾಗ್ತವೆ. ಉದಾಹರಣೆಗೆ ಶ್ರೀಗಂಧ, ಬಿದಿರು ಮತ್ತೆ ಕೆಲವು ಅಪರೂಪದ ಮರಗಳಿಗೆ ಎಲ್ಲಿದ್ದರೂ ವಿಶೇಷ ಅನುಮತಿ ಅರಣ್ಯ ಇಲಾಖೆಯಿಂದ ಬೇಕೇ ಬೇಕು.
0: ಅಂದ್ರೆ ಈಗ ಒಂದು ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರ್ತದೆ, ನಿರ್ಮಾಣ ಮಾಡಬೇಕಾಗಿರ್ತದೆ, ಏನೋ ಒಂದು ಕಾಮಗಾರಿ ನಡೀತಿರ್ತದೆ, ಅಂತ ಸಂದರ್ಭದಲ್ಲಿ ಈಗ ಸರ್ಕಾರದವರು ಕೂಡ ರಸ್ತೆ ಮಾಡಬೇಕಂದಾಗ ಇಷ್ಟೆಲ್ಲ ಮರಗಳನ್ನ ಕಡಿಬೇಕಾಯ್ತು ಅಂತ ಹೇಳ್ತಿರ್ತಾರೆ. ವೈಯಕ್ತಿಕವಾಗಿ ಕೆಲವೊಂದು ಖಾಸಗಿಯಾಗಿ ತಂಪಾಡಿಗೆ ತಾವು ಏನೋ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಂದಾಗ ಮರ ತೆಗಿತಾರೆ. ಅದು
1: ನೋಡಿ, ಇಲ್ಲಿ ನಿರ್ಮಾಣ ಕಾಮಗಾರಿಗೆ ಮರ ತೆಗಿಲೇಬೇಕು ಅಂತ ಆದ್ರೆ ಸ್ಥಳೀಯ ಪ್ರಾಧಿಕಾರಕ್ಕೆ ಲಿಖಿತ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಅರಣ್ಯ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಮರದ ಸಂಖ್ಯೆ, ಜಾತಿ, ಸ್ಥಳ, ಕಡಿಬೇಕಾದ ಕಾರಣಗಳನ್ನು ನಮೂದಿಸಿಕೊಡಬೇಕು. ಅದರ ಜೊತೆಗೆ ನೀವು ಕಟ್ಟಡ ಕಟ್ಟಿಸುವಂತ ಕಟ್ಟಡದ ನಕ್ಷೆ ಮತ್ತೆ ಸೈಟ್ ಮ್ಯಾಪ್ ಇವುಗಳನ್ನು ಲಗತ್ತಿಸಿ ಅಲ್ಲಿ ಸ್ಥಳ ತಪಾಸಣೆ ಮಾಡಿದ ನಂತರ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಪ್ರಾಧಿಕಾರಗಳು ನಿರ್ಣಯವನ್ನು ಕೈ ತೆಗೆದುಕೊಳ್ತಾರೆ. ಅನುಮತಿ ಸಿಕ್ಕರೆ ಸಾಮಾನ್ಯವಾಗಿ ಬದಲಿ ಮರ ನೆಡುವಂತ ಷರತ್ತು ಇರ್ತದೆ. ಅದೇನಂದ್ರೆ ಕಂಪನ್ಸೇಟರಿ ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈಗ ಸಾರ್ವಜನಿಕ ಉದ್ದೇಶಕ್ಕೆ ಸಾಕಷ್ಟು ಮರಗಳನ್ನು ಕಡಿಬೇಕು ಅಥವಾ ರಸ್ತೆ ಮಾಡಬೇಕು ಏನಾದ್ರೂ ಇದ್ರೆ ಸಾಮಾನ್ಯವಾಗಿ ಒಂದು ಮರ ಕಡಿದ್ರೆ ಅದಕ್ಕೆ 3-10 ಮರ ಸಪರೇಟ್ ಆಗಿ ನೆಡಬೇಕು
0: ಹೇಳ್ತಾರೆ.
1: ಇದರ ಮೂಲಕ ನಮ್ಮ ಅರಣ್ಯ ವ್ಯವಸ್ಥೆಯನ್ನು ಕೂಡ ಮತ್ತೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅನುಕೂಲ.
0: ಸರಿ, ಈಗ ಅನುಮತಿ ಇಲ್ಲದೇನೆ ಮರ ಕಡಿದ್ರೆ
1: ಅನುಮತಿಯನ್ನ ಕಟ್ಟಡ ನಿರ್ಮಾಣದ ಅನುಮತಿ ರದ್ದು ಆಗಬಹುದು, ದಂಡ ಆಗಬಹುದು, ಮತ್ತೆ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕು.
0: ಸಾರ್ವಜನಿಕ ಸ್ಥಳದಲ್ಲಿ ಮರ ಕಡಿದ್ರೆ?
1: ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ಬದಿ ಅಥವಾ ಉದ್ಯಾನ, ಸರ್ಕಾರಿ ಜಮೀನಿನ ಮರ ಕಡಿಯಲು ಸ್ಥಳೀಯ ಪಾಲಿಕೆ ಮತ್ತು ಅರಣ್ಯ ಇಲಾಖೆ ಇವೆರಡರ ಅನುಮತಿ ಕಡ್ಡಾಯವಾಗಿ ಬೇಕು. ಇದು ಸಾಮಾನ್ಯ ನಾಗರಿಕ ಸಾಧ್ಯ ಇಲ್ಲ, ಅದು ಸರ್ಕಾರವೇ ಮಾಡಬೇಕಾದಂತ ಕಾರ್ಯ.
0: ನಿನ್ನ ನೆರೆಮನೆಯ ಒಂದು ಮರ ನಮ್ಮ ಒಂದು ಮನೆಗೆ ತೊಂದರೆ ಕೊಡ್ತಾ ಇದೆ ಅನ್ಕೋಣ, ಆವಾಗ
1: ನೆರೆಮನೆ ಮರದ ರೆಂಬೆ ಅಥವಾ ನಿಮ್ಮ ಜಮೀನಿಗೆ ರೆಂಬೆ ಬಂದ್ರೆ ನೀವು ಅದನ್ನ ಕತ್ತರಿಸಬಹುದು. ಅದು ಸಾಮಾನ್ಯವಾಗಿ ನೆರೆಮನೆಯವರೊಟ್ಟಿಗೆ ಮಾತುಕತೆ ಮಾಡಿ ಮಾಡುವಂತದ್ದು ಉತ್ತಮ, ಯಾವುದೇ ಘರ್ಷಣೆಗಳು ಬಾರದ ಹಾಗೆ. ಆದರೆ ಮರದ ಬೇರು ಮತ್ತೆ ಮುಖ್ಯ ಭಾಗವನ್ನು ಮುಟ್ಟುವ ಹಾಗಿಲ್ಲ. ಮರ ಅಪಾಯಕಾರಿಯಾಗಿದ್ದರೆ ಮಾಲೀಕರಿಗೆ ಲಿಖಿತ ನೋಟಿಸ್ ನೀಡಿ ಅಥವಾ ಕ್ರಮ ಕೈಗೊಳ್ಳದಿದ್ರೆ ಸ್ಥಳೀಯ ಪ್ರಾಧಿಕಾರಕ್ಕೆ ದೂರನ್ನು ನೀಡಬಹುದು, ಗ್ರಾಮ ಪಂಚಾಯತ್ ಅಥವಾ ಮಹಾನಗರ ಪಾಲಿಕೆಗೆ.
0: ಬಹಳ ಒಂದು ವಿಶೇಷವಾದಂತಹ ಆಸಕ್ತಿದಾಯಕ ವಿಷಯವನ್ನು ತಾವು ಹೇಳಿದಿರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 ಈಗ ಜಾಹೀರಾತುಗಳು.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ.

0: டைமண்ட்ஸ், குஷால் நகர், கோணிக்கொப்பலு, பெரியாப்பட்டணம். ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ರೀ, ಇದೇ 20ನೇ ತಾರೀಕು ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
1: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
0: ಹಾ, ಒಂಥರ ಫಂಕ್ಷನ್. August 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ಒಂದೆರಡು ಪ್ರಕಟಣೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಗತಿಪರ ರೈತ ಮತ್ತು ರೈತ ಮಹಿಳೆ ಹಾಗೂ ಯುವ ರೈತ ಮತ್ತು ರೈತ ಮಹಿಳೆಯರ ಪ್ರಶಸ್ತಿಯನ್ನು ಕೃಷಿ ಮೇಳದಲ್ಲಿ ನೀಡಿ ಸನ್ಮಾನಿಸಲು ತೀರ್ಮಾನಿಸಿದ್ದಾರೆ. ಈ ಪ್ರಶಸ್ತಿಗಳಿಗೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಗೊಬ್ಬರಂತೆ ರೈತ ಮತ್ತು ರೈತ ಮಹಿಳೆಯರು ಹಾಗೂ ತಾಲೂಕಿಗೊಬ್ಬರಂತೆ ಯುವ ರೈತ ಮತ್ತು ರೈತ ಮಹಿಳೆಯರನ್ನು ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯನ್ನು ಪಾಲನೆ ಮಾಡುತ್ತಿರುವ ಕೊಡಗು ಜಿಲ್ಲೆಯ ರೈತ ಮತ್ತು ರೈತ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಗಳನ್ನು ಜಂಟಿ ಕೃಷಿ ನಿರ್ದೇಶಕರು ಮಡಿಕೇರಿ ಅಥವಾ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಅಥವಾ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲಿ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮಡಿಕೇರಿ ಅಥವಾ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಇಲ್ಲಿಗೆ ದಿನಾಂಕ 25/8/2026 ಒಳಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಲು ಕೋರಲಾಗಿದೆ. ಮತ್ತೊಮ್ಮೆ ಕೊನೆಯ ದಿನಾಂಕ ರೈತ ಬಾಂಧವರೇ 25/8/2026. ಹೆಚ್ಚಿನ ಮಾಹಿತಿಗಾಗಿ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಇಲ್ಲಿ ಸಂಪರ್ಕಿಸಬಹುದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಇದರ ವತಿಯಿಂದ ದಿನಾಂಕ 18/8/2026 ತಾಲೂಕು ಪಂಚಾಯಿತಿ ಪೊನ್ನಂಪೇಟೆ ಇಲ್ಲಿ ಬೆಳಿಗ್ಗೆ 10ರಿಂದ ಅಪರಾಹ್ನ 1 ಗಂಟೆಯವರೆಗೆ ಮಿನಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಆಸಕ್ತರು ಅಗತ್ಯ ದಾಖಲಾತಿಗಳೊಂದಿಗೆ ಹಾಜರಾಗಬಹುದು. ಎಫ್ಎಂ 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ.
4: ಆಕಾಶವಾಣಿ, ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾ. ದೇಶೇನ ಹ್ಯಃ 80ತಮಃ ಸ್ವಾತಂತ್ರ್ಯ ದಿವಸಃ ಆಚರಿತಃ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ತದುರ್ಗಸ್ಯ ಪ್ರಾಚೀರಾತ್ ರಾಷ್ಟ್ರಧ್ವಜಂ ಆರೋಹಿತವಾನ್ ತಥಾ ಅನೇಕಾಃ

0: ಸ್ಕೌಟ್ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
1: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದು ಬಿಡೋಣ
0: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
2: ಜಾಹೀರಾತುಗಳನ್ನು ಕೇಳಿದಿರಿ ನಿಧನ ಸುದ್ದಿ. ಕರಡ ಗ್ರಾಮ ಕರಳನ ಐತಿ ಚಂಡ ಪೌತಿ ಮಂದಪ್ಪ ಇಂಡಪೊಣ್ಣು ಶಾಂತಿ ಸುಬ್ಬವ ಹಿಂಗ ನಿನಂದ ಮಜಣ ಮರಣ ಪಟ್ಟಿತ್ತು. ಬಯತು 86 ತಾಮನೆ ಚಂಬಂಡ ಕಾಕೊಟ್ಟು ಪರಂಬು ಆಕಿರಿ ಕಾರ್ಯ ಇಂದು ಮಜ್ಜಣ 1 ಗಂಟೆಗೆ. ಮೂಲತು ಕಿಕ್ಕರಳ್ಳಿ ಕರಳನ ಗರಗುಂದೂರು ಮಾದಾಪುರತು ವಾಸ ಇಂಜ ಅಜ್ಜ ಮಕ್ಕಡ ಅಪ್ಪಯ್ಯ ಚೆರಿಯಣ್ಣ ಹಿಂಗ ಇಂದು ಪುಲಂಜತಿಗೆ ಮರಣ ಪಟ್ಟಿತ್ತು. ಬಯತು 78 ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡುಗಂಟರ ಮೀದ. ಕಡಗದಾಳು ಗ್ರಾಮದ ಮಾಳಿಗೆರ ಬಾಬು ಅವರು ನಿನ್ನೆ ನಿಧನರಾಗಿದ್ದಾರೆ. ವಯಸ್ಸು 90. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಕುಟುಂಬ ರುದ್ರಭೂಮಿಯಲ್ಲಿ ನಡೆಯಲಿದೆ.

0: ನಾಯಿಂಗ ಇಂದು ಪೊಲಂಚತಿಕ್ಕು ಮರಣಪಟ್ಟಿತ್ತು. ಬಯತು ಅಳುವ ತೊಟ್ಟು ಆಕಿರಿ ಕಾರ್ಯ ಇಂದು ಮಜ್ಜನ ದಂಡುಗಂಟರ ಮೀದ. ಕಡಗದಾಳು ಗ್ರಾಮದ ಮಾಳಿಗೆರ ಬಾಬು ಅವರು ನಿನ್ನೆ ನಿಧನರಾಗಿದ್ದಾರೆ. ವಯಸ್ಸು 90. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಕುಟುಂಬ ರುದ್ರಭೂಮಿಯಲ್ಲಿ ನಡೆಯಲಿದೆ. ಕದ್ನೂರು ಗ್ರಾಮ ಹತ್ರ ಪಾಲೆಕಂಡ ನಾಣೆಯ ನಾಣೆಯ ಇಂಗ ನಿನ್ನಂದು ಮಜ್ಜನ ಮರಣಪಟ್ಟಿತ್ತು. ಬಯತು ಅಳುವ ತೊಟ್ಟು ಆಕಿರಿ ಕಾರ್ಯ ಇಂದು ಪೊಲಕ 11:30. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ದೇಶಕ್ಕೆ ದಾರಿ ತೋರಿಸುತ್ತಿರುವ ಕರ್ನಾಟಕದ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ರಾಜ್ಯ ಸರ್ಕಾರದ್ದು. ಜಾತಿ ಧರ್ಮ ಭಾಷೆ ಮತ್ತು ಪ್ರದೇಶದ ತಾರತಮ್ಯಗಳನ್ನು ಮೀರಿ ಪ್ರತಿ ಕನ್ನಡಿಗನೂ ಕರ್ನಾಟಕದ ಬೆಳವಣಿಗೆಯಲ್ಲಿ ಪಾಲುದಾರನಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು.

0: ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಆಲಿಸಲು ಹೊಸದಾಗಿ ಪ್ರಜಾಸೇವಾ ಇಲಾಖೆ ಸೃಷ್ಟಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೇ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು. ಜೊತೆಗೆ ಪ್ರತಿ ಶಾಸಕರು ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಜೊತೆಗೆ ರಾಜ್ಯವನ್ನು ಮಾದರಿ ರಾಜ್ಯವಾಗಿ ಮಾಡುವ ಸಂಕಲ್ಪ ರೂಪಿಸಲಾಗಿದೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಅರಿತು ಕುಡಿಯುವ ನೀರು, ಮೇವು ಮತ್ತು ಅಗತ್ಯ ಪರಿಹಾರ ನೀಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. ಬೆಳಗಾವಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆಯು ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ ಏಳು ಜನರು ಆಂಗ್ಲರ ಬಂದೂಕುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಂದಗಡದಲ್ಲಿ ನೇಣುಗಂಬಕ್ಕೇರಿದ ಅಪ್ರತಿಮ ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು, ವೀರಮರಣವನ್ನಪ್ಪಿದ್ದು ಜನವರಿ 26ರಂದು ಎಂದು ಸ್ಮರಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಬ್ಬ ಮಹನೀಯರು ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದು ಗುರುತಿಸಿಕೊಂಡಿದ್ದ ದೇಶಪಾಂಡೆಯವರ ಕೊಡುಗೆ ಅಪಾರ ಎಂದರು. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು. ಹಾಗೂ ಬಸವಾದಿ ಶರಣರ ನಾಡು, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೊಸದಾಗಿ ನೇಮಕಗೊಂಡಿರುವ 76 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿಡಿಒಗಳಿಗೆ ಆಗಸ್ಟ್ 1ರಂದು ಖುದ್ದು ಪ್ರಮಾಣ ಪತ್ರ, ನೇಮಕಾತಿ ಪತ್ರ ವಿತರಿಸಿದ್ದು, ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯ ಪ್ರಮಾಣ ವಚನ ಬೋಧಿಸಿದ್ದೇನೆ, ಕಲ್ಯಾಣ ಕರ್ನಾಟಕ ಭಾಗದ 80 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಮುಂಬರ್ತಿ ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸದಾಗಿ 1,400 ಹುದ್ದೆಗಳ ಭರ್ತಿಗೆ ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಹಾಸನ ವಿಮಾನ ನಿಲ್ದಾಣ, ಐಐಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ನೂತನ ಕಟ್ಟಡ ಹಾಗೂ ಜಿಲ್ಲೆಯಲ್ಲಿ ನಿಂತಿರುವ ಹಾಗೂ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಅಬಕಾರಿ ಖಾತೆ ಸಚಿವರಾದ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷ ಭೇದ ಬೇಡ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಐಐಟಿ ಸ್ಥಾಪನೆಗೆ ನಡೆಯುವ ಹೋರಾಟಕ್ಕೆ ಕೈಜೋಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಬೆಳೆಯಬೇಕಾಗಿದೆ. ವಿಶೇಷವಾಗಿ ಯುವಕರು ಬುದ್ಧ, ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ

0: ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು. ಭಾರತವು ಜಿಡಿಪಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇವತ್ತು ದೇಶದಲ್ಲಿ ಶೇಕಡಾ 40% ಆಸ್ತಿ ಹೊಂದಿದ್ದಾರೆ. ಸುಮಾರು 9 ಕೋಟಿ ಜನರು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದರೆ 4.5 ಕೋಟಿ ಜನ ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಅರ್ಹ ತೆರಿಗೆದಾರರು ನಿಯಮಾನುಸಾರ ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದರೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸಂಘದ ಚಟುವಟಿಕೆಗಳಿಗಾಗಿ ವಾರ್ಷಿಕ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ನುಡಿದರು. ಹೊಸದಾಗಿ 1,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಬದ್ದವಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳೊಂದಿಗೆ ಶೀಘ್ರದಲ್ಲಿ ಸಮಾಲೋಚನೆ ನಡೆಸಿ ಶಿವಮೊಗ್ಗದಲ್ಲಿಯೇ ಭವ್ಯ ಸಮಾರಂಭವನ್ನು ಆಯೋಜಿಸಲಾಗುವುದು ಎಂದು ಅವರು ನುಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಆರಂಭಿಸಿರುವ ವಿಜನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನವನ್ನು ಶಿಕ್ಷಣದೊಂದಿಗೆ ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕೆ ಪೂರಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿ ಮಾತನಾಡಿದ ಅವರು, ರೈತರು, ಯುವಕರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಪೂರಕವಾಗಿ ಸರ್ಕಾರ 100 ದಿನಗಳ 10 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರೈತ ಮಿತ್ರ ಯೋಜನೆಯಡಿ 1 ಹೆಕ್ಟೇರ್ ವರೆಗೆ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದಲ್ಲಿ ಶೇಕಡಾ 50% ಸಬ್ಸಿಡಿ ನೀಡಲಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಜೂನ್ ಮಾಹೆಯಿಂದ ಪ್ರಸ್ತುತ ದಿನಾಂಕದವರೆಗೆ ವಾಡಿಕೆಯ ಮಳೆ 218 ಮಿಲಿಮೀಟರ್ ಇದ್ದು, ವಾಸ್ತವಿಕವಾಗಿ ಈವರೆಗೂ 156 ಮಿಲಿಮೀಟರ್ ಮಳೆಯಾಗಿದ್ದು, ಶೇಕಡಾ 29% ಮಳೆ ಜಿಲ್ಲೆಯಾದ್ಯಂತ ಕೊರತೆ ಇರುತ್ತದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:38. ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಕಡವಸಿರಿ ಕಾರ್ಯಕ್ರಮದಲ್ಲಿ ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚಿಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನವಿದೆ. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಈ ಬೆಳಿಗ್ಗೆ 10:00 ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಪುಟಾಣಿಗಳು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222858. ಮತ್ತೊಂದು ದೂರವಾಣಿ ಸಂಖ್ಯೆ 2281219. ಈ ಬೆಳಿಗ್ಗೆ 11:00 ಸ್ವರಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಮೂಡಿ ಬರಲಿದೆ. ಸಂಪರ್ಕ ಸಂಖ್ಯೆ 0827222285558, ಮತ್ತೊಂದು ದೂರವಾಣಿ ಸಂಖ್ಯೆ 2291219. ಈ ಮಧ್ಯಾಹ್ನ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. 12:35 ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಮುಟ್ಟಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತಂತೆ ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈಗ ಜಾಹೀರಾತುಗಳು.
1: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
2: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ August 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಒಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
6: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸತನ್ನಿ.
2: ಅಯ್ಯಯ್ಯೋ, ಸಿಟ್ಟಾಗ್ಬೇಡವೇ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ %20 to 50% ರಿಯಾಯಿತಿನೂ ಪಡಿಬಹುದು.
1: ಈ ಆಫರ್ ಮಡಿಕೇರಿ ಮಹಾದೇವ ಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
2: ಕಾಲ್ 229199.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
5: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
6: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಬೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದ್ದಾರಂತೆ. ಒಳ್ಳೆ ಡಿಸೈನ್.

0: ಕೂಡ ಸಿಗುತ್ತೆ. ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
1: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
2: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
4: ರೀ, ಇದೇ 20ನೇ ತಾರೀಕು ಗುರುವಾರ, ವಿರಾಜಪೇಟೆ ಹೋಗಿ ಬರೋಣವಾ?
1: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
4: ಹಾ, ಒಂಥರ ಫಂಕ್ಷನ್. ಆಗಸ್ಟ್ 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲೇರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
1: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲಾ ಸಿಗುತ್ತೆ.
4: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
6: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
7: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
8: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
9: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
8: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
10: ಕೋಣಿಯೂಪದ ಕರ್ಮಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ ಮೂರು ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9011990786 ಅಥವಾ 9011990708.
11: ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
12: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
13: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
1: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲೇರಿಯಾ ಇದೆ. ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರುತ್ತಿರ್ತೀವಿ ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದ್ಬಿಡೋಣ
13: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾ.
14: 80ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಗಸ್ಟ್ 15ರಿಂದ 31ರವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಒಳರೋಗಿಗಳಿಗೆ ಜನರಲ್ ವಾರ್ಡ್ನಲ್ಲಿ ಉಚಿತ ಬೆಡ್, ಊಟ, ತಿಂಡಿ, ನಿಗದಿತ ಔಷಧಿಗಳು ಲಭ್ಯ. ಜನರಲ್ ವಾರ್ಡ್ನಲ್ಲಿ ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್ ಹಾಗೂ ಶಸ್ತ್ರಚಿಕಿತ್ಸೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಮಹಿಳಾ ಒಳರೋಗಿಗಳಿಗೆ ಹೆರಿಗೆ

0: ಸಂತಾನ ಹರಣ ಚಿಕಿತ್ಸೆ, ಗರ್ಭಕೋಶದ ಕಾಯಿಲೆಗಳ ತಪಾಸಣೆ ಹಾಗೂ ನಿಗದಿತ ಶಸ್ತ್ರಚಿಕಿತ್ಸೆಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಹೊರ ರೋಗಿಗಳಿಗೆ ನಿಗದಿತ ಔಷಧಗಳು, ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿ ಲಭ್ಯ. ವೈದ್ಯರುಗಳ ಸಮಾಲೋಚನೆ ಶುಲ್ಕ ಯಾವಾಗಲೂ ಉಚಿತ. ಕೆವಿಜಿ ಮೆಡಿಕಲ್ ಕಾಲೇಜು ಶ್ವಾಸಕೋಶ ವಿಭಾಗದಲ್ಲಿ ಅಲರ್ಜಿ ಕೇಂದ್ರವನ್ನು ಸ್ಥಾಪಿಸಿದ್ದು, ಅತ್ಯಾಧುನಿಕ ಸ್ಕಿನ್ ಪ್ರಿಕ್ಸ್ ಟೆಸ್ಟ್ ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು ಹಾಗೂ ಅಲರ್ಜಿಗೆ ಸರಿಯಾದ ಪರಿಹಾರ ತಿಳಿಸಲಾಗುವುದು. ಹಾಗೂ ಹೃದಯ ತಪಾಸಣೆ ಕೇಂದ್ರವನ್ನು ಸ್ಥಾಪಿಸಿದ್ದು, ನುರಿತ ನೋಂದಾಯಿತ ವೈದ್ಯರಿಂದ ಇಸಿಜಿ ಮುಖಾಂತರ ಹೃದಯ ತಪಾಸಣೆ, ಬಿಪಿ, ಬ್ಲಡ್ ಶುಗರ್ ಟೆಸ್ಟ್ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ಈ ಆರೋಗ್ಯ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಮಾಹಿತಿಗಾಗಿ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ, ಕಾಲ್ 08257230316 ಅಥವಾ ಮೊಬೈಲ್ ಸಂಖ್ಯೆ 7353752233.
1: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
2: ಪ್ರಕೃತಿ ಕಾಫಿ ವರ್ಕ್ಸ್ ಗುಡ್ಡ ಹುಸೂರು ಕುಶಾಲನಗರ. ಗುಣಮಟ್ಟದ ಕಾಫಿ ಹುಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹುಡಿ ಮಾಡಿಸಲು ಗುಡ್ಡ ಹುಸೂರು ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ.
3: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಗಮನಿಸಿ, ಈ ಮಧ್ಯಾಹ್ನ 1:20 ಅಮರ ಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನೆನೆ ಆ ದಿನವ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಮಲ್ಲೆಂಗಡ ಚಂಗಪ್ಪ ಅವರೊಂದಿಗೆ ಸಂದರ್ಶನವಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮಡಿಕೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಆಲಿಸಬಹುದು. ಈ ಮಧ್ಯಾಹ್ನ 3:00 ಗೀತಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮವಿದೆ. ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಸಂಪರ್ಕ ಸಂಖ್ಯೆ ಹೀಗಿದೆ ಶ್ರೋತೃಗಳೇ, 0827222858. ಮತ್ತೊಂದು ದೂರವಾಣಿ ಸಂಖ್ಯೆ 2281219. ಈ ಸಂಜೆ 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಾಚನಹಳ್ಳಿ ಸಾಗರ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಸಂದೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ ಕೇಳುವಿರಿ. ಈ ಸಂಜೆ 5:00 ಯುವವಾಣಿಯಲ್ಲಿ ಯುವ ಲಹರಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಈಗ ಜಾಹೀರಾತುಗಳು.
4: ಹುಡುಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00 ಮತ್ತೊಂದು 3:00-10:00 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
5: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ 17 August ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
7: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
8: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತಹ

0: ಅವರು ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-9001282.
4: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
2: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ August 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
4: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: ಜಾಹೀರಾತುಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬಳಿಕ ಮಾರುಕಟ್ಟೆ ಧಾರಣೆ ಮೂಡಿಬರಲಿದೆ. ಈ ಸಂಜೆ 7:45 ಭಾಷಣ, ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಕೇಳುವಿರಿ. FM 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೃಢ ಸಂಕಲ್ಪ, ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ವಾರ್ತೆಗಳ ವಿವರ: ದೇಶ ನಿನ್ನೆ ತನ್ನ 80th ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು ತಮ್ಮ

0: ಸಂಕಲ್ಪ ಮತ್ತು ಸಮರ್ಪಣಾ ಭಾವದಿಂದ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ದೊಡ್ಡ ಕನಸುಗಳು ಮತ್ತು ದೃಢ ಸಂಕಲ್ಪಗಳು ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಯುವ ಜನರು ಮತ್ತು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದ ಪ್ರಧಾನಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಭ್ಯರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಇದರ ಜೊತೆಗೆ ಮುಂಬರುವ ಒಂದು ವರ್ಷದಲ್ಲಿ ಒಟ್ಟು 1 ಕೋಟಿ ಯುವಕ ಯುವತಿಯರಿಗೆ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸುವ ವಿಚಾರವನ್ನು ರಾಜಕೀಯ ಸಂಘರ್ಷವನ್ನಾಗಿ ಮಾಡದೆ ಎಲ್ಲಾ ಪಕ್ಷಗಳು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪುಕೋಟೆಯ ಆವರಣದಿಂದ ದೇಶವನ್ನು ಉದ್ದೇಶಿಸಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತನಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೇಶದ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಶೀಘ್ರದಲ್ಲೇ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತದ ನೀತಿಗಳನ್ನು ರೂಪಿಸುವಲ್ಲಿ ಮಹಿಳೆಯರಿಗೆ ತಮ್ಮ ಕೊಡುಗೆ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಳ್ವಾರ್ನ ಸರಸ್ ಡೈರಿ ಸಂಕೀರ್ಣದಲ್ಲಿ ನೂತನ ಡೈರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೈರಿ ಸಂಸ್ಕರಣಾ ಘಟಕಗಳು ಹಾಗೂ ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಸ್ಥಾನದ 17 ಜಿಲ್ಲೆಗಳಲ್ಲಿ ಒಟ್ಟು 6,262 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಾಗುವುದು. ಉದ್ಯೋಗ ಉತ್ಸವದ ಅಂಗವಾಗಿ ಹೊಸದಾಗಿ ನೇಮಕಗೊಂಡ 10,500ಕ್ಕೂ ಅಧಿಕ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಹೊಸ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಚಿವರು ಘೋಷಣೆ ಮಾಡಲಿದ್ದಾರೆ. ವಿವಿಧ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಆರ್ಥಿಕ ನೆರವನ್ನು ವರ್ಗಾಯಿಸಲಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇದರಲ್ಲಿ ಸೇರಿದ್ದಾರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫಿಜಿಯಿಂದ ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗ ಉಪಕ್ರಮವನ್ನು ಹರ್ಗರ್ ತಿರಂಗ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಫಿಜಿಯಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಿಂದ ಆರಂಭಗೊಂಡಂತಹ ರಿಲೇ 1 ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ತಿರಂಗಾದ ಸ್ಫೂರ್ತಿಯನ್ನು ಹೊತ್ತು ಸಾಗಿತು. ಈ ಮೂಲಕ ವಿಶ್ವದಾದ್ಯಂತ ಇರುವ ಭಾರತೀಯ ಸಮುದಾಯ ಹಾಗೂ ಭಾರತದ ಸ್ನೇಹಿತರನ್ನು ಒಗ್ಗೂಡಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಧ್ವಜಾರೋಹಣದೊಂದಿಗೆ ರಿಲೇ ಸಮಾಪ್ತಿಯಾಯಿತು. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ರಿಲೇ ಗುರುತಿಸಿದ್ದು, ಭಾರತದ ರಾಷ್ಟೀಯ ಸ್ಫೂರ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿ ಅದರ ಶಾಶ್ವತ ಪರಂಪರೆಯನ್ನು ಸ್ಮರಿಸಲಾಯಿತು. ರಿಲೇಗೆ ವಿದೇಶಗಳಲ್ಲಿರುವಂತಹ ಭಾರತೀಯ ಸಮುದಾಯದ ಸದಸ್ಯರಿಂದ ಅಪಾರ ಪಾಲ್ಗೊಳ್ಳುವಿಕೆ ಮತ್ತು ಪ್ರಕ್ರಿಯೆ ವ್ಯಕ್ತವಾಗಿದ್ದು, ಭಾರತದ ಧ್ವಜದೊಂದಿಗೆ ಅವರಿಗಿರುವಂತಹ ಆಳವಾದಂತಹ ಭಾವನಾತ್ಮಕ ನಂಟನ್ನು ಇದು ಪ್ರತಿಬಿಂಬಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು, ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಉಪರಾಷ್ಟಪತಿಯವರು ಚೆಂಗಲ್ಪಟ್ಟುವಿನಲ್ಲಿ ನಡೆಯಲಿರುವಂತಹ SRM ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನಾಗಾಲ್ಯಾಂಡ್, ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲರ ಮೊದಲ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮತ್ತು ಹಿಂದೂ ಮುನ್ನಾನಿ ಸಂಸ್ಥಾಪಕರಾದಂತಹ ದಿವಂಗತ ಕೆ ರಾಮಗೋಪಾಲನ್ ಅವರ ಚಿಂತನೆಗಳನ್ನು ಒಳಗೊಂಡಂತಹ ಇಕೋಸ್ ಆಫ್ ಎ ನ್ಯಾಷನಲಿಸ್ಟ್ ಮೈಂಡ್ ಪುಸ್ತಕ ಬಿಡುಗಡೆ ಸಮಾರಂಭ

0: ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ನಾಳೆ ತಿರುವಾರುನಲ್ಲಿ ಜರುಗಲಿರುವಂತಹ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ಇಂದಿನಿಂದ 21ರವರೆಗೆ ಜರುಗಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕೆ ಐಟಿಸಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದು ಯುಜಿಸಿ ನೆಟ್ ಜೂನ್ 2026, ಸಿಎಸ್ಐಆರ್ ನೆಟ್, ಐಸಿಎಆರ್ ಅಖಿಲ ಭಾರತ ಪ್ರವೇಶ ಪರೀಕ್ಷೆ ಹಾಗೂ ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶ ಮತ್ತು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಿದೆ. ಸಾಮಾಜಿಕ ಜಾಲತಾಣದಲ್ಲಿ ಎನ್ಟಿಎ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಅಭ್ಯರ್ಥಿಗಳು ಎನ್ಟಿಎಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಸಂಸ್ಥೆ ಸಲಹೆ ನೀಡಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜನೆ ಮಾಡಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಲೋಕಸಭಾಧ್ಯಕ್ಷರಾದಂತಹ ಓಂ ಬಿರ್ಲಾ, ಕೇಂದ್ರ ಸಚಿವರು, ರಾಜತಾಂತ್ರಿಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಛತ್ತೀಸ್ಗಢ, ಗೋವಾ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲೆ ಹಾಗೂ ಸಂಸ್ಕೃತಿ, ಕಾಲಾತೀತ ಪರಂಪರೆ ಹಾಗೂ ಪಾಕ ಪದ್ದತಿಯನ್ನು ಬಿಂಬಿಸಲಾಯಿತು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಉಪರಾಷ್ಟಪತಿ ಭವನದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಉಪರಾಷ್ಟಪತಿಯವರು, ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ನಿರಂತರ ಕಲಿಕೆಗೆ ಆದ್ಯತೆ ನೀಡುವಂತೆ, ಕುತೂಹಲವನ್ನು ಬೆಳೆಸಿಕೊಳ್ಳುವಂತೆ, ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡಬೇಕು ಎಂದು ಅವರು ತಿಳಿಸಿದರು. ನೆದರ್ಲ್ಯಾಂಡ್ಸ್ನಲ್ಲಿ ನಡೆದಂತಹ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಗ್ರೂಪ್ ಡಿ ಪಂದ್ಯದಲ್ಲಿ ಭಾರತ ನಿನ್ನೆ ವೇಲ್ಸ್ ತಂಡವನ್ನು 3-1 ಗೋಲುಗಳಿಂದ ಮಣಿಸಿದೆ. ಭಾರತದ ಪರವಾಗಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲುಗಳನ್ನು ಗಳಿಸಿದರೆ ಸಂಜಯ್ ರಾಣಾ 1 ಗೋಲನ್ನು ಗಳಿಸಿದರು. ವೇಲ್ಸ್ ಪರ ಸ್ಯಾಮ್ ವೆಲ್ಶ್ ಏಕೈಕ ಗೋಲನ್ನು ಗಳಿಸಿದರು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್ ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಸಂವಾದವನ್ನು ನಡೆಸಿದರು. ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸಾಮಾಜಿಕ ಸೇವೆಗೆ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಢ ಸಂಕಲ್ಪ, ಸಮರ್ಪಣಾ ಭಾವದಿಂದ ರಾಷ್ಟದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:31. ನಿಧನ ಸುದ್ದಿ. ಮೂಲತ್ ಕಿಕ್ಕರಳ್ಳಿ ಕರಳನ ಗರಂಗಂದೂರು ಮಾದಾಪುರತ್ ವಾಸಯಂಜ ಅಜ್ಜಮಕ್ಕಡ ಅಪ್ಪಯ್ಯ ಚೆರಿಯಣ್ಣಾಯಂಗ ಇಂದು ಪೊಲಂಚತಿಕ ಮರಣಪಟ್ಟಿತ್ತು. 78 ವಯತರ ಅಜ್ಜಮಕ್ಕಡ ಅಪ್ಪಯ್ಯ ಚೆರಿಯಣ್ಣಾಯಂಡ ಆಕೇರಿ ಕಾರ್ಯ ಇಂದು ಮಜನ ದಂಡಗಂಟರ ಮೀದ ಕಿಕ್ಕರಲ್ಲಿಳ್ಳ ಒಕ್ಕತೂಟಂಗಳತ್ತು ನಡಪ. ಕರಡ ಗ್ರಾಮಕಾರಳನ ಐತಿಚಂಡ ಪೌತಿ ಮಂದಪ್ಪ ಇಂಡ ಪೊಣ್ಣು ಶಾಂತಿ ಸುಬ್ಬವ ಇಂಗ ನೇನಂದ ಮಜನ ಮರಣಪಟ್ಟಿತ್ತು. 96 ವಯತರ ಐತಿಚಂಡ ಶಾಂತಿ ಸುಬ್ಬವ ತಾಮನೆ ಚಂಬಂಡ ಕಾಕುಟ್ ಪರಂಬು ಇಂಗಡ ಆಕಿರಿ ಕಾರ್ಯ ಇಂದು ಮಜನ 1 ಗಂಟೆಗೆ ಕರಡ ಐತಿಚಂಡ ಒಕ್ಕ ತೂಟಂಗಳತ್ತು ನಡಪಂದು ಒಕ್ಕಕರ ಅರಿಚಿಟ್ಟಿತ್ತು. ಕಡಗದಾಳು ಗ್ರಾಮದ ಮಾಳಿಗೆರ ಬಾಬು ಅವರು ನಿನ್ನೆ ನಿಧನರಾಗಿದ್ದಾರೆ. 90 ವರ್ಷ ಪ್ರಾಯದ ವೆಂಕಮ್ಮ ಅವರ ಪತಿ ಮಾಳಿಗೆರ ಬಾಬು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಕುಟುಂಬ ರುದ್ರಭೂಮಿಯಲ್ಲಿ ನಡೆಯಲಿದೆ.

0: ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಕೊಲ್ಯದ ಗಿರೀಶ್ ಅವರ ತಾಯಿ ಕೊಲ್ಯದ ಭವಾನಿ ರಾಮಪ್ಪ ಅವರು ನಿನ್ನೆ ನಿಧನರಾದರು. 84 ವರ್ಷ ಪ್ರಾಯದ ಭವಾನಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕದ್ನೂರು ಗ್ರಾಮತ್ರ ಪಾಲೆಕಂಡ ನಾಣಿ ನಾಣಯ್ಯ ನಿನ್ನದ ಮಜಣ ಮರಣಪಟ್ಟಿತು. ಉಳುವ ತೊಟ್ಟು ಬೈತ್ರ ಪಾಲೆಕಂಡ ನಾಣಿ ನಾಣಯ್ಯ ಎಂಡ ಆಕೇರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಒಕ್ಕತೂಟಗಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ರೀ, ಮದ್ವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
4: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
3: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
5: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
7: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
10: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
9: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
11: ನೆಕ್ಸಾ
12: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್, ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
13: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
14: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
15: ISO 9001:2015 ಪ್ರಮಾಣಿತ ಬಿಟ್ಟಂಗಾರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
16: ಕಾರ್ನರ್ ಸೋಫಾ 15,900 ರುಪೀಸ್.
15: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್.
16: 3-ಡೋರ್ ವಾರ್ಡ್ರೋಬ್ 9,500 ರುಪೀಸ್.
15: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
16: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
17: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden chairs 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
18: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
19: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
20: ಎಷ್ಟೊತ್ತಿನಿಂದ
21: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
22: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
21: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
22: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
21: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
23: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
24: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
0: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಕೊಡಗು ಜಿಲ್ಲಾಡಳಿತ ಆದ ನೆಲೆ 9ನೇ ಸ್ವಾತಂತ್ರ್ಯ ದಿನ ಮಡಿಕೇರಿಯ ಕೋಟೆ ಪರಂಬಲು ಅರ್ಥ.

0: ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ ಟು ಎಲೆಕ್ಟ್ರಾನಿಕ್ಸ್, ಗುಂಡಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: The number you've dialed is currently busy. Kindly
1: ಎಷ್ಟು ಹೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ, ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಇದೇ 20ನೇ ತಾರೀಕು, ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
1: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದರೂ ಫಂಕ್ಷನ್ ಇದೆಯಾ?
0: ಹಾ, ಒಂಥರ ಫಂಕ್ಷನ್. August 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
0: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
6: ಶ್ರೋತೃಗಳಿಗೆ ಗಮನಿಸಿ, ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222858558, ಮತ್ತೊಂದು ದೂರವಾಣಿ ಸಂಖ್ಯೆ 2291129. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.
7: ಯಾರ್ ಸಚ್ ಬತಾ, ಅಭಿ ತೋ ಗರ್ಮಿಯಾ ಶುರೂ ಹುಯಿ ಹೈ ಔರ್ ಸಾತ್ ಸಾತ್ ಹಜಾರ್ ರುಪಯೆ ಕಾ ಬಿಜ್ಲಿ ಬಿಲ್ ಭಿ ಆನೆ ಲಗಾ. ವೈಫ್ ಕಬ್ ಸೇ ಬೋಲ್ ರಹಿ ಹೈ ಸೋಲರ್ ಪ್ಯಾನಲ್ ಲಗವಾನೆ ಕೆ ಲಿಯೆ, ಬೋಲ್ತಿ ಹೈ ಸರ್ಕಾರ್ ಸಬ್ಸಿಡಿ ಭಿ ದೇ ರಹಿ ಹೈ. ಮೈನೆ ಜಿನ್ ಕೋ ಪೂಛಾ, ಸಬ್ ಕಾ ಬಿಜ್ಲಿ ಬಿಲ್ ಜೀರೋ ಆ ರಹಾ ಹೈ, ಇಸ್ ಬಾರ್ ತೋ ಲಗವಾ ಹಿ ದೇತಾ ಹೂಂ. ಜಬ್ ಬಿಜ್ಲಿ ಮುಫ್ತ್ ಮಿಲ್ತಿ ಹೈ ತೋ ಲೇ ಕ್ಯೂ ನಹಿ ರಹೇ ಭಾಯಿ, ಆಪ್ ಭಿ ಲಗವಾ ಹಿ ದೋ. PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಜುಡ್ನೆ ಕೆ ಲಿಯೆ ರಿಜಿಸ್ಟರ್ ಕರೇ PM Surya Ghar.gov.in.
8: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है. टेलीमानस के निशुल्क नंबर 1446 पर कॉल करें. कहीं से भी कभी भी 24 घंटे यह सुविधा उपलब्ध है. यहाँ आपकी बात सुनी जाती है, समझी जाती है और आपको सही दिशा दी जाती है. आप अकेले नहीं है, मदद बस एक कॉल दूर है.
9: नमस्कार, आकाशवाणी से समाचार प्रभात के साथ मैं मुकेश कुमार. प्रधानमंत्री नरेंद्र मोदी ने संसद और विधानसभा में महिला आरक्षण लागू करने के लिए सभी दलों से सहयोग की अपील की. इससे देश के नीति निर्धारण में महिलाओं की भागीदारी बढ़ेगी. प्रधानमंत्री की प्रतियोगी परीक्षाओं के लिए

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 8:32.
1: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ. ಆ ಕಡೆ ಬಿಸಾಡ್
1: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
2: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
1: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
2: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
2: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
3: ಪ್ರತಿಯೊಬ್ಬ

0: ಜಾಗೃತ ಮನೋಭಾವದಿಂದ ಹಸಿ ಕಸ ಒಣಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಶ್ರೋತೃಗಳಿಗೆ ಗಮನಿಸಿ, ಬೆಳಿಗ್ಗೆ 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚಿಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. 10:00 ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಪುಟಾಣಿಗಳೇ, ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222858. ಮತ್ತೊಂದು ದೂರವಾಣಿ ಸಂಖ್ಯೆ 2281219. ಶ್ರೋತೃಗಳೇ, ಈ ಬೆಳಿಗ್ಗೆ 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಸಂಪರ್ಕ ಸಂಖ್ಯೆ 0827222858. ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮುಟ್ಟಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತಂತೆ ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ. ಈ ಮಧ್ಯಾಹ್ನ 1:20 ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನೆನೆ ನೆನೆ ಆ ದಿನವ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಮಲ್ಲೆಂಗಡ ಚಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಶ್ರೋತೃಗಳಿಗೆ ಗಮನಿಸಿ, ಮಧ್ಯಾಹ್ನ 3:00 ಗೀತ ಮಾಧುರ್ಯ ನೇರ ಫೋನ್ ಇನ್ ಕಾರ್ಯಕ್ರಮ. ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. 4:00 ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ಬಾಚನಹಳ್ಳಿ ಸಾಗರ ಕಾಲೇಜಿನ ಕನ್ನಡ ಉಪನ್ಯಾಸಕ ಸಂದೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳುವಿರಿ. ಈ ಸಂಜೆ 5:00 ಯುವವಾಣಿಯಲ್ಲಿ ಯುವ ಲಹರಿ, ಸ್ವಾತಂತ್ರ್ಯ ಉತ್ಸವದ ಪ್ರಯುಕ್ತ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ರೈತ ಬಾಂಧವರೇ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ರಾತ್ರಿ 7:45 ಭಾಷಣ, ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಈ ರಾತ್ರಿ 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೀಶ್ ತ್ರಿಪಾಠಿ, ಕನ್ನಡಕ್ಕೆ ಡಾ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕನ್ನಡ ಚಿತ್ರಗೀತೆಗಳು ಮೊದಲಿಗೆ ಕೇಳೋಣ. ದಾರಿ ತಪ್ಪಿದ ಮಗ ಚಿತ್ರದ ಗೀತೆ, ಗಾಯಕರು ಪಿಬಿ ಶ್ರೀನಿವಾಸ್ ಮತ್ತು ಎಪಿ ಕೋಮಲ, ಸಾಹಿತ್ಯ ವಿಜಯ ನರಸಿಂಹ ಅವರದ್ದು, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:43:17. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಗೀತರಚನೆ ಮಾಡಿರುವ ಕಾಕನಕೋಟೆ ಚಿತ್ರದ ಗೀತೆ. ಗಾಯಕರು ಸುಲೋಚನಾ, ಸಂಗೀತ ಸಿ ಅಶ್ವಥ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಚಿ ಉದಯ್ ಶಂಕರ್ ಗೀತರಚನೆ ಮಾಡಿರುವ ಎರಡು ಕನಸು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಸಂಗೀತ ರಾಜನ್ ನಾಗೇಂದ್ರ ಅವರದ್ದು.

ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ.

ಕಗ್ಗದಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೇತ್ರಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥ ವಂದನ್. ನೇತ್ರಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥ ವಂದನ್. ದ್ವೈತದಿಂದ ಅದ್ವೈತ ದ್ವೈತ ದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ದ್ವೈತದಿಂದ ಅದ್ವೈತ ದ್ವೈತ ದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ.

ನಮಗೆ ಎರಡು ಕಣ್ಣುಗಳಿವೆ, ಅವು ಬೇರೆ ಬೇರೆ ಎರಡು ಚಿತ್ರಗಳನ್ನು ನೋಟಗಳನ್ನು ನೋಡೋದಿಲ್ಲ, ಒಂದೇ ಲಕ್ಷ್ಯದ ಮೇಲೆ ಗುರಿ ಇಟ್ಟು ಒಂದು ನೋಟವನ್ನು ತೋರುತ್ತವೆ. ಎರಡು ಕೈಗಳಿವೆ, ಈ ಕೈ ಒಂದು ಕೆಲಸ ಆ ಕೈ ಒಂದು ಕೆಲಸ ಪ್ರಯೋಜನ ಇಲ್ಲ, ಎರಡೂ ಕೈ ಸೇರಿ ಒಂದೇ ಕೆಲಸ ಮಾಡುತ್ತೆ, ಪೂರ್ತಿಯಾಗಿ ಶ್ರಮಿಸುತ್ತವೆ. ಒಂದು ಕೈನಲ್ಲಿ ಅಗಿಯೋದು, ಒಂದು ಕೈನಲ್ಲಿ ನೀರು ತರೋದು, ಇವೆರಡೂ ಕೂಡ ಒಂದೇ ಸತಿ ಒಂದೇ ಕಾಲದಲ್ಲಿ ಆಗೋಲ್ಲ. ಇನ್ನು ಎರಡು ಕಾಲುಗಳಿವೆ, ಈ ಎರಡು ಕಾಲುಗಳು ಒಂದು ಅಡುಗೆ ಮನೆಗೆ ಹೋಗೋಣ, ಒಂದು ಮಲಗೋ ಕೋಣೆಗೆ ಹೋಗೋಣ ಹಾಗೆ ಯೋಚನೆ ಮಾಡಲ್ಲ, ಎರಡು ಕಾಲುಗಳದ್ದು ಒಂದೇ ಗುರಿ. ಹೀಗೆ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು, ಎಲ್ಲವೂ ದ್ವೈತ, ಆದರೆ ಒಂದೇ ಗುರಿ ಅವುಗಳದ್ದು, ಅದೇ ಅದ್ವೈತ. ದ್ವೈತದಲ್ಲಿ ಅದ್ವೈತ ಕಾಣುವುದು ಹೀಗೆ, ಅನೇಕಗಳು ಏಕಕಾರಣಕ್ಕಾಗಿ ದುಡಿಯತ್ತೆ, ದ್ವೈತದಿಂದ ಅದ್ವೈತವು, ಅದ್ವೈತದೊಳ್ ದ್ವೈತ, ಚೈತನ್ಯ ಲೀಲೆ ಇದು ಅಂತಾರೆ. ಅಂದರೆ ವಿವಿಧತೆಯಲ್ಲಿ ಏಕತೆಗಳು ಕಾಣಸಿಗುತ್ತವೆ. ನಾವೆಲ್ಲ ಅನೇಕ ಜೀವಾತ್ಮರು, ಈ ಲಾಡು ಅಂತ ತಗೊಂಡ್ರೆ ಲಾಡು ಪರಮಾತ್ಮ, ನಾವೆಲ್ಲ ಜೀವಾತ್ಮ ಅಂದ್ರೇನು, ಆ ಕಾಳುಗಳು, ಲಾಡುವಿನ ಕಾಳುಗಳು. ಅಂದರೆ ಪರಮಾತ್ಮ ಏಕ ಅದ್ವೈತ, ದೇವನೊಬ್ಬ ನಾಮ ಹಲವು. ಹೀಗೆ ಅದ್ವೈತ ಸಿದ್ಧಿಗೆ, ಅಮರತ್ವ ಪ್ರಾಪ್ತಿಗೆ ದ್ವೈತ ಸಾಧನವಾಗುತ್ತೆ. ಇದೇ ಬ್ರಹ್ಮವಸ್ತುವಿನ ಲೀಲೆ, ಚೈತನ್ಯ ಲೀಲೆ ಅಂತ ಇದ್ದಾರೆ ಡಿ ವಿ ಗುಂಡಪ್ಪನವರು.

ನಮ್ಮ ನೀರ್ಗಲ್ಲ ಜೀವವೆನು ತೊಂದು ಕ್ಷೀರವದು ಘೃತ ವಿಧದರೊಳಗೆನ್ನು ತೊಂದು ನೀರಧಿ ಬ್ರಹ್ಮ ನೀರ್ಗಲ್ಲ ಜೀವವೆನು ತೊಂದು ಕ್ಷೀರವದು ಘೃತ ವಿಧದರೊಳಗೆನ್ನು ತೊಂದು ಕೀರು ಪರಮಾನ್ನವದು ದ್ರಾಕ್ಷಿ ಇದೆನು ತೊಂದು ಮೂರಿಂತು ಮತ ವಿವರ ಮಂಕುತಿಮ್ಮ ಕೀರು ಪರಮಾನ್ನವದು ದ್ರಾಕ್ಷಿ ಇದೆನು ತೊಂದು ಮೂರಿಂತು ಮತ ವಿವರ ಮಂಕುತಿಮ್ಮ.

ಜೀವಾತ್ಮ ಪರಮಾತ್ಮನ ಸಂಬಂಧವನ್ನ ಹಲವು ಮಹಾನುಭಾವರು ಹಲವು ರೀತಿಯಲ್ಲಿ ಅರ್ಥೈಸಿದ್ದಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಯನ್ನು ಶಿವಯೋಗಿ ನೀರಧಿ ಅಂತನೋ ಪದವನ್ನು ಇಲ್ಲಿ ಬಳಸಿದ್ದಾರೆ. ಅಂದರೆ ಸಮುದ್ರ ಅದು ಬ್ರಹ್ಮ.

0: ಇದ್ದಂತೆ, ಪರಮಾತ್ಮನಿದ್ದಂತೆ, ಅದರೊಳಗಿನ ಮಂಜುಗಡ್ಡೆ ನೀರ್ಗಲ್ಲು ಜೀವಾತ್ಮನಿದ್ದಂತೆ ಎಂಬುದು ಒಂದು ಪಂಗಡದವರ ವಾದ. ಅದು ಹಾಗಲ್ಲ, ಬ್ರಹ್ಮ ಪರಮಾತ್ಮ ಅಂದರೆ ಹಾಲು, ಜೀವಾತ್ಮ ಅನ್ನೋದು ಅದರ ಒಳಗಡೆಯೇ ಇರುವ ತುಪ್ಪ ಅನ್ನೋದು ಇನ್ನೊಂದು ಪಂಗಡದ ವಾದ. ಮೂರನೆಯ ಅಭಿಪ್ರಾಯದಂತೆ ಈ ಬ್ರಹ್ಮ ಪರಮಾತ್ಮ ಅನ್ನೋದು ಪರಮ ಅನ್ನವಿದ್ದಂತೆ, ಜೀವಾತ್ಮ ಅನ್ನೋದು ಅದರೊಳಗಿನ ದ್ರಾಕ್ಷಿಯಂತೆ ಅಂತ ಇನ್ನೊಂದು ಪಂಗಡದವರು ವಾದ. ಅಂದರೆ ಜೀವ ಬ್ರಹ್ಮರ ಸಂಬಂಧವನ್ನು, ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಅವರವರು ಕಂಡಂತೆ ಲೋಕದಲ್ಲಿ ವಿವರಿಸಿದ್ದಾರೆ. ಎರಡೂ ಒಂದೇ ಅಂತಂದವರು ಇದ್ದಾರೆ, ಇಲ್ಲ ಅದೇ ಬೇರೆ ಇದೇ ಬೇರೆ ಅಂತಲೂ ಕಂಡಿದ್ದಾರೆ. ಅದು ಪ್ರಧಾನ, ಇದು ಅದಕ್ಕೆ ಅಧೀನ ಅಂತಾನೂ ಅಂದಿದ್ದಾರೆ. ಇವೆಲ್ಲ ಮತ ವಿವರಗಳು ಮಾತ್ರ, ಮತಭೇದಗಳಲ್ಲ, ಅಭಿಪ್ರಾಯ ಭೇದಗಳು ಮಾತ್ರ ಎಂದು ಡಿ ವಿ ಜಿ ಅವರು ಈ ಕಗ್ಗಭಾಗದಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್, ಬಾಂಗ್ಲಾ ಭಾಷಾ ಅಕೌಂಟ್, ভালো ভালো সঙ্গীত, খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: ಆಕಾಶವಾಣಿ ಮಡಿಕೇರಿ, ಸಮಯ 9:52. ಇದೀಗ ಬಂದ ಒಂದು ನಿಧನ ಸುದ್ದಿ. ಚನ್ನಂಗಿ ಚೆನ್ನಯ್ಯನಕೋಟೆ ಅನಂತಾಡಿ ಮನೆ ಪೂವಮ್ಮ ಅವರು ಇಂದು ಬೆಳಿಗ್ಗೆ ನಿಧನರಾದರು. 75 ವರ್ಷ ಪ್ರಾಯದ ಅನಂತಾಡಿ ಪೂವಮ್ಮ ತವರು ಮನೆ ಮೂರ್ಛೆ. ಅಂತಿಮ ಕಾರ್ಯ 4:00 PM ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಈಗ ಜಾಹೀರಾತುಗಳು.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
2: ಐಬಿಎಸ್ ಅಂತ ಹೇಳೋದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ, ಹಿಂದೆಗಡೆ ಇನ್ಫೆಕ್ಷನ್

0: ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
2: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
3: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
4: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
5: ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು, ಇದೇ ಆಗಸ್ಟ್ 20ರಂದು ವಿರಾಜ್

0: ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್ ಉನಿಯಲ್ ಇರಿಟಿ ತಾವಕರ ಕಣ್ಣೂರ್.
1: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
2: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
4: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
3: ಎಲ್ ಬಿಸಾಕೋದು?
4: ಇಲ್ಲೇ ಮನೆ ಮುಂದೆ ಆ ಕಡೆ ಬಿಸಾಡ್.
3: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
4: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
3: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
4: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
3: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
4: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
3: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
4: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
3: ಆಯ್ತು ಕವಿತಾ, ಹಾಗೆ ಮಾಡು.
5: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
6: ಒಂಬತ್ತು ಗಂಟೆ 5:36 ಸಮಯ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಮಡಿಕೇರಿ

0: ನಾಡರ ಮಾಜನಕ್ಕೆಲ್ಲ ಇಂದಿತ್ರ ಕೊಡಗು ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಬೈಂದರ್ನುಳ್ಳ ನಾನು ಸಂತೋಷ್ ಕೆ ಎನ್. ಇಂದಿತ್ರ ಕಾರ್ಯಕ್ರಮದ ಹಾಕಿ ವಿಶ್ವಕಪ್ ನಡೆದನುಳ್ಳ ಈ ಸಂದರ್ಭದ ಅಂಡ ಬಗ್ಗೆ ವೀಕ್ಷಕ ವಿವರಣೆ ಕರಳನ ಚಪ್ಪುಡಿರ ಕಾರ್ಯಪಾಲನೆ ಕೂಡ ನಡ್ತನ ತಕ್ಕಬಾಕ. ಇಂದು ಈ ಕಾರ್ಯಕ್ರಮದ ನಂಗಡ ಕೂಡ ಉಂಡು ವೀಕ್ಷಕ ವಿವರಣೆ ಕರಳನ ಚಪ್ಪುಡಿರ ಕಾರ್ಯಪಾಯಂಗ. ಸರ್, ನಿಂಗಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ.
0: ನಂಗಕ್ಕೆಲ್ಲರೂ ಖುಷಿರೋ ಅವ್ರ ವಿಷಯ ಅಂತ ಅನ್ಸಂಗಿ, ಕೊಡಗಲು ತುಂಬಾ ಕಳಿಪಂತ ಕಪನ್ನತ ಅಂಡ ಬಗ್ಗೆ ಆಸಕ್ತಿ ಬೆಚ್ಚಂಡಿಪ್ಪನ್ನತ ಅವರು ಕ್ರೀಡೆ ಅನ್ಸಂಗಿ, ಅದು ಹಾಕಿ. ಈ ಹಾಕಿ ವಿಶ್ವಕಪ್ ಸುರಾಯನುಂಡು ಆದಿತ್ಲ ವಿಶ್ವಕಪ್ ಬಗ್ಗೆ ಆ ವಿಶೇಷತೆ ಎಂತ ಚೆನ್ನಲ್ವ?
1: ಖಂಡಿತ. ಈಗ ಹಾಕಿ ಅನ್ನೋದು ರಾಷ್ಟ್ರೀಯ ಕ್ರೀಡೆ, ಇದು ಭಾರತ ತರ ರಾಷ್ಟ್ರೀಯ ಕ್ರೀಡೆ. ಅದತ್ತಲೇ ಈಗ ವಿಶ್ವಕಪ್ ಅನ್ಸಂಗಿ ಭಾರಿ ವಿಶೇಷಪಟ್ಟ ವಿಶ್ವಕಪ್ ಅನ್ಸಂಗಿ ಅದನ್ನ

0: ನಾಲ್ಕಾಲಕ್ಕೊಮ್ಮೆ ವಿಶ್ವಕಪ್ ನಡಪ ವಿನ್ಯಾಸ 1971 ವಿಷಯದಲ್ಲಿ ವಿಶ್ವಕಪ್ ಶುರುವಪ್ಪ ಅಲ್ಲಿಂಜ 73 ಅಪ್ಪ 75 ಅಪ್ಪ ಅಕ್ಕ ದಂಡ ಕಾಲಕ್ಕೊಮ್ಮ ವಿಶ್ವಕಪ್ ಮಾಡೋ ಅಂತ ಎನ್ನಂಗಂಚಿಂಗಿ 71 ಮಹಾಯುದ್ಧ ಪ್ರಾರಂಭವನ್ನು ಅನ್ಕೊಂಡು ನಂಗೆ ವಿಶ್ವಕಪ್ ದಂಡ ಕಾಲಕ್ಕೊಮ್ಮ ಮಾಡಿಸಿ 75 ನಂತರ ನಂಗೆ 4 ಕಾಲಕ್ಕೊಮ್ಮ ವಿಶ್ವಕಪ್ ಕಲಿತದೆ. ಈ ವಿಶ್ವಕಪ್ ಎಂತಂಚಂಗಿ ಭಾರಿ ವಿಶೇಷತೆ ಎಲ್ಲವೂ ಅದತ್ಲಿ ಕಲಿಪಂತದವ್ರ ಬಲ್ಯ ವಿಶೇಷ ಅದತ್ಲು ಭಾರತಕ್ಕೆ ಭಾರಿ ವಿಶೇಷವಾದಂಚಿಂಗ್ ವಿಶ್ವಕಪ್ಲಿ 51 ಕಾಲ ಚಿಂದಕ್ಕೆ 51 ಕಾಲಕ್ಕೆ ಬಯ್ಯ ನಂಗೆ ವಿಶ್ವಕಪ್ನ 1975 1975 ವಿಶ್ವಲಿ ನಂಗೆ ವಿಶ್ವಕಪ್ ಗಳ್ವ ಅದು ವಿಶ್ವ ದಾಖಲೆ ಆಯ್ತು ಹೊರಹೊಮ್ಮ ಭಾರತಕ್ಕೂ ಅದಲು ಸ್ಪೆಷಲಿ ಕೊಡಗಕ್ಕೆ ದಂಡ ಕೊಡಗರ ಕಳಿಕಾಲ ಕಳಿಪನ ಕೊಂಡು ಅದು ಭಾರಿ ವಿಶೇಷತೆ ಆಯ್ತು. ಅವರು ವಿಶ್ವಕಪ್ರ ಅನುಭವ ಕೂಡಿ ಬಂದಿತ್ತು ಇಲ್ಲಿ ಕತನ ಈಗ 4 ಕಾಲಕ್ಕೊಮ್ಮ ಆ ವಿಶ್ವಕಪ್ ನಡಪಂತವ್ರ ಸಂಭ್ರಮ ಅದು ಈ ಕುರಿ 14 ಇಂಚು 30 ಅಂಗತ್ತನೆ ಅಂಶದಲ್ಲಿ ಪಿನ್ನಿ ಬೆಲ್ಜಿಯಂ ದಂಡ ಕಡೆಯಲ್ಲಿ ಸೈಮಲ್ಟೇನಿಯಸ್ಲಿ ವಿಶ್ವಕಪ್ ನಡಪ.
1: ಈಗ ನಂಗಡೆ ಈ ವಿಶ್ವಕಪ್ ಇತಿಹಾಸ ಹೇಳ್ತಿದ್ ನೋಡ್ಚಂಗಿ ನಂಗ ಗದ್ದೆ ಒಮ್ಮಲೆ ಆಂಡ ವಿಶೇಷದ ಬಗ್ಗೆ ಅಂತ ಚಿಂಗಣ್ಣವ್ರ
0: ಈಗ ಏನಂಚಂಗ 71 ವಿಶ್ವಕಪ್ ಶುರುವಪ್ಪ 1971 73 ವಿಶ್ವಕಪ್ಲಿ ಮೊಳ್ಳೆರಪ್ಪಿ ಗಣೇಶ್ ಪದ್ಮಶ್ರೀ ಕೃಷ್ಣಂತ ಹಿಂಗ ವಿಶ್ವಕಪ್ರ ನಾಯಕತ್ವ ಹೊಡ್ತಂಡು ಭಾರತ ತಂಡತನ ಪುಟ್ಟಿಂದ ಪಾಪ ಎಲ್ಲಾರ್ಕೂ ಅಂತ ಅವ್ರ ಬಲಿಷ್ಠವನ್ನ ತಂಡ ವಿಶ್ವಕಪ್ ಗಲ್ಲೊಂದೇ ಅನ್ನುವಂತ ಅವರು ಪೋಪಂಗಿ ಮಿಂಜಲೆ ಭಾರತವೇ ಎಂ ಪಿ ಗಣೇಶ ನಾಯಕತ್ವದ ವಿಶ್ವ ತಂಡ ಗಲ್ಲು ಅನ್ನೋದು ಅವ್ರ ನಿರೀಕ್ಷೆ ಅಲ್ಲ ಪಾಪ. ಆಚಂಗಿ ಫೈನಲ್ಸ್ಲಿ ನೆದರ್ಲ್ಯಾಂಡ್ಸ್ರ ವಿರುದ್ಧ ಟ್ರೈ ಬ್ರೇಕರ್ಲಿ ಸೋಪ ಪಂಡ ಪ್ರಾವುಗೊಳ್ಳುವ ಏನಂಗಚಿಂಗ್ ಫೈನಲ್ಸ್ಲಿ ಕೇವಲ 6 ನಿಮಿಷದ 3 ಗೋಲು ಪೋಯಿತು ವಿಶ್ವ ದಾಖಲೆ ರತ್ತ ಈ 73 ವಿಶ್ವಕಪ್ ದಾಖಲೆ ಅಪ್ಪ. ಆಚಂಗೆ 3ನೇ ಗೋಲು ತೀರ್ಪುಗಾರಂಗ ಕೊಡ್ತಿದ್ದಲೆ ಹಿಂಗ ವಿಜಯನಾಥನ್ ನಮ್ಮ ಮಲೆ ಚಿತ್ರ ಅಂಪೈರ್ಸ್ 3ನೇ ಗೋಲ್ ಕೊಡ್ತಿದ್ದಲೆ ಅಲ್ಲಿಂಜ ನಂಗ ಟ್ರೈ ಬ್ರೇಕರ್ ನೆದರ್ಲ್ಯಾಂಡ್ಸ್ ಕೂಡ ಚೋಪ ಇದು 73 ಅಲ್ಲಿಂಜ 75 ಪುನಃ ಭಾರತ ತಂಡ ಪೋಪಕ ಇದೇ ತೀರ್ಪುಗಾರ ವಿಜಯನಾಥನೇ ತೀರ್ಪುಗಾರಿಕೆ ಇಡ್ತಂಡ್ರೆ ನಂಗ ಪಾಕಿಸ್ತಾನ ವಿರುದ್ಧ ದಂಡು ಒಂದ್ಲು ಈ ಹಾಕಿ ವರ್ಲ್ಡ್ ಕಪ್ ರ ಫೈನಲ್ಸ್ ಗಲ್ಲು ಅಕ್ಕ ಪ್ರಥಮವಾಯ್ತು ಪಾಕಿಸ್ತಾನ ವಿರುದ್ಧ ಸೆಣಸಾಡುವ ಅಕ್ಕ ಸೈಯದ್ ಅಣ್ಣ ಹಿಂಗ ಫಸ್ಟ್ ಗೋಲ್ ಪೋಯ್ಯ ಅದನ್ನ ಭಾರತ ಹತ್ರ ಸುರ್ಜಿತ್ ಸಿಂಗ್ ಸಮ ಮಾಡುವ ಅಲ್ಲಿಂಜ ಅಶೋಕ್ ಕುಮಾರ್ ಹಿಂಗ ಪೊಜ್ಜೋ ಗೋಲ್ ವಿಶ್ವಕಪ್ 1975 1975 ವಿಶ್ವಕಪ್ ಗಲ್ವ ಆ ಫೈನಲ್ಸ್ ಮ್ಯಾಚ್ ಕೂಡಿ 73 ಫೈನಲ್ಸ್ ಮಾಡ್ದಂತಾನೆ ವಿಜಯನಾಥನೇ ತೀರ್ಪುಗಾರಿಕೆ ಮಾಡೋಜಿ ತಂಡ ಆತ್ಮ ಚರಿತ್ರೆ ಎಲ್ಲ ಆಟೋಬಯೋಗ್ರಫಿ ಹೇಳಿದ್ವ 73 ವಿಶ್ವಕಪ್ ಲಿ 6 ನಿಮಿಷದ 3 ಗೋಲ್ ನಾನು ಕೊಡ್ತಲೆ ಎನ್ನಂಗ್ ಕೊಡ್ತಿತ್ತಲೆ ಅನ್ನೋ ಅಂತ ಉಲ್ಲೇಖನ ಮಾಡಿತ್ತು ಅದು ಹಿಂದೆ ತರ ಮಟ್ಟಿಗೆ ಸತ್ಯವಾಯ್ತು ಕಾಂಬಾದು ಎನಂಗ್ ನಂಚಂಗ್ ವಿಶ್ವಕಪ್ ಫೈನಲ್ಸ್ ಲಿ 6 ನಿಮಿಷದ 3 ಗೋಲ್ ಅಲ್ಲ 6 ತಿಂಗಿ ಎಲ್ಲಿ ಹಾಕಿಕ್ ಚರಿತ್ರೆ ಇಲ್ಲೋ ಅಥವಾ ಹಾಕಿಕ್ ಕಳಂಕ ಬಪ್ಪೋ ಅನ್ನೋ ತರತ್ಲಿ ಆ ಗೋಲ್ ನ ಕೊಡ್ತಿತ್ತಲೆ ಅನ್ನೊಂದು ಅವ್ನ ಆತ್ಮಚರಿಕದಲ್ಲಿ ಇದು ಉಲ್ಲೇಖನ ಆಯ್ತಿಪ್ಪ ಇದು 71 ಹಾಕಿ ಅವರು ವಿಶ್ವಕಪ್ರ ಅವರು ದಾಖಲೆ ಐತೆ ಒಂದು.
1: ಈಗ 73 75 ಈ ದಂಡು ವಿಶ್ವಕಪ್ಲು ಭಾರತದ ತಂಡ ಬಾರಿ ಮಿಂಜಲಿಂಜತ್ತಂದು ಆಚಲಿಕ್ಕೆ
0: ಹಕ್ಕು 71 ವಿಶ್ವಕಪ್ ಗಲ್ಲು 51 ಕಾಲ ಆಚೆ ಹಿಂದಕ್ಕೆ ಅಲ್ಲಿ ಒಮ್ಮೆ ಒಮ್ಮ ಭಾರತ ಗಲ್ಲೋ ಅದು 1975 ವಿಶ್ವಕಪ್ ಒಮ್ಮೆ ಒಮ್ಮ ಭಾರತ ಗಲ್ಲೋ ಅದು ಅಲ್ಲಿಂಜ ಭಾರತಕ್ಕೆ ಗಲ್ಲೋ ಕೈ ಜಿತ್ತಲೆ ಹಿಂದಕ್ಕೆ ತಾನೆ ಈಗ 20-26 ವಿಶ್ವಕಪ್ ಎಂತ ಅಂತ ಗೊತ್ತಿಲ್ಲ ಅಷ್ಟೇ ಒಮ್ಮೆ ಅಮ್ಮ ವಿಶ್ವಕಪ್ ಭಾರತ ಗದ್ದಿದ್ದೀಪ
1: ಎನ್ನಂಗ ಅಲ್ಲಿಂಜ ನಂಗಡ ಕಳಿ ಎಂತ ಆಚಿ ಪೈಪೋಟಿ ಇಕ್ಕಲು ಕೊಡ್ತಾನುಂಡ ಅಥವಾ
0: ಪೈಪೋಟಿ ಭಾರತ ಹತ್ರ ಟೀಮ್ ಚಾಯಿ ಉಂಡು 75 ಆನಪಿಂಜ 78 ಅಲ್ಲಿಂಜ 79 76 ಆನಪಿಂಜ ಎಂತಪ್ಪ ನಂಚಂಗಿ ಎಲ್ಲ ಪಂದ್ಯಾವಳಿ ಈ ನ್ಯಾಚುರಲ್ ಗ್ರಾಸ್ ಕಳಿಪಂತದ ಪೋಯ್ರ ಆಸ್ಟ್ರೋ ಟರ್ಫ್ ಕಳಿಕೊಂಡು ಅನ್ನುವಂಥವ್ರ ನಿಯಮತನ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ರೂಲ್ ಗವರ್ನಿಂಗ್ ಬಾಡಿ ಅದನ್ನು ಅಳವಡಿಸಿಡುವ ಎಕ್ಕ ಆಸ್ಟ್ರೋ ಟರ್ಫ್ ಬಾತ್ ಭಾರತ ತಂಡ ಆಸ್ಟ್ರೋ ಟರ್ಫ್ ನಂಗಕ್ಕೆ ಸರಿಯಾದ ಕಳಿಪಕ್ಕೂ ಅಥವಾ ಒಂದೋ ಕಾಕತನ ಕುಂಡು ನಂಗ ಪುನಃ ವಿಶ್ವಕಪ್ ಗಲ್ಲತಂತವ್ರ ಅವಕಾಶ ನಂಗಕ್ಕಿಲ್ಲಿ ಹದ್ದು ಕಾಂಬಾದೆ
1: ಕೊಡಗಿಂಜ ಕಳ್ಚೆ ಹಿಂಗ ಅದು ವಿಶ್ವಕಪ್ ಅಲ್ಲೇ ಆಯ್ತು ಇಲ್ಲಿ ಭಾರತ ಪ್ರತಿನಿಧಿಸಿದ ಅಂಗಡ ಬಗ್ಗೆ ಚೆನ್ನಾಗಲ್ವ
0: ಅಕ್ಕು ನಂಗ ಈ ವಿಶ್ವಕಪ್ ಭಾರಿ ಮುಖ್ಯವಾಯಿತು ಎನ್ನಂಗ ಅಪ್ಪ ನನಸಿಂಗ್ ಈ 1975 1975 ಕೊಡಗರ ದಂಡು ನಲ್ಲ ಕಳಿಕಾರ ಕಳಿಪ ಒಂದು ಬಿಳಿಮಗರ ಗೋವಿಂದ ಬಿಪಿ ಗೋವಿಂದ ಇಂಡಿಯನ್ ಏರ್ಲೈನ್ಸ್ ರ ಮೂಲಕ ಕಳಿಪ ಇನ್ನೊಂದು ಪೈಕೇರ ಕಾಳೆಯ ಟಾಟಾಸ್ ಪಿಂಜ ಕರ್ನಾಟಕ ತಿಂಜ ಪೋಯ್ತು ಕಳಿಪ ಹಿಂಗ ದಂಡಾಳು ವಿಶ್ವಕಪ್ ಕಳಿಸಂತ ಹಿಂಗ ಹಿಂದೆಕ್ಕೂ ಕೂಡಿ ಇದೆ ಉಂಡು ಹಿಂಗ ಅವರು 1975 ರ ವಿಶ್ವಕಪ್ ನ ಗಲ್ಲು ಅಲ್ಲಿ ಭಾರಿ ಅವರು ಪ್ರಯತ್ನ ತೊಡು ಅದು ಗೋವಿಂದಂಗ ಬಲ್ಲೆ ಸಿಡಿಲ್ ಮರಿಯಿಂದ ಅವರು ನಾಮಕರಣ ಕುಡಿಯಪ್ಪ ಶಂಕರ್ ಸ್ವಾಮಿ ರಿಸಿಯ ವಾಂಡ್ರಸ್ ಕಳಿಸಂದ ಕಳಿಕಾರ ಇಂದು ಕುಡಿ ಹಿಂಗ ಬಲ್ಲಿ ಅವರು ಪೆದ ಹಿಂಗಡ ಮೇಲೆ ಕೊಡಪ್ಪ ಅಲ್ಲತೆ ವಿಶ್ವಕಪ್ ಕುಡಿ ವಿಶ್ವಕಪ್ ಟ್ರೋಫಿರ ಬಗ್ಗೆ ಕುಡಿ ನಂಗ ಇಂದು ಅಣ್ಣಂಚಪ್ಪ ವಿಶ್ವಕಪ್ರ ಟ್ರೋಫಿ ಅಥವಾ ವಿಶ್ವಕಪ್ರ ಟ್ರೋಫಿನ ಡಿಸೈನ್ ಮಾಡ್ನ ಹಿಂಗ ಅದನ್ನ ಮಾಡ್ನಂತ ಹಿಂಗಲೇ ಪಾಕಿಸ್ತಾನ ಆರಿಫ್ ಅಣ್ಣ ಹಿಂಗ ಏರ್ ಮಾರ್ಷಲ್ ಆಯ್ತಿಪ್ಪ ಹಿಂಗ ಇದಲ್ಲಿ ಪೊನ್ನು ಪಿಂಜ ನಂಗ ಎಂತ ಅಣ್ಣ ಬುಳ್ಳಿ ಪಿಂಜ ದಂತ ತೇಗ ಮರ ಇದನ್ನೆಲ್ಲ ಕೂಟಿತ ಮಾಡುವಂತ ಅವ್ರ

0: ಆಕಾಶವಾಣಿ ಮಡಿಕೇರಿ, ಸಮಯ 9:33. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ವಿಜಯಪ್ರಕಾಶ್, ಅನನ್ಯ ಭಟ್ ಮತ್ತು ನಾಗರಾಜ್ ಪನಾರ್ ಅವರು ಹಾಡಿರುವ ಕಾಂತಾರ ಚಿತ್ರದ ಗೀತೆ. ಗೀತರಚನೆ ಮಾಡಿದ್ದಾರೆ ಪ್ರಮೋದ್ ಮರವಂತೆ, ಸಂಗೀತ ಬಿ ಅಜನೀಶ್ ಲೋಕನಾಥ್.
1: ಧನ್ಯವಾದ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಪುಟಾಣಿಗಳೇ, ಗಮನಿಸಿ, ಬೆಳಿಗ್ಗೆ 10 ಗಂಟೆಗೆ ಮಕ್ಕಳಿಗಾಗಿ ಅಂದರೆ ನಿಮಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222285558. ಮತ್ತೊಂದು ದೂರವಾಣಿ ಸಂಖ್ಯೆ 2281219. ಗಮನಿಸಿ ಪುಟಾಣಿಗಳೇ, ಈ ಬೆಳಿಗ್ಗೆ 10 ಗಂಟೆಗೆ.
3: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರ ಆಯ್ತು.
4: ನಿಂತ್ಕೊ ಬಿದ್ದು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
3: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ RN ಜಯಗೋಪಾಲ್ ಅವರು ಗೀತರಚನೆ ಮಾಡಿರುವ ಬಂಧನ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶನ MR ರಂಗರಾವ್.

0: ಸ್ವರಗೀತೆಗಳನ್ನು ಕೇಳಿದಿರಿ.
1: ಹಾಲು ಜೇನು ಒಂದಾದ ಹಾಗೆ
2: ರೀ ಏನ್ರಿ, ಮದುವೆಯಾಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾ

ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ಬಂದೆ.
1: ನಿರೀಕ್ಷಿಸಿ
0: ಬಾಳು ಬೆಳಕಾಯಿತು.
1: ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ಯುವ ವಾಣಿ.
3: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
4: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಕೆಸೆಟ್ ಇದಕ್ಕಾಗಿ ಅಧಿಸೂಚನೆ ಪ್ರಕಟಿಸಿದ್ದು, ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ 5 ಅರ್ಜಿ ಸಲ್ಲಿಸಬಹುದು. ಮುಂದಿನ ಅಕ್ಟೋಬರ್ 11 ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸೇರಿದಂತೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಬಹುದು. ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಶೇಕಡ 55 ಅಂಕಗಳೊಂದಿಗೆ, ಅದರಲ್ಲಿ ಎಸ್ಸಿ ಎಸ್ಟಿ ವಿಶೇಷಚೇತನರು ತೃತೀಯ ಲಿಂಗಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗಿರುತ್ತದೆ. ಅಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನದಿಂದ 2 ವರ್ಷದೊಳಗಾಗಿ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು. ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಈ ಪರೀಕ್ಷೆ ತೆಗೆದುಕೊಳ್ಳಲು ಯಾವುದೇ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B ಮತ್ತು 3A, 3B ವರ್ಗದವರು ಮತ್ತು ಇತರ ರಾಜ್ಯದ ಅಭ್ಯರ್ಥಿಗಳು 750 ರೂಪಾಯಿ, ಪ್ರವರ್ಗ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷಚೇತನರು ಮತ್ತು ತೃತೀಯ ಲಿಂಗಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 5, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 6. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-6060. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .carnataka.gov.in ಅನ್ನು ನೋಡಬಹುದು.

ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಉಳಿಕೆ ಮೂಲ ವೃಂದದಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ 5 ಹುದ್ದೆ ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ದರ್ಜೆಯಲ್ಲಿ 75 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 5 ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗೆ ತೋಟಗಾರಿಕಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು, ಬಿಎಸ್ಸಿಯಲ್ಲೂ ತೋಟಗಾರಿಕಾ ವಿಷಯ ಓದಿರಬೇಕು, ಹಾಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ತೋಟಗಾರಿಕೆಯಲ್ಲಿ ಪದವಿ ಪಡೆದಿರಬೇಕು. ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ. ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷ. SC/ST ಮತ್ತು ಪ್ರವರ್ಗ 1 ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CET online.karnataka.gov.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, SC/ST ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. SC/ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800 23

ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ಕ್ಲರಿಕಲ್ ಕೇಡರ್ ಹುದ್ದೆಗಳ ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತಿದ್ದು, ಇದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಈ ಬಾರಿ ದೇಶದ 11 ಬ್ಯಾಂಕ್ಗಳು ಭಾಗವಹಿಸಲಿವೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಗಸ್ಟ್ 21 ಕೊನೆಯ ದಿನ. ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಪೂರ್ವಭಾವಿ ಪರೀಕ್ಷೆ, ಡಿಸೆಂಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಪ್ರಾದೇಶಿಕ ಭಾಷೆಗಳಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಕನ್ನಡಿಗರಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಬಹುದು. ಸುಮಾರು 11,403 ಹುದ್ದೆಗಳ ನೇಮಕಾತಿಗಾಗಿ ಈ ಪರೀಕ್ಷೆ ನಡೆಯುತ್ತಿದ್ದು, ಕರ್ನಾಟಕದಲ್ಲಿ 1,414 ಹುದ್ದೆಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಅಭ್ಯರ್ಥಿಯು ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕಡ್ಡಾಯ. ಕಂಪ್ಯೂಟರ್ ಕಲಿಕೆಯ ಬಗ್ಗೆ ದೃಢೀಕರಣ ಪತ್ರ ಕೂಡ ಸಲ್ಲಿಸಬೇಕಾಗುತ್ತದೆ. ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಮಾತನಾಡುವ ಬರೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಆಯಾ ರಾಜ್ಯದ ಭಾಷೆ ಗೊತ್ತಿರುವವರಿಗೆ ಆದ್ಯತೆ ನೀಡಲಾಗುವುದು. 20-28 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ನಿಯಮಾನುಸಾರ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಜಿಎಸ್ಟಿ ಸೇರಿ ಎಸ್ಸಿ ಎಸ್ಟಿ ವಿಶೇಷಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳು 175 ರೂಪಾಯಿ, ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು 850 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 21. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.ibps.in. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803057495 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ 233 ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅಭ್ಯರ್ಥಿಗಳು ಆಗಸ್ಟ್ 30 ಅರ್ಜಿ ಸಲ್ಲಿಸಬಹುದು. ಫಾರ್ಮಸಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಫಾರ್ಮಸಿಯಲ್ಲಿ ಡಿಪ್ಲೊಮಾ ಪಡೆದಿದ್ದು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ನರ್ಸಿಂಗ್ ಡಿಪ್ಲೊಮಾದ ಜೊತೆಗೆ ನರ್ಸಿಂಗ್ ಕೌನ್ಸಿಲ್ನ ಸದಸ್ಯತ್ವ ಪಡೆದಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡಲಾಗಿದ್ದು, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ ಮೀರಿರಬಾರದು. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ.

0: ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0820-43-460-460. ಹೆಚ್ಚಿನ ಮಾಹಿತಿಗಾಗಿ CET online.karnataka.gov.in ಅನ್ನು ನೋಡಬಹುದು. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಪುಟಾಣಿಗಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228-558, ಮತ್ತೊಂದು ಸಂಖ್ಯೆ 228-129, ಎಸ್ಟಿಡಿ ಕೋಡ್ 08-2-7-2. ಮತ್ತೆ ಕೇತಡ ಫೋನ್ ಮಾಡ್ತಿರಲ್ಲ.

0: ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ. ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇದೀಗ ಬಂದ ನಿಧನ ಸುದ್ದಿ. ಚನ್ನಂಗಿ ಚೆನ್ನಯ್ಯನಕೋಟೆ ಅನಂತಾಡಿ ಮನೆ ಪೂವಮ್ಮ ಇಂದು ಬೆಳಗ್ಗೆ ನಿಧನರಾದರು. 75 ವರ್ಷ ಪ್ರಾಯದ ಅನಂತಾಡಿ ಪೂವಮ್ಮ ತವರು ಮನೆಯ ಮೂರ್ಛೆ. ಅಂತಿಮ ಕಾರ್ಯ ಇಂದು ಸಂಜೆ 4 ಗಂಟೆ ಒಳಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ.
1: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ. ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್.
1: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
2: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
1: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನು ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
2: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
2: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
3: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
0: ಪುಟಾಣಿಗಳೇ, ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2285558, ಮತ್ತೊಂದು ಸಂಖ್ಯೆ 2288

0: ಆತ್ಮೀಯ ಶ್ರೋತೃಗಳೇ, ಈಗ ರೇಡಿಯೋ ಸಮಯ 10:03.
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
2: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯ.

0: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
1: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
2: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.

ಪ್ರೀತಿಯ ಪುಟಾಣಿಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಮಾಡ್ತಾ ಇದ್ದೀರಾ ಮಕ್ಕಳೇ? ಓ, ನೆನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಗಳನ್ನು ಮುಗಿಸಿ ಸುಸ್ತಾಗಿ ಮಲಗಿದ್ದೀರಾ? ಇಲ್ಲ ತಾನೇ? ಹಾಗಾದ್ರೆ ಮತ್ತೆ ಯಾಕೆ ತಡ? ಫೋನ್ ಮಾಡಿ.

0: ಮಕ್ಕಳು ಗೀತೆಯನ್ನ ಕೇಳ್ತಾ ಕೇಳ್ತಾ ಕರೆ ಮಾಡ್ತಾ ಇದ್ದಾರೆ. ಯಾರು ನೋಡೋಣ? ಹಲೋ,
1: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ಅಮೃತ.
0: ಅಮೃತ, ನಮಸ್ತೆ. ಅಮೃತ ಎಲ್ಲಿಂದಮ್ಮ?
1: ಮಡಿಕೇರಿ.
0: ಮಡಿಕೇರಿ. ಅಮೃತ ಎಷ್ಟನೇ ಕ್ಲಾಸು?
1: ಮೂರನೇ ತರಗತಿ.
0: ಮೂರನೇ ಕ್ಲಾಸಾ? ಏನ್ ಹೇಳ್ಬೇಕು ಅಂತಿದೀಯ ಇವತ್ತು?
1: ಹಾಡು.
0: ಹಾಡು ಹೇಳ್ಬೇಕು ಅಂತಿದೀಯ? ಯಾವ ಹಾಡು ಪುಟ್ಟ? ರೇಡಿಯೋ ದಿನ ಸ್ವಲ್ಪ ದೂರ ಬರ್ತೀಯಪ್ಪ, ನಿನ್ನ ಧ್ವನಿ ನಿನಗೆ ಕೇಳಿಸುತ್ತೆ. ಸ್ವಲ್ಪ ದೂರ ಬಾ. ಹಾ, ಈಗ ನಿನ್ನೆ ಈ ಹಾಡನ್ನ ಹಾಡಿದ್ಯಾ ನೀನು?
1: ಇಲ್ಲ.
0: ಹೌದಾ, ಸರಿ ಬಾ ಹಾಡು.
1: ನನ್ನ ಪ್ರಾಣವು ಎಂದೆಂದಿಗೂ ಅಭಿಮಾನವು ನಮ್ಮೆಲ್ಲರ ಹೆಮ್ಮೆಯ ನವ ಭಾರತ ಜೀವಂದಿದ್ದು ಅಭಿನಂದಿದ್ದು ಗರ್ವದಲ್ಲಿ ಆನಂದಿಸು ಹೆಮ್ಮೆಯ ಶಿಖರವೇ ನವ ಭಾರತ ಈ ಹಸಿರಲ್ಲಿ ಉಸಿರಾಡು ನಾಡು ರೈತನಿಗೆ ನಮ್ಮಿರು ಕೇಸರಿ ಹಸಿರು ಬೀಡು ಸ್ವರ್ಗವು ನುಡಿ ನಾಡಿನ ಗಡಿಯನ್ನು ಬೆಸೆಯೋ ಬಂಧನವು ಶಾಂತಿವಾದ ಸೆಲ್ಲ ಸಾಧು ಗಂಧವು ಬಂದೇ ಮಾರಂ ತೋರಲಿ ಬಲವಿದೆ ಗೆಲ್ಲುವ ಕೆಲವಿದೆ ಕಟ್ಟುವ ನಾವು ನವ ಭಾರತ ನೆನ್ನೆಯ ನೋವಿಗೆ ಎಂದಿಗೂ ಸೋಲದೆ ಗುರಿಯನ್ನು ಸಾಧಿಸು ಮೃತ ಭಯವ ಮಣಿಸು ಜಯದ ಹಾಡು ಎದೆಯ ಸಿಗಿದು ಕೂಗಿ ಹೇಳು ಒಂದೇ.

0: ಆಯ್ತು.
1: ಚೆನ್ನಾಗಿ ಹೇಳ್ದೆ ಪುಟ್ಟ, ನೀ ಹೇಳ್ದಲ್ಲ ನಾಳಿನ ಭಾರತವನ್ನ ನೀವೇ ಕಟ್ಟಬೇಕು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಲ್ವಾ. ಚೆನ್ನಾಗಿ ಹೇಳಿದೆ. ಯಾರು ಹೇಳ್ಕೊಟ್ರು?
0: ಅಪ್ಪ.
1: ಅಪ್ಪ ಹೇಳ್ಕೊಟ್ರ? ಸರಿ, ಅಪ್ಪನ ಹತ್ರ ಚೆನ್ನಾಗಿ ಪ್ರಾಕ್ಟೀಸ್ ಹೀಗೆ ಮಾಡ್ಕೋ. ಕರೆ ಮಾಡ್ತಾ ಇರು. ನಮಸ್ಕಾರ. ನೋಡಿ ಮಗು ಎಷ್ಟು ಖುಷಿಯಾಗಿ ಹಾಡು ಹೇಳಿದ ತಕ್ಷಣ ಒಂದು ಒಳ್ಳೆ ನಗು, ಆ ನಗು ಕೇಳ್ಕೊಳಕ್ಕೆ ಎಷ್ಟು ಖುಷಿ ಅನ್ಸುತ್ತಲ್ಲ. ಇನ್ಯಾರು ನಮ್ಮ ಜೊತೆ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸ್ವಲ್ಪ ಸಿಗ್ನಲ್ ಕಡೆ ಸಿಗೋ ಕಡೆ ನಿಂತ್ಕೊಮ್ಮ. ಎಂತ ಹೆಸರು?
0: ಯುಕ್ತ.
1: ಯುಕ್ತ ಎಲ್ಲಿಂದ? ಯುಕ್ತ
0: ಕುಂಬಳದಾಳು.
1: ಕುಂಬಳದಾಳು ಎಲ್ಲಿ ಬರುತ್ತಿದ್ದು? ಕುಂಬಳದಾಳು
0: ಮೂರ್ನಾಡು.
1: ಮೂರ್ನಾಡು. ಇದ್ರ ಮೊದಲು ನೀನು ಫೋನ್ ಮಾಡಿದ್ದೆ ಕಾಣ್ತದಲ್ಲ?
0: ಹೌದು.
1: ಹಾ ಹಾ, ಏನ್ ಹೇಳ್ತೀಯ ಯುಕ್ತ ನೀನ್ ಇವತ್ತು?
0: ಭಾಷಣ
1: ಮಾಡ್ತೀಯ? ಯಾವ್ದರ ಬಗ್ಗೆ?
0: ಸ್ವಾತಂತ್ರ್ಯ ದಿನದ ಬಗ್ಗೆ.
1: ನಿನ್ನೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ಯಾ ನಿನ್ನೆಗಾಗಿ? ಸರಿ ಪುಟ್ಟ ಹೇಳು.
0: ನನ್ನ ಹೆಸರು ಯುಕ್ತ. ನನ್ನ ಎರಡನೇ ತರಗತಿ. ಸನ್ಮಾನ್ಯ ಅಧ್ಯಕ್ಷರೇ, ಪೂಜೆ ಗುರುಗಳೇ, ನನ್ನ ಗೆಳೆಯರೇ, ನಾನು 80ನೇ ಸ್ವಾತಂತ್ರ್ಯ ದಿನದ ಬಗ್ಗೆ ಒಂದೆರಡು ಮಾತುಗಳನ್ನು ಆಗಲು ಬಯಸುತ್ತೇನೆ. ನಮಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತು. ಅದೇ ದಿನವನ್ನು ನಾವು ಸಡಗರದಿಂದ ಆಚರಿಸುತ್ತಿದ್ದೇವೆ. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದುಕೊಟ್ಟ ದೇಶದ ನಾಯಕರನ್ನು ನೆನಪಿಸಿಕೊಂಡು ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯವನ್ನು ಹೇಳುತ್ತಾ ನಮ್ಮ ಪುಟ್ಟ ಭಾಷಣವನ್ನು ಮುಗಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತಾ.
1: ಗುಡ್, ಚೆನ್ನಾಗಿ ಹೇಳಿದೆ ಪುಟ. ನೀನು ಎಷ್ಟನೇ ಕ್ಲಾಸ್ ಪುಟ ನೀನು?
0: ಸೆಕೆಂಡ್ ಸ್ಟ್ಯಾಂಡರ್ಡ್.
1: ಸೆಕೆಂಡ್ ಸ್ಟ್ಯಾಂಡರ್ಡ್. ನೋಡು ಎಷ್ಟು ಚೆನ್ನಾಗಿ ಕಲ್ತಿದ್ಯಾ. ಯಾರು ನಿನಗೆ ಪ್ರಾಕ್ಟೀಸ್ ಮಾಡಿಸಿದ ಪುಟ? ಅಮ್ಮನ. ಸರಿ, ಹೀಗೆ ನೀನು ಭಾಷಣಗಳನ್ನ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡು, ದೇಶಕ್ಕಾಗಿ ಏನನ್ನಾದರೂ ಮಾಡ್ಬೇಕಾಗುತ್ತೆ. ಮಾಡ್ಬೋದಲ್ವಾ? ಸರಿ ಪುಟ, ಕರೆ ಮಾಡಿದ್ಕೆ ಧನ್ಯವಾದ.
2: ಪುಟಾಣಿ.
1: ಹಲೋ.
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು?
3: ನಾನು ತೇಜಸ್ ಮಾತಾಡ್ತಿದ್ದೀನಿ, ಸುಳ್ಯದಿಂದ.
1: ಸುಳ್ಯದಿಂದ ತೇಜಸ್?
3: ಹೌದು.
1: ಹಾ, ತೇಜಸ್ ಏನ್ ಓದ್ತಾ ಇದ್ಯಪ್ಪ?
3: ನಾನು 7th ಸ್ಟ್ಯಾಂಡರ್ಡ್.
1: 7th ಸ್ಟ್ಯಾಂಡರ್ಡ್. ನಿನ್ನೆ ಹೇಗಾಯ್ತು ಆಚರಣೆ?
3: ಚೆಂದಾಗಿದೆ.
1: ಚೆಂದಾಗಿದೆ. ಏನೆಲ್ಲ ಮಾಡಿದ್ರಿ?
3: ನಾವು ಫ್ಲಾಗ್ ಹೋಸ್ಟ್ ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇತ್ತು.
1: ಹಾ ಹಾ, ಸ್ಟೇಜ್ ಪ್ರೋಗ್ರಾಮ್ ಏನೆಲ್ಲ ಇತ್ತು ಬಿಟ್ಟ?
3: ಡ್ಯಾನ್ಸ್ ಮತ್ತೆ ಹಾಡು, ಭಾಷಣ. ಅಷ್ಟೇ.
1: ನೀನ್ ಯಾವ್ದಕ್ಕೆ ಸೇರಿದ್ದೆ?
3: ನಾನು ಭಾಷಣ.
1: ಭಾಷಣ. ಈಗ ಏನ್ ಮಾಡ್ತೀಯ?
3: ಹಾಡು.
1: ಹಾಡು ಹೇಳ್ತೀಯ? ಸರಿ ಪುಟ್ಟ, ಹಾಡು ಹೇಳು.

0: ಇದು ಇರಲೆ ನಮ್ಮದೆ ನಮ್ಮಲಿ, ನೆಮ್ಮದಿಯ ನಿದು ತಾಳಲಿ, ಅಮ್ಮೆಯ ಬದ ತೋಳಲಿ, ನಮ್ಮ ಕೊಡಗಿದು ಬಾಳಲಿ.
1: ವೆರಿ ಗುಡ್. ಯಾರು ಹೇಳ್ಕೊಟ್ರು ಪುಟ್ಟ ಇದನ್ನ?
0: ಅದು ಪಾಠದಲ್ಲಿದ್ದ ಸಾಂಗ್.
1: ಪಾಠದಲ್ಲಿದೆ, ಅದನ್ನ ಯಾರು ಹೇಳ್ಕೊಟ್ರು ನಿನಗೆ?
0: ಮೇಡಮ್
1: ಮೇಡಮ್ ಹೇಳ್ಕೊಟ್ರು, ಶಾಲೆಯಲ್ಲಿ ಹೇಳ್ಕೊಟ್ರ. ಯಾರು ಬರೆದಿದ್ದು?
0: ಅದು ಪಂಜೆ ಮಂಗೇಶ್ ರಾವ್.
1: ವೆರಿ ಗುಡ್. ಪಂಜೆ ಮಂಗೇಶ್ ರಾಯರು ಮಕ್ಕಳಿಗಾಗಿ ಅನೇಕ ಗೀತೆಗಳನ್ನು ಸಹ ಬರೆದಿದ್ದಾರೆ ಅಲ್ವಾ?
0: ಹೌದು.
1: ತುಂಬ ಚೆನ್ನಾಗಿ ಹಾಡಿದೆ, ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರು. ಧನ್ಯವಾದಗಳು.
0: ಆಯ್ತು, ಥ್ಯಾಂಕ್ ಯು.
2: ಯಾನೆ ನೋಡಿದೀಯಲ್ಲ?
3: ನೋಡಿದೀನಿ.
2: ಹೇಗಿರುತ್ತೆ ಹೇಳು ಮತ್ತೆ?
3: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ. ಕಣ್ಣೆಲ್ಲ ಸಣ್ಣ ಸಣ್ಣ ಗೋಲಿ ಆಗಿರುತ್ತೆ.
2: ನಿಂಗೆ ಇದೆಲ್ಲ ಹೇಗ್ ಗೊತ್ತಾಯ್ತಪ್ಪ?
3: ನಮ್ ಮಿಸ್ಸು ಆನೆ ಹಾಡ್ ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ಇದೆಲ್ಲ ಬರುತ್ತೆ ಅಮ್ಮ.
2: ಓಹೋ, ಆ ಹಾಡ್ ಇವಾಗ ಹೇಳ್ತೀಯ ಮತ್ತೆ?

0: ಹಲೋ,
1: ಹಲೋ
0: ನಮಸ್ತೆ. ಯಾರು
1: ಸಾಗರು
0: ಯಾರು ಮಾತಾಡ್ತಿರೋದು ಪುಟ್ಟ?
1: ಸಾಗರು
0: ಸಾಗರ್? ಎಲ್ಲಿಂದ ಸಾಗರ್? ಪೆರಾಜಿಯಿಂದ. ಸಾಗರ್ ಏನು ಓದ್ತಾ ಇರೋದು? ಅಂಗನವಾಡಿ ಹೋಗುದು? ಏನನ್ನ ಹೇಳ್ತೀಯ ಇವತ್ತು ಸಾಗರ್? ನೀನು ಹಾಡು ಹೇಳ್ತೀಯ? ಹೇಳು ಪುಟ್ಟ.
1: ಪುಟ್ಟ

0: Digital. ಆಯ್ತು.
1: ಪುಟಾಣಿ, ನೀನು ಹೇಳಿದ ಹೇಗಾಯ್ತು ಅಂತ ಹೇಳಿದ್ರೆ, ಹೇಳಕ್ಕೆ ನೀನು ಪ್ರಯತ್ನ ಪಟ್ಟೆ, ಸಣ್ಣ ಹುಡುಗ ಹೌದು, ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ನಮಗೇನು ಕೇಳಿಸ್ಲಿಲ್ಲ. ಇನ್ನೊಂದು ಸಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಸಾಗರ್, ಆಯ್ತಾ? ಪ್ರಯತ್ನ ಬಿಡಬೇಡ, ಚೆನ್ನಾಗಿ ಹೇಳಿದೆ. ಹ್ಞೂ,
0: ಆಯ್ತು.
1: ಆಯಿತು ಪುಟ್ಟ, ಧನ್ಯವಾದಗಳು,
0: ಬಾಯ್.
1: ಬಾಯ್ ಬಾಯ್.

0: हेलो हेलो नमस्ते यार
1: ನಮಸ್ತೆ.
0: ಮಾತಾಡ್ತಾ ಇರೋದಪ್ಪ
1: ನಾನು ಹರ್ಷ.
0: ಹರ್ಷ ಎಲ್ಲಿಂದ ಹರ್ಷ ಯಾವ ಊರು
1: ಊರು ಇದು ಹಾಲ್ಗುಂದ.
0: ಯಾಕೆಪ್ಪ ಊರು ಮರ್ತೋಗಿ ಬಿಡ್ತಾ ಇದು ಇದು ಹೇಳ್ತಿದ್ಯಾ ಹಾಲ್ಗುಂದ ಎಲ್ಲಿಪ್ಪ ಇದು
1: ವಿರಾಜಪೇಟೆ.
0: ವಿರಾಜಪೇಟೆ ಹಾಲ್ಗುಂದನಾ ಹಾ ಹಾ ಹಾ ನೀವು ಎಷ್ಟನೇ ಕ್ಲಾಸ್ ಹೇಳ್ದೆ
1: ಸೆವೆಂತ್.
0: 7th ನಿನ್ನೆ ಆಚರಣೆ ಮಾಡಿದ್ರಾ ಸ್ವಾತಂತ್ರ್ಯ
1: ಹಾ,
0: ದಿನಾಚರಣೆಯನ್ನ
1: ಆಚರಣೆ ಮಾಡಿದೀವಿ.
0: ಹೇಗೆಲ್ಲ ಆಚರಿಸಿದ್ರಪ್ಪ
1: ಡ್ಯಾನ್ಸ್
0: ಹ್ಮ್
1: ಮತ್ತೆ ಆರು ಭಾಷಣ.
0: ಸರಿ ನೀನೇನು ಮಾಡಿದೆ ಅದರಲ್ಲಿ
1: ನಾನು ಡ್ಯಾನ್ಸ್,
0: ಹ್ಮ್
1: ಆಡು,
0: ಹ್ಮ್
1: ಭಾಷಣ.
0: ಓ ಮೂರು ಕಾರ್ಯಕ್ರಮಕ್ಕೂ ಸೇರ್ಕೊಂಡಿದ್ಯಲ್ಲ
1: ಹಾ,
0: ನೀನು ದೊಡ್ಡವನಾದ್ಮೇಲೆ ಏನ್ ಆಗ್ಬೇಕು ಅಂತಿದ್ಯಾ
1: ನಾನು ಆರ್ಮಿ ಆಗ್ಬೇಕಂತ ಇದ್ದೀನಿ.
0: ವೆರಿ ಗುಡ್ ನೋಡು ದೇಶ ಕಾಯುವ ಸೈನಿಕ ಆಗ್ಬೇಕು ಅಂತ ಇದ್ಯಾ ಇಂಥ ಮಕ್ಕಳೇ ಬರ್ಬೇಕಲ್ವಾ ಯಾಕಾಗಿ ನಿನಗೆ ಆ ಆಸೆ ಬಂತು
1: ಯಾಕೆಂದ್ರೆ ನಮ್ಮ ದೇಶನ ಕಾಪಾಡಬೇಕಲ್ಲ.
0: ನೋಡು ಎಷ್ಟು ಒಳ್ಳೆ ಇದು ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ ಅವರಲ್ಲಿಯೂ ಸಹ ದೇಶ ಪ್ರೇಮ ಜಾಗೃತ ಆಗುತ್ತೆ ಅಲ್ವಾ ನೀನು ಪ್ರೇರಣೆ ಆಗ್ತೀಯ ವೆರಿ ಗುಡ್ ಏನನ್ನ ಹೇಳ್ತೀಯ ಇವತ್ತು
1: ಆಡು
0: ಹಾಡು ಹೇಳ್ತೀಯ ಸರಿ ಹೇಳಪ್ಪ

0: ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಲು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಲು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಊಗಲಂತೆ ಮತಗಳು ಮಕರಂದ ಬೀರಲಿ, ಆ ಊಗಲಂತೆ ಮತಗಳು ಸದ್ಭಾವ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗಣ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಗಣ್ಯವೇ, ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗಣ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಗಣ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು, ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ಚೆನ್ನಾಗಿ ಹೇಳಿದೆ ಪುಟ. ಯಾರು ನಿನಗೆ ಪ್ರಾಕ್ಟೀಸ್ ಮಾಡಿಸಿದ್ದು?
0: ಮೇಡಮ್.
1: ಮೇಡಮ್ ಪ್ರಾಕ್ಟೀಸ್ ಮಾಡಿಸಿದ್ರಾ? ಹಾಂ. ಹೀಗೆ ನೀನು ಕಲಿತಾ ಇರು, ಹಾಗೆ ಯಾವಾಗಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸು. ನಮ್ಮನ್ನೆಲ್ಲ ಮುಂದೆ ಕಾಯುವಂಥ ಭಾವಿ ವೀರ ಸೇನಾನಿಗೆ ಈಗಲೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ.
0: ನಮಸ್ಕಾರ.

0: ಮಿಸ್ ಮಿಸ್ ಏನ್ ಪುಟಾಣಿ, ನಮ್ಗೆ ಸ್ಕೂಲ್ ಇನ್ ಪ್ರೇಯರ್ ಹೇಳ್ಕೊಡಿ ಮಿಸ್. ನೀವೆಲ್ಲ ಇನ್ನು ನರ್ಸರಿಲಿ ಇದೀರಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಬಂದ್ಮೇಲೆ ಹೇಳ್ಕೊಡ್ಲಾ?
1: ನಮ್ಗೆ ಆಸೆ ಮಿಸ್, ಈಗ್ಲೇ ಹೇಳ್ಕೊಡಿ ಮಿಸ್.
0: ಹಾಗೆ ಆಗ್ಲಿ, ಅದು ಶಾಲೆ ಮಕ್ಕಳು ದಿನಾ ಮಾಡೋ ಪ್ರಾರ್ಥನೆ, ಭಕ್ತಿಯಿಂದ ಹೇಳ್ಬೇಕು ಆಯ್ತಾ?
1: ಆಗ್ಲಿ ಮಿಸ್.

0: ಪುಟಾಣಿಗಳೇ, ಈಗ ಸಮಯ ಆಗ್ತಾ ಇರೋದ್ರಿಂದ ಇಂದಿನ ಚಿನ್ನರ ಲೋಕ ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ, ಮರಳಿ ಯತ್ನ ಮಾಡಿ, ನಿಮಗೆ ಕರೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಚಿನ್ನರ ಲೋಕವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲ ಪ್ರೀತಿಯ ಪುಟಾಣಿಗಳಿಗೆ ಮತ್ತೊಮ್ಮೆ ನಮಸ್ಕಾರ.
1: ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
0: ಶ್ರೋತೃಗಳೇ, ಇಂದು ಬೆಳಿಗ್ಗೆ 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮವಿದೆ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 228558, ಮತ್ತೊಂದು ಸಂಖ್ಯೆ 229128, ಎಸ್ಟಿಡಿ ಕೋಡ್ 08272. ಈಗ ರೇಡಿಯೋ ಸಮಯ 10:32:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ ಹರ್ಷ್ ಕುಮಾರ್ ಪಾಟೀಲ್ ಅವರ ಸಾಹಿತ್ಯಕ್ಕೆ ಗೌತಮ್ ಶ್ರೀವಾತ್ಸವ ಸಂಗೀತ ಅಳವಡಿಸಿರುವ ಆಜಾದ್ ಭಾರತ್ ಚಿತ್ರದ ಗೀತೆ, ಗಾಯಕರು ಉಮೇಶ್ ಜೋಶಿ ಮತ್ತು ವಿಜಯ್ ಧೌರಿ.

ಜಾವಿದ್ ಅಲಿ ಮತ್ತು ರೋಶ್ನಿ ಪಾಠಕ್ ಅವರ ಯುಗಳ ಸ್ವರದಲ್ಲಿ ಬಿಹು ಅಟ್ಯಾಕ್ ಚಿತ್ರದ ಗೀತೆ, ಸಾಹಿತ್ಯ ಸಂಜೀವ್ ಶ್ರೀವಾತ್ಸವ್, ಸಂಗೀತ ಬಿಶ್ವತ್ ಭಟ್ಟಾಚಾರ್ಜಿ.

ದಿಲ್ಜೀತ್ ದೋಸಂಜ್ ಮತ್ತು ಸಂಗಡಿಗರು ಹಾಡಿರುವ ಬಾರ್ಡರ್ 2 ಚಿತ್ರದ ಗೀತೆ. ಸಾಹಿತ್ಯ ಕೌಸರ್ ಮುನೀರ್, ಸಂಗೀತ ಪರಂಪರಾ.

ಇರ್ಷಾದ್ ಕಂಬ್ಳಿ ಅವರ ಸಾಹಿತ್ಯಕ್ಕೆ ಶಾಶ್ವತ್ ಸಚಿದೇವ್ ಸಂಗೀತ ಅಳವಡಿಸಿರುವ ಧುರಂಧರ್ ದ ರಿವೆಂಜ್ ಚಿತ್ರದ ಗೀತೆ, ಗಾಯಕರು ಅರ್ಜಿತ್ ಸಿಂಗ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಈ ಕೇಂದ್ರದಿಂದ ಗಾನ ಬಜಾನ. ನಮ್ಮ ರೇಡಿಯೋ ಸಮಯ 10:49:45. ಶ್ರೋತೃಗಳೇ, ಇಂದು ಬೆಳಿಗ್ಗೆ 11:00 ಸ್ವರ ಸಾಂಗತ್ಯ. ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮವಿದೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 228558, ಮತ್ತೊಂದು ಸಂಖ್ಯೆ 229128, ಎಸ್ಟಿಡಿ ಕೋಡ್ 08272. ಇಂದು ಬೆಳಿಗ್ಗೆ 11:00 ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ. ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಭಾರದ್ವಾಜ್ ಸಂಗೀತ ಅಳವಡಿಸಿರುವ ಓ ರೋಮಿಯೋ ಚಿತ್ರದ ಗೀತೆ, ಗಾಯಕರು ಅರ್ಜಿತ್ ಸಿಂಗ್.

ಸುಮೇದ ಕರಹಿ ಮತ್ತು ತುಷಾರ್ ಜೋಶಿ ಅವರ ಯುಗಳ ಸ್ವರದಲ್ಲಿ ದೋ ದಿವಾನೆ ಸೆಹರ್ ಮೇನಾ ಚಿತ್ರದ ಗೀತೆ, ಸಾಹಿತ್ಯ ಪ್ರಿಯ ಸರಾಯ, ಸಂಗೀತ ವೈಟ್ ಹೌಸ್ ಕಲೆಕ್ಟಿವ್ಸ್.

ವಿಶಾಲ್ ಮಿಶ್ರಾ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಆಂಕೋಂ ಕಿ ಗುಸ್ತಿಯಾನ್ ಚಿತ್ರದ ಗೀತೆ, ಗಾಯಕರು ಜುಬಿನ್ ನೌತಿಯಾಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 11:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗಾಗಿ ಇರೋ ಕಾರ್ಯಕ್ರಮ ಇದು. ಕರೆ ಸಿಗ್ತಾ ಇಲ್ಲ ಅಂತ ಯಾರು ಬೇಸರ ಮಾಡ್ಕೊಳ್ಬೇಡಿ. 1 ಗಂಟೆಯ ಕಾರ್ಯಕ್ರಮ, ಹಾಗಾಗಿ ಪ್ರಯತ್ನ ಪಡ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀವಿ.
2: ನಮಸ್ಕಾರ ವಿಶಾಲಾಕ್ಷಿ ಅವರೇ.
0: ನಮಸ್ಕಾರ ಶಕುಂತಲಾ ಅವರೇ.
2: ಹಾಂ, ಈಗ ಕಾರ್ಯಕ್ರಮದ ಆರಂಭದಲ್ಲಿ ಯಾಕೆ ನೀವು ಸೂಚನೆಗಳನ್ನು ಕೊಡಲಿಲ್ಲ, ನಮಗೆ ಬಿಟ್ಬಿಟ್ರ ಅಂತ?
0: ಹಾಂ,
2: ದೂರವಾಣಿ ಸಂಖ್ಯೆ ಹೇಳಲಿಲ್ಲ, ಮತ್ತು ಯಾವ ಕಾರ್ಯಕ್ರಮ ಅಂತ ಕೂಡ ಸ್ವಾಗತ ಕೋರಲಿಲ್ಲ, ಏನರ್ಥ ಅಂತ ಗೊತ್ತಾಗ್ತಾ ಇಲ್ಲ. ವಿಶಾಲಾಕ್ಷಿ ಅವರೇ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಈಗ ಯಾವ ಕಾರ್ಯಕ್ರಮ ಅಂತ ಹೇಳ್ಬೇಕಲ್ವಾ?
0: ಹೌದು, ಅದನ್ನ ಬೆಳಿಗ್ಗೆಯಿಂದ ನಾವು ಹೇಳ್ತಾನೆ ಇದ್ದೀವಿ. ಅವ್ರಿಗೆ ದೂರವಾಣಿ ಸಂಖ್ಯೆಗಳನ್ನ ಕೊಡ್ತಾ ಇದೀವಿ. ಅತಿಯಾದ್ರೆ ಅಮೃತವು ವಿಷ ಅಂತ ಎಲ್ಲಿಯಾದ್ರೂ ಅನ್ಕೊಂಡ್ ಬಿಡ್ತಾರೇನೋ ಅನ್ನೋದು ಭಯ.
2: ಗಾದೆ.
0: ಅದಕ್ಕೆ ಈ ಕಾರ್ಯಕ್ರಮ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ.
2: ನೀವು ಹೀಗೂ ಹೇಳ್ಬೋದಾಗಿತ್ತು. ಏನಂತ ಅಂದ್ರೆ, ಈಗ ಸಿಗ್ನೇಚರ್ ಟ್ಯೂನ್ ಹಾಕಿದ್ವಿ, ಅದರಲ್ಲೂ ಇತ್ತು ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ನೇರ ಫೋನಿನ ಕಾರ್ಯಕ್ರಮ ಅಂತ ಇತ್ತು. ಹಾಗಾಗಿ ಸಮಯ ನೀವು ಹೇಳ್ತಾ ಇರ್ತೀರಿ ನೋಡಿ, ಪ್ರತಿ ಬಾರಿನು ಸಮಯ ಯಾರನ್ನ ಕಾಯುತ್ತೆ, ಯಾರನ್ನು ಕಾಯಲ್ಲ ಅಲ್ವಾ ಅಂತ. ಹಾಗಾಗಿ ಸಮಯ ಉಳಿಸೋದಕ್ಕೋಸ್ಕರ ವಿಶಾಲಾಕ್ಷಿಯವರು ಈ ರೀತಿ ಹೇಳಿರಬಹುದು ಅಂತ ಅಂದ್ಕೊಳ್ಳೋಣ. ಈಗ ದೂರವಾಣಿ ಸಂಖ್ಯೆ ಹೇಳ್ಬೇಕಲ್ಲ ಹೊಸ ಹೊಸ ಶ್ರೋತೃಗಳು.
0: ಹೌದು, ಹೇಳ್ತೀನಿ ನಾನು. 229-128 ಇನ್ನೊಂದು ಸಂಖ್ಯೆ, 228-558 ಎಸ್ಟಿಡಿ ಕೋಡ್, 08-272.

0: ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಂದು ಹಾಡನ್ನು ಪ್ರಸಾರ ಮಾಡುತ್ತೆ. ಪಲ್ಲವಿಯ ಕಡೆಯ ಅಕ್ಷರದಿಂದ ಅವರು ಹಾಡನ್ನು ಹಾಡಬೇಕಾಗತ್ತೆ. ಭಕ್ತಿಗೀತೆ ಹಾಡುವಂತಿಲ್ಲ, ಯಾಕಾಗಿ ಹೇಳಿ?
1: ಇದು ಚಿತ್ರಗೀತೆಗಳ ಕಾರ್ಯಕ್ರಮ ಅಲ್ಲ?
0: ಭಕ್ತಿಗೀತೆಗಳ ಕಾರ್ಯಕ್ರಮ. ಎಷ್ಟು ಅಲರ್ಟ್ ಆಗಿದ್ದೀರಿ ಅಂದ್ರೆ ನಿಮಗೆ ವಿಶೇಷ ಧನ್ಯವಾದ ಹೇಳಬೇಕು.
1: ಭಕ್ತಿಗೀತೆ ಸಂಜೆ 3 ಗಂಟೆಗೆ
0: 3 ಗಂಟೆಯಿಂದ 4 ಗಂಟೆಯವರೆಗೆ ಅವರು ಬಹುಶಃ ತಯಾರಿ ನಡೆಸಿರಬಹುದು. ದೇಶಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆ, ತತ್ವಗೀತೆ, ತತ್ವಪದ, ಕ್ಷಮಿಸಿ, ತತ್ವಪದ ಮತ್ತು ರಂಗಗೀತೆಗಳನ್ನು ಕೂಡ ಹಾಡಬಹುದು. ಮತ್ತು ಕೆಲವರು ಸೋಬಾನೆ ಪದ ಕೂಡ ಹಾಡ್ತಾರೆ.
1: ಹೌದು,
0: ನನ್ನಲ್ಲಿ ಕಲೆ ಇದೆಯಾ ಅಂತ ಪ್ರಯತ್ನ ಕೂಡ ಮಾಡಿರ್ತಾರೆ. ಅವರು ಅದನ್ನು ಕೂಡ ಹಾಡಬಹುದು, ನಮ್ಮ ಜನಪದರನ್ನು ನೆನಪಿಸಬಹುದು. ಅಂದ ಹಾಗೆ ಈ ಕಾರ್ಯಕ್ರಮದಲ್ಲಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕ ಕೂಡಲೇ ಇದಕ್ಕೂ ಮುನ್ನ ನನಗೆ ಒಂದು ಅಂಶ ಮತ್ತೆ

0: ಇದೆಯಾ ಅಂತ ಪ್ರಯತ್ನ ಕೂಡ ಮಾಡಿರ್ತಾರೆ. ಅವರು ಅದನ್ನು ಕೂಡ ಹಾಡಬಹುದು, ನಮ್ಮ ಜನಪದರನ್ನ ನೆನಪಿಸಬಹುದು. ಅಂದ ಹಾಗೆ ಈ ಕಾರ್ಯಕ್ರಮದಲ್ಲಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕ ಕೂಡಲೇ ಇದಕ್ಕೂ ಮುನ್ನ ನನಗೆ ಒಂದು ಅಂಶ ಮತ್ತೆ ಮತ್ತೆ ತಲೆಯಲ್ಲಿ ಟಕ್ ಟಕ್ ಟಕ್ ಟಕ್ ಟಕ್ ಅಂತ ಇದೆ. ಯಾವ್ದು ಹೇಳಿ? ನಿನ್ನೆ
1: ಸ್ವಾತಂತ್ರ
0: ಸಂಭ್ರಮದಲ್ಲಿ ನಾವಿದ್ವಿ. ನಿಮ್ಮ ಅಂದರೆ ನಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೂಡ ರೇಡಿಯೋ ವರದಿಯನ್ನು ಅಂದರೆ ಬಾನುಲಿ ವರದಿಯನ್ನು ಪ್ರಸಾರ ಮಾಡಿತ್ತು. ಬಹುಶಃ ಕೇಳಿರ್ತಾರೆ ಅಂತ ಅನ್ಕೊಳ್ಳೋಣ. ಮತ್ತೆ ರಾತ್ರಿ ಕೂಡ ರಾಜ್ಯವ್ಯಾಪಿ ಪ್ರಸಾರದಲ್ಲೂ ಕೂಡ ನಮ್ಮ ಮಡಿಕೇರಿ ಆಕಾಶವಾಣಿಯ ಬಾನುಲಿ ವರದಿ ಪ್ರಸಾರ ಆಗಿದೆ. ಸಾಕಷ್ಟು ಶ್ರೋತೃಗಳು ಸಂದೇಶವನ್ನು ಕೂಡ ಕಳಿಸಿದ್ರು, ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿ ನಮ್ಮ ಕೊಡಗಿನ ನೆಲದ ಒಂದು ಸಂಭ್ರಮ ಅದರಲ್ಲಿತ್ತು. ಆರಂಭದ ಕವಿತೆಯಲ್ಲಿ ಅಂದರೆ ಕವನದಲ್ಲಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರಿಯಪ್ಪ, ಜನರಲ್ ಕೆ ಎಸ್ ತಿಮ್ಮಯ್ಯ ಅವರ ಹೆಸರು ಕೂಡ ಇತ್ತು. ಅವ್ರು ನಿಜವಾಗಿ ನಮ್ಮ ನೆಲದ ಉಸಿರು ಅಂತ ಕೂಡ ಹೇಳಿದ್ರಿ ಅಂತ ವಿಶೇಷ ಧನ್ಯವಾದಗಳು ನಮಗೆ ಹೇಳೋದು.
1: ಅವರ ಸ್ಮರಣೆ ನಾವು ಮಾಡಿಕೊಳ್ಳಬೇಕಲ್ಲ.
0: ಅಂದರೆ ರಾಜ್ಯವ್ಯಾಪಿಯಲ್ಲಿ ಅವರ ಅಂದರೆ ಸೇನಾನಿಗಳು ಇಬ್ಬರ ಹೆಸರನ್ನು ಹೇಳಿದ್ದು ತುಂಬ ಸಂತೋಷ ಆಯಿತು. ಇನ್ನು ನಮ್ಮ ಕೊಡಗಿನ ವರ್ಣನೆ ಈ ಅದ್ಭುತವಾಗಿತ್ತು ಅಂತ ಹೇಳಿದ್ರು. ಒಟ್ಟಾರೆ ಬಾನುಲಿ ವರದಿ ಚೆನ್ನಾಗಿತ್ತು ಅಂತ ಹಲವು ಶ್ರೋತೃಗಳು ನಮಗೆ ಸಂದೇಶವನ್ನು ಕಳಿಸಿದ್ರು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾವು ತಿಳಿಸ್ತಾ ಈಗ ಒಂದು ಹಾಡನ್ನು ಪ್ರಸಾರ ಮಾಡೋಣ.
1: ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂತಹ ಹಾಡನ್ನು ಪ್ರಸಾರ ಮಾಡೋಣ.
0: ಯಾವುದದು? ಕುತೂಹಲ ಜಾಸ್ತಿ
1: ಹೇಳಿ ನೋಡಿ.

0: ಈಗ ಕಡೆಯ ಅಕ್ಷರ ಯಾವುದಾಗಿತ್ತು?
1: ಅಲ್ಲವೇ ವಾ.
0: ಹಾ, ವಾ, ವಿ, ವೇ,
1: ಯಾವ್ದು ಬೇಕಾದ್ರೆ. ನಮಗೋಸ್ಕರ ಯಾರು ಕಾಯ್ತಾ ಇದ್ದಾರೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
1: ನಮಸ್ತೆ, ಯಾವರಿಂದ ಮಾತಾಡ್ತಿದ್ದೀರಾ? ಯಾರು ಮಾತಾಡ್ತಾ ಇದ್ದೀರಾ?
2: ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ್ ಮಾತಾಡೋದು ಮೇಡಮ್.
1: ಶ್ರೀಧರ್ ಅವರ?
0: ನಮಸ್ತೆ ಶ್ರೀಧರ್ ಅವರೇ.
2: ನಮಸ್ತೆ ಮೇಡಮ್.
0: ವಾ ಅಕ್ಷರ ಇದೆ ನಿಮಗೆ.
2: ಸರಿ ಸರಿ ಸರಿ ಸರಿ ಸರಿ ಮೇಡಮ್, ನಾನು ಭಕ್ತಿ ಗೀತೆ ಆಡ್ತೇನೆ ಮೇಡಮ್.
0: ಭಕ್ತಿ ಗೀತೆ ಯಾವುದು?
2: ಚಿತ್ರಗೀತೆಯಲ್ಲಿ ಭಕ್ತಿ
0: ಪ್ರಧಾನ ಗೀತೆಗಳು.
2: ಸರಿ. ವಾರ ಬಂತಮ್ಮ ಗುರುವಾರ ಬಂತಮ್ಮ, ತಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಮಾ ಅಕ್ಷರ ಕೊಟ್ಟಿದ್ದೀರಿ, ರಾಯರ ಆರಾಧನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭ ಆಗಿದೆ. ಶ್ರೀಧರ ಅವರ
2: ಧ್ವನಿ
0: ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ಧನ್ಯವಾದ, ನಮಸ್ಕಾರ. ಮಾ ಅಕ್ಷರ ಸಿಕ್ಕಿದೆ. ನಮಸ್ತೆ, ಯಾರು, ಎಲ್ಲಿಂದ?
3: ನಮಸ್ಕಾರಗಳು ಮೇಡಮ್.
0: ಯಾರು?
3: ನಾನು ಕಡಿಗಿನ ಮಾಧವ ಚಂಬು.
0: ನಮಸ್ಕಾರ ಸರ್. ನಿಮ್ಗೆ ಮಾ ಅಕ್ಷರ ಸಿಕ್ಕಿದೆ?
3: ಹೌದು, ಈಗ ಮಾ ಅಕ್ಷರ ಸಿಕ್ಕಿದೆ. ಆದ್ರೆ ಒಂದು ವಿಶಾಲಕ್ಷ್ಮಿ ಮೇಡಮ್ ಅವಳು ಹೇಳಿದ್ರಿ ನೀವು ಸ್ವಾಗತ ಕೋರ್ಲಿಲ್ಲ ಅಂತ. ತಪ್ಪದವರ್ದಲ್ಲ, ಅವರು ಬೆಳಿಗ್ಗೆಯಿಂದ ನಮ್ಮ ಮನೆ ಮಗಳಾಗಿದ್ರು, ತಾವು ಕೂಡ ಅತಿಥಿಯಾಗಿ ಬಂದಿದ್ದೀರಿ.
0: ಹಾಗಾಗಿ ಅವ್ರಿಗೆ ನೆನಪಿಸ್ತೇ ಯಾಕೆ ಅಂತ ಹೇಳಿದ್ರೆ, 5 ಗಂಟೆಗೆ ಬಂದಿರ್ತಾರಲ್ವಾ, ನಮ್ಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ.
3: ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಾರೆ ನೋಡಿ. ಈಗ ನೀವು 10 ಗಂಟೆಗೆ ಬಂದ್ರಿ, ಸ್ವಾಗತ ಕೋರ್ಲಿಲ್ಲ ಯಾಕೆಂತ ಕೇಳ್ತೀರಿ.
0: ಹೋ ಹೋ ಹೋ, ಹೌದು,
3: ತಪ್ಪಲ್ವಾ?

0: ಪ್ರೀತಿಯ ಸ್ವಾಗತ ಅಂತ ಬೆಳಿಗ್ಗೆನೆ ಹೇಳಿರ್ತಾರಲ್ವಾ?
1: ಇಲ್ಲ, ನಾನು ವಿಶಾಲಕ್ಷ್ಮಿ ಮೇಡಮ್ ಅವರಿಗೆ ಮೊದಲ ನಮಸ್ಕಾರ ಹೇಳ್ತೇನೆ.
0: ಎಲ್ಲರಿಗೂ ಅಲ್ಲ, ನಿಮ್ಮ ಅಭಿಮಾನಕ್ಕೆ ನಾವು ಋಣಿಗಳು. ಅಲ್ಲ, ಅವ್ರು ಹೇಳಿದಲ್ಲೂ ತಪ್ಪಿಲ್ಲ, ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ನಿಮ್ಮನ್ನ ಆಗ ರೇಡಿಯೋ ಆನ್ ಮಾಡಿರ್ತಾರಲ್ಲ, ಅವ್ರನ್ನೆಲ್ಲ ಸೆಳ್ಕೊಳ್ಬೇಕಲ್ಲ, ಹಾಗಾಗಿ ಹೇಳ್ಬೇಕು ಅಂತ ಹೇಳಿದ್ರು. ಆದ್ರೂ ನಿಮ್ಮ ಅಭಿಮಾನಕ್ಕೆ ನಿಜವಾಗಿಯೂ ನಾನು ಧನ್ಯವಾದಗಳನ್ನು.
2: ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನೇರ ಪ್ರಸಾರದ ಕಾರ್ಯಕ್ರಮ, ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಹಾಗೂ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳಬೇಕು. ಸ್ವಾಗತ ಕೋರ್ದೆ ಹೇಗೆ ಅಲ್ವಾ? ಇವರು ನನಗೆ ಬಿಟ್ಬಿಟ್ಟಿದ್ರು, ಹಾಗಾಗಿ ನಾನು ಅವರಿಗೆ ಆ ಪ್ರಶ್ನೆಯನ್ನ ಕೇಳಿದೆ. ಈಗ ಮಾ ಅಕ್ಷರದಿಂದ ಹೇಳಿ.
3: ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ.

0: ಅಳಲಿದು ಜನ್ಮ ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ.
1: ಯಾ ಅಕ್ಷರ ಕೊಟ್ಟಿದ್ದೀರಿ?
0: ಮಂತ್ರಾಲಯ ಮನಸ್ಸೇ ದೇವಾಲಯ.
1: ಯಾ ಅಕ್ಷರ ಕೊಟ್ಟಿದ್ದೀರಿ? ಧನ್ಯವಾದ, ನಮಸ್ಕಾರ.
2: ನೀವು ತಾಳ ಹಾಕೊಂಡು ಹಾಡಿದ್ರ ಅಂತ. ಯಾವ ಏನೋ ಬಡಿತಾ ಇರೋ ಸೌಂಡ್ ಕೇಳಿಸ್ತಿತ್ತು.
1: ತಬಲಾ?
0: ಹೌದು, ಡೋಲಕ್ ಇದೆ ಮೇಡಮ್.
2: ಡೋಲಕ್ ನೋಡಿ, ನಿಮ್ಮ ಬಾಯಲ್ಲಿ ಬಂತಲ್ಲ, ಅದೇ ಸೌಂಡ್ ಕೇಳಿಸ್ತು.
1: ತುಂಬಾ ಚೆನ್ನಾಗಿ
0: ಕೇಳಿಸ್ತಾ ನೋಡಿ.
1: ತುಂಬಾ ಖುಷಿ ಆಯ್ತು. ಧನ್ಯವಾದ ಮಾಧವನ್ ಅವರೇ. ಯಾ ಅಕ್ಷರ ಅಲ್ವಾ?
2: ಹೌದು. ಹಲೋ,
1: ಮಂತ್ರಾಲಯ.
2: ಹಲೋ,
3: ಹಲೋ,
2: ನಮಸ್ತೆ. ನಾಗರಾಜ್ ಅವರ?
1: ಯಾ ಅಕ್ಷರ? ಯಾಕೆ ಕೇಳ್ತಾ ಇಲ್ವಾ ನೀವು ರೇಡಿಯೋ? ಯಾಕೆ ನೀರಸ ಭಾವನೆಯಿಂದ ಮಾತನಾಡ್ತಾ ಇದ್ದೀರಾ? ಉತ್ಸಾಹ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ, ಯಾಕೆ ನಾಗರಾಜ್ ಅವರು? ಮತ್ತೆ ಯಾನಾ ಅಂದ್ರೆ ಹಾಡಿ ಹಾಡಿ.
3: ಯಾರಿವಳು ಯಾರಿರವಳು ಸೂಜಿ ಮಲ್ಲಿ ಕಣ್ಣವಳು.
1: ಅಷ್ಟೇನಾ?
3: ಮರ್ತೋಯ್ತು.
1: ಮರ್ತೋಯ್ತಾ? ಆದ್ರೂ ಪ್ರಯತ್ನ ಮಾಡಿದಾರ.
3: ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು.
2: ರಾಮನಳ್ಳಿ ತೋಟದಲ್ಲಿ,
3: ರಾಮನಳ್ಳಿ ತೋಟದಲ್ಲಿ ಬ್ರಹ್ಮನೆಂದು ಅರಣ್ಯ.
1: ನೋಡಿದ್ರ, ನಿರೂಪಕರು ಸಹಾಯ ಮಾಡಿದ್ರು ನಿಮ್ಗೆ. ಎಲ್ಲಾ ಅಕ್ಷರ ಅಂದ್ರೆ ಎಲ್ಲಾ ಅಕ್ಷರ ಕೊಟ್ಟಿದ್ದೀರಿ ನಾಗರಾಜ್ ಅವರೇ. ಧನ್ಯವಾದ, ನಮಸ್ಕಾರ.
2: ಹಲೋ, ನಮಸ್ತೆ.
1: ನಮಸ್ತೆ, ಯಾರು, ಎಲ್ಲಿಂದ?
4: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?
4: ನಾನು ರಾಮಣ್ಣ ಅಂತ, ವರಂಗ.
2: ರಾಮಣ್ಣ ಅವರು. ಅಕ್ಷರ ಗೊತ್ತಾಯ್ತಾ?
1: ಲಾ ಅಕ್ಷರ.
4: ಯಾವುದು?
1: ಲಾ. ಲಾ
4: ಲಾನಾ?
1: ಲವಂಗ.
4: ಹಾ ಹಾ ಹಾ, ಹೇಳ್ತೇನೆ. ಹಾ ಹಾ, ಹೇಳ್ತೇನೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುಗ್ಧೋ ಬಂಗಾರ, ಲಾಲಿ ಲಾಲಿ ಸುಕುಮಾರ.

0: ರಾ ಅಕ್ಷರ ಕೊಟ್ಟಿದ್ದೀರಿ, ಎಷ್ಟೋ ಶ್ರೋತೃಗಳು ನಾವು ಹಾಡಬೇಕಿತ್ತು ಅಂತ ನೊಂದ್ಕೊಂಡಿರ್ಬೋದು. ಇದು ಏನಂತ ಅಂದ್ರೆ, ಒಬ್ರು ಹಾಡಿದ ಹಾಡನ್ನ ಹಾಡು ಅಂತಿಲ್ಲ, ಅದನ್ನ ನಾವು ಸೂಚನೆಯಲ್ಲಿ ಹೇಳೋದು ಮರ್ತ್ವಿ. ಇವತ್ತು ನೀವು ನೆನಪಿಸ್ತ್ರಿ. ಧನ್ಯವಾದ ರಾಮಣ್ಣ ಅವರ. ನಮಸ್ತೆ. ಲಾ ಅಕ್ಷರ ಅಲ್ವಾ?
1: ಲಾ ಅಕ್ಷರ, ನೀವು ಹೇಳಿದ ಹಾಗೆ ಭಕ್ತಿ ಗೀತೆಗಳನ್ನ ಹಾಡೋ ಹಾಗಿಲ್ಲ,
0: ಭಕ್ತಿ ಪ್ರಧಾನ ಗೀತೆಗಳನ್ನ ಹಾಡಬಹುದು.
1: ಮತ್ತೆ ಹಾಡಿದ ಹಾಡನ್ನೇ ಪುನಃ
0: ಹಾಡೋ ಹಾಗಿಲ್ಲ.
1: ಹಲೋ, ನಮಸ್ತೆ. ಯಾರು?
2: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು?
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಾ.
0: ತಿಮ್ಮಪ್ಪ ಅವರೇ ನಮಸ್ಕಾರ.
2: ನಮಸ್ತೆ ಮೇಡಮ್.
0: ನಮಸ್ತೆ. ಲಾ ಅಕ್ಷರ ಬಂದಿದೆ ನಿಮ್ಗೆ.
2: ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಪಾನಿ ಊರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನೀನೇ ಭೂಮಿಗೆ ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು ಅಳುವೆ ನಿನ್ನ ಆಚೆಯೋ,

0: பொந்தையே ராமச்சாரி ஆடுவார் லாலி
1: ஹாட கேளவ்வா கேளவ்வா ಅಲ್ವಾ?
0: ಹೌದು ಮೇಡಂ. ಹ್ಮ್,
1: ಧನ್ಯವಾದ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದ. ವಾಕ್ಷರ ಕೊಟ್ಟಿದ್ದಾರೆ.
2: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ?
3: ನಾನು ಸಕಲೇಶ್ಪುರಿಂದ ಗಿರಿಜಾ ಮೇಡಂ.
1: ಗಿರಿಜಾ ಅವರೇ ನಮಸ್ಕಾರ, ಬಹಳ ದಿನಗಳ ನಂತರ ನೀವು ಕರೆ ಮಾಡಿದ್ದೀರಿ.
3: ಇಲ್ಲ, ತುಂಬಾ ದಿವಸ ಆಯ್ತು ಮೇಡಂ.
1: ಯಾಕೆ?
3: ತುಂಬಾನೇ ಏನೋ ಸ್ವಲ್ಪ ಏನೇನೋ ತಾಪತ್ರಯಗಳು ಮನೇಲಿ ಸ್ವಲ್ಪ.
1: ಅಲ್ಲ ಅಲ್ಲ,
3: ಹಾಗಾಗಿ ಮಾಡಿಲ್ಲ
1: ಮೇಡಮ್. ಒಂದೇ ಸಮಯ ಇರಲ್ಲ ಅಂತ ಹೇಳ್ತಾರಲ್ವ ಹಿರಿಯರು.
3: ಹೌದು ಮೇಡಮ್.
1: ಹಾಗಾಗಿ ಏರುಪೇರು ಇದ್ದೇ ಇರುತ್ತೆ ಜೀವನದಲ್ಲಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಈಗ ವಾ ಅಕ್ಷರ ಕೊಟ್ಟಿದ್ದಾರೆ ನಿಮ್ಗೆ,
3: ಹೇಳ್ತೀರಿ ಮೇಡಮ್,
1: ಹಾಡಿ.
3: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು.
1: ಕಂಕಣ ಕೂಡಿ ಬಂದಾಗ
3: ಮದುವೆಯಾಗಲೇಬೇಕು,
1: ಮಂಗಳವಾದ್ಯ ಮೊಳಗಲೇಬೇಕು. ಕಾಕ್ಷ
3: ಸಹಾಯ ಮಾಡ್ಬಿಟ್ರಲ್ಲ ನಂಗೆ, ನೀವೇ ಸಹಾಯ ಮಾಡ್ಬಿಟ್ರ.
1: ಅಲ್ಲ, ಆರಂಭದಲ್ಲಿ ಸಹಾಯ ಮಾಡಬಾರ್ದು ಅಂತ ಬಹುಶಃ ನಮ್ಮ ನಿರಂತರ ಶ್ರೋತೃ ಒಬ್ರು ನನಗೆ ಕಿವಿ ಮಾತು ಹೇಳಿದ್ರು, ಸಲಹೆ ಕೊಟ್ಟಿದ್ರು. ನೀವು ಹಾಡುಗಳನ್ನು ಬರ್ಕೊಂಡ್ ಬರೋ ಹಾಗಿಲ್ಲ, ಬರ್ಕೊಂಡ್ ಬಂದ್ರೂ ಕೂಡ ನೀವು ಹೇಳುವಂತಿಲ್ಲ, ಅಂತ್ಯಾಕ್ಷರಿ ಅಂದ್ರೇನೆ ಹಾಗೆ ನೀವು ಕ್ಲೂ ಕೊಡುವಂತಿಲ್ಲ ಅಂತ ಹೇಳಿದ್ರು. ಬಹುಶಃ ಅವ್ರ ಕಾರ್ಯಕ್ರಮ ಕೇಳ್ತಾ ಇದ್ರು.
3: ಹೊಸ ಕಾರ್ಯಕ್ರಮ ಶುರು ಮಾಡಿದ, ತುಂಬಾ ತುಂಬಾ ಧನ್ಯವಾದ ಮೇಡಮ್.
1: ತಮಗೂ ಕೂಡ ಹೀಗೆ ಸಹಕಾರ ಕೊಟ್ರೆ ಧನ್ಯವಾದ.
2: ಇನ್ನು ಮಧ್ಯಾಹ್ನ ನೋಡಿ, 3 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೊಸದಾಗಿ, ಇವತ್ತು ಪ್ರಾರಂಭ ಆಗ್ತಾ ಇರೋದು.
3: 3 ಗಂಟೆ ಕೇಳ್ತೀನಿ ಮೇಡಮ್.
1: ಹಾಡಿ ಕೇಳೋದಲ್ಲ, ಹಾಡಿ, ನೀವು ಭಾಗವಹಿಸಿ. ಧನ್ಯವಾದ, ನಮಸ್ಕಾರ. ಕಂಕಣವಾದ್ಯ ಮೊಳಗಲೇಬೇಕು.
2: ಹಲೋ, ನಮಸ್ತೆ, ಯಾರು?
4: ಹಲೋ,
2: ಹೇಳಿ, ಯಾರು?
1: ತಮ್ಮ ಹೆಸರು?
4: ಪ್ರಶಾಂತ್ ಅಂತ, ಮಡಿಕೇರಿಯಿಂದ.
1: ಪ್ರಶಾಂತ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಕಾ ಅಕ್ಷರದಿಂದ ಹಾಡಬೇಕು.
4: ಕಾಲ,
1: ಎಷ್ಟು ಹಾಡುಗಳಿದೆ ಗೊತ್ತಾ? ಕಷ್ಟಕರ ಹಾಡು.
4: ಕುಕ್ಕು ಕು ಪ್ರೀತಿ ಮಾಡೋಣ ಅಂತು, ಕುಕ್ಕು ಕು ಕೂಡಿ ಬಾಳೋಣ ಅಂತು, ಕುಕ್ಕು ಕು ಮನಸ್ಸಿದ್ರೆ ಮಾರ್ಗವ ಅನ್ನೋನಿ ಮಾನವ, ಅನ್ನೋನಿ ದಾನವ ಅಂತಮ್ಮ ಕೋಗಿಲೆ.
1: ಹಾಡಿ
4: ಅಷ್ಟೇ ಗೊತ್ತಿರ.
1: ಅಲ್ಲ, ಮೊದಲ ಪಲ್ಲವಿ ಹಾಡಿ. ಕಾ ಅಕ್ಷರ ಅಲ್ವಾ, ಚೆನ್ನಾಗಿ ಹಾಡಿದಿರಿ. ಅಷ್ಟೇ ಗೊತ್ತಿರೋದು ಅಂತ ಹೇಳ್ತಾ ಇದ್ದೀರಾ? ಪೂರ್ಣ ಹಾಡು ಹೇಳಿದ್ರೆ ಆಕಾಶವಾಣಿ ಕೇಳಿಸ್ಕೊಳುತ್ತೆ ಅನ್ಕೊಂಡಿದೀರಾ? ಪ್ರಶಾಂತ್ ಅವರೇ, ಪ್ರಶಾಂತ ವಾತಾವರಣವನ್ನ ನಿರ್ಮಾಣ ಮಾಡಿದ್ರಿ, ಧನ್ಯವಾದ, ನಮಸ್ಕಾರ.
2: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಾ? ಕಾಸರಗೋಡಿಂದನಾ? ನಿಮಗೆ ಕಾ ಅಕ್ಷರ ಸಿಕ್ಕಿದೆ.
1: ಅಲ್ಲ, ನಾವು ಹೇಳೋದಕ್ಕಿಂತ ಅವರೇ ಹಾಡಬೇಕಲ್ವಾ?
2: ಹೌದೌದು, ಅವ್ರು ಕೇಳಿಸ್ಕೊಂಡಿದ್ರು. ಕಾಸರಗೋಡು ದೂರ ಅಲ್ಲ.
1: ಓಹೋ, ಆದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆನಂದದಿಂದ.
4: ಕರುಣಾಯ ಸದಾಶಿವಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ, ಕರುಣಾಡತಾಯಿ ಸದಾಶಿವಮಯಿ, ಕರುಣಾಡತಾಯಿ ಸದಾಶಿವಮಯಿ.
1: ಲಾಕ್ಷರ
4: ಈ
2: ಚಿಮ್ಮಲಿ ಲೀ ಲಾಲ್ ಲೇ ಲೋ
1: ಎಲ್ಲ ಅಲ್ವಾ? ಏನು ಅಭ್ಯಾಸ ಮಾಡಿದ್ರ ಅಂತ?
2: ತುಂಬಾ ಚಂದ
1: ಸತೀಶ್ ಅವರು. ಓ, ಹಾಡುಗಾರಿಕೆ ನಿಮ್ಮಲ್ಲಿ ಕಲೆ ಇದೆ ಅಂತ ಆಯ್ತು. ಬಹಳಷ್ಟು ಶ್ರೋತೃಗಳು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಅನ್ಸುತ್ತೆ. ಧನ್ಯವಾದ ದೂರದಿಂದ ಕರೆ ಮಾಡಿದ್ದೀರಿ, ನಮಸ್ಕಾರ.
2: ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಮೇಡಮ್.
2: ಹೇಳಿ, ನಿಮ್ಮ ಹೆಸರು?
5: ನಾನು ಪುತ್ತೂರಿನಿಂದ ಸರಸ್ವತಿ.
1: ಸರಸ್ವತಿ ಅವರೇ, ಲಾ ಅಕ್ಷರ ಸಿಕ್ಕಿದೆ ನಿಮ್ಗೆ? ಕೇಳ್ತಾ ಇಲ್ವಾ ರೇಡಿಯೋ?
5: ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಣು ಮನೆಯನ್ನು

0: ಇರುಗೆಗೆ ಗಳು ಎಂದಾಗ ಮನೆಯಲ್ಲಿ ನೂರು ವೀಣೆ ಆದ ಒಂದು ಸಿಂಹಲಿ
1: ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮನೆಯನು ಹಾಡಿ
0: ಬೆಳಗಳು
1: ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮಾ ಅಕ್ಷರ ಕೊಟ್ಟಿದ್ದಾರೆ ಸರಸ್ವತಿ ಅವರು. ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್.
2: ಹಲೋ, ನಮಸ್ತೆ.
1: ನಮಸ್ಕಾರ, ಯಾರು ಎಲ್ಲಿಂದ?
2: ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
2: ಯಾರು ಮಾತಾಡ್ತಾ ಇರೋದು?
3: ಸಾಲಿಗ್ರಾಮ ತಾಲೂಕಿಂದ ಕುಮಾರೇಗೌಡ ಅಂತ.
1: ಕುಮಾರೇಗೌಡ, ನಿಮ್ಗೆ ಮಾ ಅಕ್ಷರ. ನೆನ್ಪಾಗ್ತಾ ಇಲ್ವಾ?
2: ಮಾ ಮೀಮು ಏನ್ ಬೇಕಾದ್ರೆ ಆಗುತ್ತೆ. ಹೇಳಿ, ಹಾಡು ಹೇಳ್ತೀರ ಹೇಳಿ. ಮಾ ಮೀಮು ಯಾವ್ದಾದ್ರು ಆಗುತ್ತೆ.
3: ಬಂದ್ರ ರಾಜೀವಪ್ಪ
2: ಡೈಲಾಗ್ ಇಲ್ಲಪ್ಪ, ಹಾಡು ಮಾತ್ರ
1: ಇರ್ಲಿ ಬಿಡಿ. ಪ್ರೀತಿಯಿಂದ ಹೇಳ್ತಾ ಇದ್ರೆ ಹೇಳಿ ಹೇಳಿ ಹೇಳಿ. ಬಾಲಕೃಷ್ಣ ಅವ್ರ ನೆನಪು ಮಾಡ್ಕೊಳ್ತಾ ಇದ್ರೆ ಹೇಳಿ ಹಾಡಿ ಹೇಳಿ ಹೇಳಿ. ಏನ್ ಮಾಡೋದ್, ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಬಾಲಕೃಷ್ಣ ಅವ್ರದ್ದೆಲ್ಲ ನೆನಪು ಮಾಡ್ಕೊಳ್ಳೋಣ.
3: ಬನ್ನಿ ರಾಜೀವಪ್ಪ, ಬಂದ್ರ ರಾಜೀವಪ್ಪ, ರಾಜೀವಪ್ಪ ನಿಮ್ ಬಾಬ ತೀರ್ಕೊಬಿಟ್ರಂತೆ. ನಾನು ಊರ್ನಾಗ ಇರ್ನಿಲ್ಲ, ಬೆಂಗ್ಳೂರ್ನಾಗೆ ಉಳ್ಕೊಬಿಟ್ಟೆ, ಬರಕ್ ಆಗ್ಲಿಲ್ಲ. ಶಾರದಮ್ಮನವರು ತಿಂದಂತ ಜಂಕ್ರು ಹೆಂಗ್ ಸಂಸಾರ ಸಾಕಿಸ್ತಾರು, ನನ್ನಿಂದ ಏನಾಗ್ಬೇಕಪ್ಪ? ರಾಜುಡಪ್ತರೆ ಬಕ್ಕಡ ಬಕ್ಕಡು ಕೇಶವ ಚಕ್ರಪಾಡಿ ಇವರ ವಿದ್ಯಾಭ್ಯಾಸಕ್ಕೆ ಓದಕ್ಕೆ ಒಂದು 5 ರೂಪಾಯಿ ಹಣ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಓದ್ಸು ರಾಜೀವಪ್ಪ, ಹಣ ನಾನು ಕೊಡ್ತೀನಿ. ಓದ್ಸಿ ಡಾಕ್ಟರ್ನ ಜಡ್ಜ್ನ ಮಾಡಿಸಿ, ನಮ್ಮ ಹಳ್ಳಿಗೂ ಒಳ್ಳೆ ಹೆಸರು ಬರಲಿ. ಆಸೆ ಮೇಡಮ್, ಬರ. ನಮಸ್ಕಾರ.
1: ಧನ್ಯವಾದ. ಬಂಗಾರದ ಮನುಷ್ಯ,
2: ನಿಮಗೆ ಐಡಿಯಾ ಸಿಕ್ತು. ಮಿಮಿಕ್ರಿನೂ ಸಹ ನೀವು ಇನ್ನು ಇಟ್ಕೊಳ್ಬಹುದು.
1: ಹೌದು ಹೌದು ಹೌದು, ಅದಕ್ಕೆ ರಂಗ ಸಮಯ ಅಂತ ಕಾರ್ಯಕ್ರಮ ಮಾಡ್ತೀವಿ. ಆಗ ಇವರು ಕುಮಾರೇಗೌಡರಿಗೆ ಮೊದಲ ಆದ್ಯತೆ ಅನ್ಸುತ್ತೆ ಬಹುಶಃ. ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಅವರು ಒಂದು ಅಭಿನಯವನ್ನ ಮಾಡ್ತಾ ಇರ್ತಾರೆ, ಮಿಮಿಕ್ರಿ ಅಂತ ಹೇಳ್ತಾರಲ್ವಾ. ಧನ್ಯವಾದ ಕುಮಾರೇಗೌಡ್ರೆ, ನಮಸ್ಕಾರ. ಮಾ ಅಕ್ಷರ.
2: ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇದ್ದೀರಾ?
4: ಹಲೋ, ನಮಸ್ತೆ. ಅಬೂಬಕ್ರೆ ಬ್ಯಾಗಿ.
2: ನಿಮಗೆ ಮಾ ಅಕ್ಷರ ಸಿಕ್ಕಿದೆ.
4: ಮಾ ಅಕ್ಷರ ಅಲ್ಲ.
2: ಹೌದು.
1: ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಕೀನಿ ಸ್ನೇಹ ಸಂಬಂಧ. ನಮಗೆ ಕ್ಲೂ ಕೊಟ್ಬಿಟ್ರ ಅವರು.
4: ಯಾವ್ದು
1: ಹಾಡಿ? ಮಾಮರವೆಲ್ಲ ಹಾಡ್ತಾ ಇದ್ರ ನಿಮ್ ಜೊತೆ ಸೇರಿ ಹಾಡ್ತಾ ಇದ್ದಿದ್ದು ಆಕಾಶವಾಣಿ. ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಹಾಡಿದ್ದು ಮಾಮರವೆಲ್ಲೋ ಕೋಗಿಲೆ ಎಲ್ಲ.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರಸಾರ ಆಗ್ತಾ ಇದೆ
1: ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ನೇರ ಫೋನಿಂಗ್.

0: ಬಂದಿದೆ.
1: ನೀವು ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆಗಳು 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ಬನ್ನಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ದ ಅಕ್ಷರ ಸಿಕ್ಕಿದೆ, ಯಾರು ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಪುತ್ತೂರು ಈಶ್ವರ ಮಂಗಲದಿಂದ.
0: ಹಾ,
1: ಈಶ್ವರ ಮಂಗಲದಿಂದ.
0: ಹೆಸರೇಳಿ.
1: ಪುಷ್ಪ. ಪುಷ್ಪ.
0: ಪುಷ್ಪ, ಹೊಸ ಶ್ರೋತ್ರನ?
1: ಅಲ್ಲ, ಇದು ಮೂರನೇ ಬಾರಿ.
0: ಹಾ,
1: ಮೂರು ಸಲ.
0: ಹೌದಾ? ಹಾ, ಯಾವ ಊರು ಅಂತ ಹೇಳಿದ್ರಿ?
1: ಈಶ್ವರ ಮಂಗಲ.
0: ಹಾ, ಈಶ್ವರ ಮಂಗಲ. ನಿಮ್ಗೆ ದ ಅಕ್ಷರ.
1: ದೇವ ತೀರದಲ್ಲಿ ದೇವರು ಇಲ್ಲ, ನ್ಯಾಯ ತೀರದಲ್ಲಿ ನ್ಯಾಯವು
0: ಅಷ್ಟೇನಾ? ಮತ್ತೆ ಹಾಡಿ, ಕೇಳಿಸ್ತಾ ಇಲ್ಲ ಸರಿಯಾಗಿ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ಹಾಡಿ. ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಅಭ್ಯಾಸ ಮಾಡ್ತಿದ್ರ? ಅಭ್ಯಾಸ ಮಾಡ್ತಿದ್ರ? ಧನ್ಯವಾದ, ನಿಮ್ಗೆ ಲಾ ಅಕ್ಷರ ಸಿಕ್ಕಿದೆ. ಹಾ, ನಮಸ್ಕಾರ.

0: ಪ್ರೀತಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ಅಂತ್ಯಾಕ್ಷರಿ ನೇರ ಪ್ರಸಾರದ ಕಾರ್ಯಕ್ರಮ ಸ್ವರ ಸಾಂಗತ್ಯ. ನೀವು ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ರೆ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನ್ಯಾಯವೋ ಸಿಗಲೇ ಇಲ್ಲ ಅಂತ ಲಾ ನಮಸ್ತೆ, ಯಾರು ಎಲ್ಲಿಂದ? ಇಸ್ಮಾಯಿಲ್ ಅವರೇ ನಮಸ್ಕಾರ. ಲಾಕ್ಷರ ಸಿಕ್ಕಿದೆ ನಿಮ್ಗೆ?
1: ಆಗ್ಲಿ ಮೇಡಮ್, ಮಾಡ್ತೀನಿ. ಆದ್ರೆ ಲಾ ಹಾಡಿರೋದು ಸ್ವಲ್ಪ ಕಮ್ಮಿ, ಅದು ಸಿಕ್ಕಿದವರು ಸ್ವಲ್ಪ ಕಷ್ಟ ಆಗ್ತದೆ.
0: ಯಾಕೆ?
1: ನಾನು ತ್ರಿಮೂರ್ತಿ ಚಿತ್ರದ ಹಾಡ್ತೀನಿ ಮೇಡಮ್.
0: ಯಾವ್ದು
1: ತ್ರಿಮೂರ್ತಿ ಚಿತ್ರದ? ಯಾರು ಹಾಡಿಲ್ಲ ಅಲ್ವಾ?
0: ಯಾವ್ದು ಹಾಡೋದು?
1: ಲೇ ಅಪ್ಪನ ಮಗಲೇ.
0: ಇಲ್ಲ ಇಲ್ಲ ಇಲ್ಲ, ಹಾಡಿ.
1: ಲೇ ಅಪ್ಪನ ಮಗಲೇ, ಲೇ ಅಮ್ಮನ ಮಗಲೇ, ಲೇ ಅಪ್ಪನ ಮಗಳೇ, ಲೇ ನಿಮ್ಮಮ್ಮನ ಮಗಳೇ. ನನ್ನನ್ನು ಕಂಡು ಯಾರಿವನೆಂದು, ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಮಾವನ ಮಗಳೇ. ಲೇ ಅಪ್ಪನ ಮಗಳೇ, ಅಲೇಲೇ ನಿಮ್ಮಮ್ಮನ ಮಗಳೇ.
0: ಲಾ ಅಕ್ಷರ ಕೊಟ್ಟಿದ್ದೀರಾ?
1: ಮತ್ತು ಅದೇ ಬಂತು ಮೇಡಮ್.
0: ಹೌದು, ಅದೇ ಅಂತ್ಯಾಕ್ಷರಿ ಅಂತ. ಧನ್ಯವಾದ ಇಸ್ಮಾಯಿಲ್ ಅವರೇ. ಹಲೋ ನಮಸ್ತೆ. ನಮಸ್ತೆ, ಯಾರು ಇಲ್ಲಿಂದ? ಸೌಮ್ಯ. ಲಾ ಅಕ್ಷರ ಸಿಕ್ಕಿದೆಯಲ್ಲ, ಸಿಕ್ಕಿದೆಯಲ್ಲ ನಿಮ್ಗೆ. ಹಾಡಿ. ಯಾವ ಊರು ಅಂತ ಹೇಳಿಲ್ವಲ್ಲ? ಬನ್ನಿಕುಪ್ಪೆ. ರೇಡಿಯೋ ದೂರ ಇಡಿ ಸೌಮ್ಯ. ಮತ್ತ್ಯಾಕೆ ಎಕೋ ಬರ್ತಾ ಇದೆ, ಪ್ರತಿಧ್ವನಿಸ್ತಾ ಇದೆ? ಸ್ವಲ್ಪ ದೂರ ಬನ್ನಿ. ಹಾಡಿ, ಆರಂಭದಿಂದ ಹೇಳಿ. ಲಾಲಿ ಲಾಲಿ ಲಾಲಿ ಲಾಲಿ.

0: ಲಾ ಅಕ್ಷರ ಸಿಕ್ಕಿದೆ. ಸೌಮ್ಯ ಅವರೇ ಧನ್ಯವಾದ. ಈಗ ಲಾ ಅಕ್ಷರ ಸಿಕ್ಕಿದೆ, ನಮ್ಮ ಯಾರು ಶ್ರೋತೃ ಹಾಡ್ತಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಗಿದೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರು, ಎಲ್ಲಿಂದ? ಹಲೋ, ಈಗ ಲಾ ಅಕ್ಷರ ಶ್ರೋತೃಗಳಿಗೆ ಬಿಡೋಣ. ಈಗ ಮತ್ತೊಂದು ಮಾಹಿತಿ ಕೊಡಬೇಕಲ್ವಾ? ಇಂದು ಸಂಜೆ ಮಧ್ಯಾಹ್ನ, ಕ್ಷಮಿಸಿ, 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಯನ್ನು ಹೊರತುಪಡಿಸಿ ಭಾವಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ, ಸೋಬಾನೆ ಪದ, ಮತ್ತು ರಂಗಗೀತೆ, ತತ್ವಪದ ಹಾಡಬಹುದು. ಸುಮಾರು ದಿನಗಳ ಕಾಲ ಅವರ ಗಮನಕ್ಕೆ ತಂದಿದ್ದೇವೆ. ಬಹುಶಃ ಪೂರ್ಣ ಹಾಡನ್ನು ಹಾಡ್ತಾರೆ ಅಂತ ನಾವು ವಿಶ್ವಾಸವನ್ನು ಇರಿಸೋಣ. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ? ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಪವಿತ್ರ, ಮಡಿಕೇರಿಯಿಂದ.
0: ಪವಿತ್ರ ಅವರೇ, ಏನ್ ತಿಂಡಿ ಇವತ್ತು?
1: ತಿಂಡಿ ಇಡ್ಲಿ ಮೇಡಮ್.
0: ಇಡ್ಲಿ ಜೊತೆ?
1: ಇಡ್ಲಿ ಜೊತೆ ಚಟ್ನಿ.
0: ನಾವು ಹೇಳ್ಬೇಕಲ್ವಾ ದೋಸೆ ಅಂತ ಹೇಳಿದ್ರೆ, ದೋಸೆ ಜೊತೆ ಏನು, ಸಾಗುನಾ, ಚಟ್ನಿನಾ, ಮಸಾಲ ದೋಸೆನಾ?
1: ಇಡ್ಲಿ ಜೊತೆ ಚಟ್ನಿ ಮೇಡಮ್.
0: ಇಡ್ಲಿ ಚಟ್ನಿ. ಮನೆಯಲ್ಲಿ ವಡೆ ಸಿಕ್ಕಲ್ವಲ್ಲ, ಮನೆಯಲ್ಲಿ ವಡೆ ಸಿಕ್ಕಲ್ವಲ್ಲ, ತುಂಬಾ ಸಂತೋಷ. ಪವಿತ್ರ, ಈಗ ಲಾ ಅಕ್ಷರದಿಂದ ಹಾಡ್ಬೇಕು ನೀವು.
1: ಲಾ
0: ಅಕ್ಷರದಿಂದ.

0: ಲಾಕ್ಷರ ಮತ್ತೆ ಪವಿತ್ರ ಅವರೇ, ನೀವು ಅಭ್ಯಾಸ ಮಾಡ್ತಾ ಇದ್ರಾ?
1: ಮಾಡ್ತಾ ಇದ್ದೀನಿ ಮೇಡಮ್.
0: ಹೇಗೆ ಅಭ್ಯಾಸ ಮಾಡ್ತೀರಾ?
1: ಹೇಳ್ತಾ ಇರ್ತೀನಿ.
0: ಹೇಗೆ ಅಭ್ಯಾಸ ಮಾಡ್ತೀರಾ?
1: ನಾ ಮನೇಲಿ ಹಾಗೆ ಕೆಲಸ ಮಾಡತ್ತೆ ಹೇಳ್ತಾ ಇರ್ತೀನಿ ಮೇಡಮ್.
0: ಹಲವು ಶ್ರೋತೃಗಳು ಹಾಗೆ ಅಂತ ಅನ್ಸುತ್ತೆ, ಅಭ್ಯಾಸ ಸಮಯ ಅದಕ್ಕೆ ಇರೋದಿಲ್ಲ ಅಂತ. ಕೆಲಸ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡುವಂತಹದ್ದು. ಧನ್ಯವಾದ, ನಮಸ್ಕಾರ. ಲ ಅಕ್ಷರ ಅಲ್ವಾ? ಕುಮಾರಿ.
2: ಹಲೋ.
0: ಹಲೋ,
2: ಗುಡ್ ಮಾರ್ನಿಂಗ್.
0: ಹಾ ನಮಸ್ತೆ, ಯಾರು, ಎಲ್ಲಿಂದ?
2: ನಮಸ್ತೆ ಮ್ಯಾಮ್, ನಾನು ಕುಶಾಲ ನಗರದಿಂದ.
0: ಹಾ, ಹೆಸರು?
2: ಹರಿಣಿ ಅಂತ. ಹಲೋ
0: ಹಲೋ
2: ಹಲೋ ಮ್ಯಾಮ್, ನಾನು ಕುಶಾಲ ನಗರದಿಂದ ಹರಿಣಿ ಅಂತ.
0: ಹರಿಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನೆಲ್ಲ ಕಾರ್ಯಕ್ರಮ ಕೇಳ್ತೀರಿ ನಮ್ಮ ಆಕಾಶವಾಣಿಯಲ್ಲಿ?
2: ಎಲ್ಲಾ ತರದ ಪ್ರೋಗ್ರಾಮ್ ಕೇಳ್ತಿರ್ತೀನಿ. ಈಗ ಇದು ಕೇಳ್ತಾ ಇದ್ದೆ, ಸಡನ್ ರೇಡಿಯೋ ಹಾಕ್ತಾ ನನ್ಗೆ ಅಂತ್ಯಾಕ್ಷರಿ ಅಂತ ಬಂತು. ನಂಗೆ ನನಗೂ ಒಂಥರ ಫೋನ್ ಮಾಡ್ಬೇಕು ಅಂತ ಆಯ್ತು.
0: ಮರ್ತು ಬಿಟ್ಟಿದ್ರಾ ಸಂಡೇ ಸ್ಪೆಷಲ್ ಮರೆವು? ಏನ್ ತಿಂಡಿ ಇವತ್ತು? ನೋಡಿದ್ರ ಜೋಡಿ ಹೇಳ್ಬಿಟ್ರಿ. ಪವಿತ್ರ ಅವರು ಬರೀ ಇಡ್ಲಿ ಅಂತ ಹೇಳಿದ್ರು. ನಿಮಗೆ ಸಿಕ್ಕಿರೋ ಅಕ್ಷರ ಲಾ.

0: ಹೀಗೆ ಭಾಗವಹಿಸ್ತಾ ಇರಿ ಅಂತ ಹೇಳಕ್ ಹೊರಟಿತ್ತು. ಧನ್ಯವಾದ, ಧನ್ಯವಾದ, ಚೆನ್ನಾಗಿ ಹಾಡಿದ್ದೀರಿ.
1: ಮಾತಾಡ್ತಾ ಇದ್ದೀನಿ, ನಾನು ಇಲ್ಲೇ ಇದ್ದೇನೆ.
2: ಯಾರು
1: ನೋಡಿ, ಅವರಿಗೆ ಚೆನ್ನಾಗಿ ಹಾಡುವಂತ ವಾಯ್ಸ್ ಇದೆ, ನನಗೆ ಬರೀ ಮಾತನಾಡುವಂತ ವಾಯ್ಸ್ ಮಾತ್ರ ಇರೋದು. ಖಂಡಿತ ಪ್ರಯತ್ನ ಪಡ್ತೀನಿ.
0: ನೋಡಿ, ನಮ್ಮ ನಮ್ಮ ಪ್ರತಿಭೆಯನ್ನು ಕೂಡ ಶ್ರೋತೃಗಳು ಗುರುತಿಸಿದ್ದಾರೆ. ನಮಗೆ ಪ್ರೋತ್ಸಾಹ ಸಿಕ್ಕದಾಗ ಆಯ್ತು. ನಿಮ್ಮ ಜೊತೆ ಅದಕ್ಕೆ ನೋಡಿ, ನಾವು ಈಗ ರೇಡಿಯೋದಲ್ಲಿ ಹಾಡನ್ನ ತೆಕ್ಕೊಂಡು ನಿಮ್ಗೆ ಪ್ರಸಾರ ಮಾಡೋದಕ್ಕಿಂತ ನಾನು ಹಾಡಿದ್ರೆ ಅದನ್ನ ಕೇಳಿ ನೀವು ಕೂಡ ಹಾಡ್ತೀರಾ ಅಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದಂತಹದ್ದು.
1: ನೋಡಿದ್ರ
0: ಯಶಸ್ವಿ ಆಯ್ತು. ನೋಡಿ, ಅವರು ಮುಕ್ತವಾಗಿ ಹೇಳಿದ್ರು, ಪ್ರೊಫೆಷನಲ್ ಸಿಂಗರ್ ಅಲ್ಲ, ಆದ್ರೆ ನಮ್ಮ ಮನಸ್ಸಿಗೆ ಏನೇ ನೋವಾದಾಗ, ಆಘಾತ ಆದಾಗ ಸ್ವಲ್ಪ ಸಂಗೀತ ಕೇಳಿದ್ರೆ ಸಮಾಧಾನ ಆಗತ್ತೆ ಅಲ್ವಾ? ಧನ್ಯವಾದ ಹರಿಣಿ ಅವರೇ. ಹೌದು, ಸಂಗೀತ ಅದಕ್ಕೆ ಅಗತ್ಯ ಅಂತ. ಹೌದು, ನಾವು ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ ಹೇಳಿರೋದೇ ಸಂಗೀತಗಾರರ ಒಂದು ಪುಸ್ತಕವನ್ನ ಓದಿದ ನಂತರ ಗಮನಕ್ಕೆ ಬಂದಿತ್ತಲ್ವಾ? ಅದು ಅನುಭವಕ್ಕೂ ಕೂಡ ಬರುತ್ತೆ. ಇವತ್ತು ಸಂಜೆ 3 ಗಂಟೆಗೂ ಕೂಡ ನೀವು ಭಾಗವಹಿಸಿ. ಧನ್ಯವಾದ, ನಮಸ್ಕಾರ. ಮತ್ತೆ ಲಾ ಅಕ್ಷರ ಸಿಕ್ಕಿದೆ. ಹಲೋ, ನಮಸ್ತೆ, ಯಾರು ಎಲ್ಲಿಂದ?
3: ಹಲೋ,
0: ನಮಸ್ತೆ, ಯಾರು?
3: ನಮಸ್ತೆ, ನಾನು ಮನು ಅಯ್ಯಪ್ಪ.
0: ಮನು ಅಯ್ಯಪ್ಪ ಏನ್ ಮಾಡ್ತಾ ಇರೋದು? ಹೌದಾ, ಯಾವೂರು? ಮಡಿಕೇರಿನಾ?
3: ವಿರಾಜಪೇಟೆ.
0: ಓ, ಈಗ ಲಾ ಅಕ್ಷರ ಸಿಕ್ಕಿದೆ ನಿಮ್ಗೆ? ಅಲ್ಲ, ತುಂಬಾ ಹಾಡ್ ಬಾರದು ಇದ್ರಲ್ಲಿ, ಎರಡೇ ಸಾಲು.
3: ಲೋಕವೇ ಹೇಳಿದ
0: ಮಾತು
3: ವೇದದ ಸಾರವೇ ಕೇಳಿದು,

0: ಲಾಕ್ಷರೇ ಕೊಟ್ಬಿಟ್ರ ನೀವುನು?
1: ಒಂಥರ ಅದೇ ತಪ್ಪು ಅಂತ ಅದೇ ಕೊಟ್ಟ.
0: ಅಲ್ಲ ಅದು ಸರಿ, ಲಾಕ್ಷರ ತಗೊಳ್ಬೇಕಲ್ವಾ, ನೀವು ಅಲ್ಲಿಗೆ ನಿಲ್ಸಿದಿರಲ್ಲ. ಹರಿಣಿ ಅವರೇ, ಹೀಗೆ ಅಲ್ಲ ಹೀಗೆ.

0: ಮಾಡಿದರೆ ಜಗಕ್ಕೆ
1: ಮಾಡಿದರೆ
0: ಜಗಕ್ಕೆ
1: ಜಗಕ್ಕೆ
0: ಹೆದರಬಾರದು.
1: ಹೆದರಬಾರದು.
0: ದಾಕ್ಷರ ದಾಕ್ಷರ ಕೊಟ್ಟಿದ್ದೀರಾ, ಸದ್ಯ ಲಾಕ್ಷರ ಹುಡುಕ್ಬೇಕಾಗಿತ್ತು. ನೋಡಿ, ನನ್ಗೆ ಹಾಡಕ್ ಬರಲ್ಲ ಮೇಡಮ್ ಅಂತ ಹೇಳಿದ್ರು.
1: ಒಳ್ಳೆ ಹಾಡನ್ನ ಸೆಲೆಕ್ಟ್
0: ನೋಡಿ, ಈ ಹಾಡು ನಮ್ಗೆ ನೆನಪೇ ಇರಲಿಲ್ಲ. ಮನು ಅವರೇ ನೋಡಿದ್ರಾ, ಈಗ ನಿಮ್ಮಲ್ಲಿರೋ ಪ್ರತಿಭೆ ನಿಮ್ಗೆ ಗೊತ್ತಾಯ್ತಾ? ಈಗ ಆಕಾಶವಾಣಿ ಹೇಳ್ತಾ ಇದೆ, ಹಾಡು ಮರ್ತೇ ಹೋಗಿತ್ತು ಅಂತ. ಇಷ್ಟು ಚೆನ್ನಾಗಿ ನೋಡಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಇದ್ದ ಹಾಗೆ ಲೋಕವೇ ಹೇಳಿದ ಮಾತಿದು ಅಂತ ಹಾಡಿದ್ರಿ. ಅಭ್ಯಾಸ ಮಾಡಿದೀರಾ ಅಂತ ಅನ್ಸುತ್ತೆ. ಪ್ರಯತ್ನಕ್ಕೆ ಧನ್ಯವಾದಗಳು. ಹಲೋ,
1: ಹಲೋ ಮ್ಯಾಮ್.
0: ಹ್ಞೂ, ಹೇಳಿ, ಏನೋ ಹೇಳಿದ್ರಿ.
1: ಫಸ್ಟ್ ಟೈಮ್ ಮಡಿಕೇರಿ ಆಕಾಶವಾಣಿ ಕಾಲ್ ಮಾಡಿದ್ದು.
0: ಹ್ಞೂ,
1: ಹಾಗಾಗಿ
0: ಓ, ಇವತ್ತು ಪ್ರಪ್ರಥಮ ಬಾರಿಗೆ ನೀವು ಕರೆ ಮಾಡಿರೋದು ಅಥವಾ ಕರೆ ಮಾಡ್ತಿದ್ರಾ?
1: ಇಲ್ಲ ಮ್ಯಾಮ್, ನಾನು ಹಾಸನ್ ಡಿಸ್ಟ್ರಿಕ್ ಅಲ್ಲಿ ಇರೋದ್ರಿಂದ ಅಲ್ಲಿಗೆ ತುಂಬಾ ಕರೆ ಮಾಡ್ತಾ ಇದ್ದೆ ಅವಾಗ. ಇಲ್ಲಿ ರೀಸೆಂಟ್ ಆಗಿ ಇಲ್ಲಿಗೆ ಬಂದಿರೋದ್ರಿಂದ ತುಂಬಾ ದಿನ ಅನ್ಕೊಳ್ತಾ ಇದ್ದೆ ಕರೆ ಮಾಡ್ಬೇಕು ಅಂತ.
0: ಹೌದಾ, ಕೇಳ್ತಾ ಇದ್ರಾ ಆಕಾಶವಾಣಿ ಕಾರ್ಯಕ್ರಮಗಳಿಗೆ?
1: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೆ.
0: ತುಂಬಾ ಸಂತೋಷ ಆಯ್ತು, ಕೇಳಿ ಪ್ರಯತ್ನ ಮಾಡಿದ್ದೀರಿ ಮತ್ತೆ ಸಕ್ಸಸ್ ಕೂಡ ಆಗಿದ್ದೀರಿ, ಯಶಸ್ವಿ.
1: ಧನ್ಯವಾದಗಳು.
0: ಎಷ್ಟು ಸಂತೋಷ ನೋಡಿ ಮನು ಅವ್ರ ಹತ್ರ.
1: ಹೌದು, ತುಂಬಾ ಖುಷಿ ಆಯ್ತು.
0: ಧನ್ಯವಾದ, ದಾ ಅಕ್ಷರ ಕೊಟ್ಟಿದ್ದೀರಿ, ನಮಸ್ಕಾರ. ಇನ್ನು ವಿಶಾಲಾಕ್ಷಿ ಅವರೇ, ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶ್ರೋತೃಗಳು ಸಂಪರ್ಕ ಮಾಡ್ತಾ ಇದ್ದಾರೆ.
2: ಹೌದು, ಮಾಡ್ತಾ.
0: ಈಗ ನೋಡಿ, ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ?
2: ಹಲೋ,
0: ಕಡಿತ ಉಂಟಾಯ್ತು. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಹೇಳಬಹುದಲ್ವಾ?
2: ಆ, ಹೇಳ್ತೇನೆ. 228-558, 228-129, ಎಸ್ಟಿಡಿ ಕೋಡ್ 08-272.
0: ಹಲೋ, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ?
3: ನಮಸ್ತೆ ಮೇಡಮ್, ನಾನು ಸರೋಜ ಅಂತೇಳಿ, ಕಡಂಗದಿಂದ.
0: ಕಡಂಗದಿಂದ ಕರೆ ಮಾಡಿದ್ದೀರಿ, ಹೇಗಿದ್ದೀರಾ?
3: ಎರಡು ಸಲ ಮಾಡಿದ್ದೀನಿ, ಚೆನ್ನಾಗಿದ್ದೀನಿ ಮೇಡಮ್.

0: ಎರಡು ಸಾರಿ,
1: ಸಾಲದಲ್ಲಿ ಎರಡು ಎರಡು ಭಾನುವಾರನೂ ಮಾಡಿದ್ದೀನಿ ಮೇಡಮ್.
0: ಹಾ, ಮುಂದಿನ ಭಾನುವಾರವೂ ಕೂಡ ಮಾಡಬಹುದು.
1: ಸರಿ, ಮಾಡ್ತೀನಿ.
2: ಮಾಡ್ತಾ ಮಾಡ್ತಾರೆ.
0: ಹೌದು, ಈಗ ದಾಕ್ಷರ ಸಿಕ್ಕಿದೆ ನಿಮಗೆ.
1: ಹಾ ಮೇಡಮ್, ಹೇಳ್ತೀನಿ.
0: ಹಾಡಿ.
1: ದಾರಿ ಕಾಣದಾಕಿದೆ.

0: ಕೇಂದ್ರನೆ ನ ಅಕ್ಷರ ಕೊಟ್ಟಿದ್ದೀರಾ, ನಮಸ್ಕಾರ, ಧನ್ಯವಾದ. ನ ಅಕ್ಷರ ಯಾರಿಗೆ? ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ?
1: ನಾನು ನೀರ್ಕಲ್ಲಿ ಮೇಡಮ್. ಮಡಿಕೇರಿ ನೀರ್ಕಲ್ಲಿಂದ.
0: ಹೆಸರು?
1: ರೇಣುಕಾ ಮೇಡಮ್.
0: ರೇಣುಕಾ ಅವರೇ, ನ ಅಕ್ಷರ ಸಿಕ್ಕಿದೆ ನಿಮ್ಗೆ.
1: ಓಕೆ ಮೇಡಮ್, ನನಗೆ ಅಷ್ಟು ಹಾಡು ಬರಲ್ಲ ಮೇಡಮ್.
0: ನೀವು ಪೂರ ಹಾಡಿ ಅಂತ ಹೇಳಿಲ್ವಲ್ಲ ಆಕಾಶವಾಣಿ, ಎರಡು ಸಾಲುಗಳನ್ನ ಹಾಡಿ ಅಂತ.
1: ಟ್ರೈ ಮಾಡ್ತೀನಿ ಮೇಡಮ್.
0: ಇಷ್ಟು ನ ಅಕ್ಷರದಲ್ಲಿದೆ, ಈಗ ವಿಶಾಲಾಕ್ಷಿ ಅವ್ರಿಗೆ ಹೇಳಿ ಅಂತ ಅಂದ್ರೆ ಹಾಡ್ಬಿಡ್ತಾರ ನೋಡಿ.
1: ಓಕೆ ಮೇಡಮ್, ಹೇಳ್ತೀನಿ. ನೂರೊಂದು ನೆನಪು
0: ಎದೆಯಾಳದಿಂದ
1: ಆನಂದದಿಂದ
0: ಸಿಂಧೂರ ಬಿಂದು
1: ಬಿಂದು ನಗಲಂ ಎಂದು
0: ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ನೋಡಿ, ನಾವು ಹಾಡಿದ್ರೆ ಅವ್ರು ಹಾಡ್ತಾರೆ. ಹಾಡಿ ಹಾಡಿ.
2: ಜೊತೆಗೆ ಒಂದು ಧ್ವನಿ ಬೇಕು,
0: ಬೇಕು ಧೈರ್ಯ ಬೇಕು ಅಂತ.
2: ಧೈರ್ಯದ ಧ್ವನಿ ನಿಮ್ ಜೊತೆಗೆ ಹಾಡ್ತೀವಿ.
0: ಹಾಡಿಪ್ಪ. ಅಷ್ಟೇನಾ? ನೀವು ಯಾವ ಅಕ್ಷರ ಕೊಟ್ಟಿದ್ದು?

0: ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ದಾಕ್ಷರ ಕೊಟ್ಟಿದ್ದಾರೆ. ನಮಸ್ಕಾರ, ಧನ್ಯವಾದ. ಹಲೋ, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ, ಹೆಸರು?
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮ್ಯಾಮ್,
0: ಹೆಸರು ಹೇಳಿ.
1: ಲೋಹಿತ್.
0: ರೋಹಿತ್.
1: ಲೋಹಿತ್. ಲೋಹಿತ್.
0: ಲೋಹಿತ್. ಯಾವ ಊರು?
1: ಮೇಕೆರೆ ಮ್ಯಾಮ್.
0: ಮೇಕೆರೆಯಿಂದ. ಯಾವ ಅಕ್ಷರ ಅಂತ ಗೊತ್ತಾಯ್ತಾ? ಕೇಳ್ತಾ ಇದ್ದಾರೆ ರೇಡಿಯೋ, ಹಾಡಿ.
1: ದೂರದಿಂದ ಬಂದಂತ ಸುಂದರಾಂಗ ಜಾಣ. ಮತ್ತೆ ಗೊತ್ತಿಲ್ಲ ಮ್ಯಾಮ್.
0: ಅಥವಾ ಬೇರೆ ಹಾಡು ಹಾಡ್ತೀರಾ? ಬೇರೆ ಹಾಡೇನಾದ್ರೂ ಹಾಡ್ತೀರಾ ಅಂತ. ದೇವರಾಟ
1: ಪಲ್ಲವರ್ಯಾರು
0: ಆತನ ಎದುರು ನಿಲ್ಲುವರಾರು, ಹೇಳದೆ ಸುಖವ ಕೊಡುವ ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಹಾಡುವ ದೇವರ ಆಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರು. ರಾಕ್ಷರ ನೋಡಿ, ಇವರು ಮೇಕೆರಿಂದ ನಿಮ್ಮನ್ನೇ ಹಾಡಿಸ್ ಮಾಡಿಬಿಟ್ರು. ನಾವು ಒಂದೇ ಸಾಲಲ್ಲಿ ಇದು ಆಪ್ತವಾಗ್ಲಿಲ್ಲ ಅಂತ ಕ್ಲೂ ಕೊಟ್ಟು ಹಾಡಿದ್ರೆ ಅವರು ದೂರವಾಣಿ ಸಂಪರ್ಕವನ್ನೇ ಕಡಿತಗೊಳಿಸ್ಬಿಟ್ರು.
2: ಯಾಕಂದ್ರೆ ನೀವು ಹಾಡಿ ಬಿಡಿ.
0: ರೋಹಿತ್ ಅವರು ಏನು ತಪ್ಪ ಆಗಲ್ಲ, ಜೊತೆಯಲ್ಲಿ ಹಾಡಬಹುದು ಅಂತ ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ಈಗ ವಿಶಾಲಾಕ್ಷಿ ಅವ್ರು ನೋಡಿ ಹಾಡ್ತಾ ಇಲ್ಲ. ಎಷ್ಟು ಕೇಳ್ತಾ ಇದ್ದಾರೆ ಅವ್ರು, ಎಲ್ಲಿದ್ದಾರೆ, ಹಾಡ್ತಾ ಇಲ್ವಲ್ಲ, ಯಾಕೆ? ನೀವು ಕೂಡ ಎರಡು ಹಾಡು ಹಾಡಿ ಅಂತ ಪ್ರಯತ್ನ ಮಾಡ್ಬೇಕು
2: ಮುಂದಿನ ದಿನಗಳಲ್ಲಿ, ಪ್ರಯತ್ನ ಪಡೋಣ. ಹಲೋ,
0: ರಾಕ್ಷರ ಸಿಕ್ಕಿದೆ.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?

0: ಹಲೋ
1: ಹಲೋ,
0: ಹಲೋ,
1: ನಮಸ್ತೆ.
0: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ?
0: ನಾನು ಲಲಿತಾ ಅಂತೇಳಿ ಕುಶಾಲನಗರದಿಂದ.
1: ಕುಶಾಲನಗರದಿಂದ.
0: ಹೌದು ಮೇಡಮ್.
1: ಈಗ ನಿಮಗೆ
0: ಹಾಂ,
1: ರಾ ಅಕ್ಷರ ಸಿಕ್ಕಿದೆ.
0: ರಾನಾ? ರಾಮಾಚಾರಿ ಆಯ್ತಾ ಅಂತ.
1: ಆಯ್ತು, ಹಾಡಿದ್ರು.
0: ಆಯ್ತಾ, ರಾಮಾಚಾರಿ ಹಾಡುವ.
1: ಹಾಡಾಯ್ತು. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು,

0: ಈ ಪದಗಳು ಮಾತ್ರ ಲಲಲ ಅಹಹ ಇಲ್ಲ, ಕೊನೆ ಅಕ್ಷರ ಯಾವುದು?
1: ಅಲ್ಲ, ನಾವು ಇವಾಗ ಆ ಅಕ್ಷರವನ್ನ ಬೇರೆಯವರಿಗೆ ಕೊಡಬಹುದಾಗಿತ್ತು, ಆದ್ರೆ ಪ್ರೀತಿಯಿಂದ ನೀವು ಕರೆ ಮಾಡಿದಾಗ ದಯವಿಟ್ಟು ಕ್ಷಮಿಸಿ ಅಂತ ಹೇಳೋಕ್ ಆಗ್ಲಿಲ್ಲ. ತುಂಬಾ ಬೇಸರ ಮಾಡ್ಕೊಂಡ್ಬಿಡ್ತೀರ. ಇವತ್ತು ಭಾನುವಾರ ಬೇರೆ ಅಲ್ವಾ? ಲಲಿತ್ ಅವರು ಇಡೀ ದಿನ ನನ್ಗೆ ಹೀಗೆ ಆಗೋಯ್ತು, ನಾನು ಹಾಡಕ್ಕಾಗ್ಲಿಲ್ಲ ಅಂತ ಮನಸ್ಸಿಗೆ ಅಂದ್ಕೊಳ್ಬಾರ್ದು ಅಂತ ಸಹಾಯ ಮಾಡ್ತು ಆಕಾಶವಾಣಿ.
0: ಯಾವ ಅಕ್ಷರ ಈಗ ಅಕ್ಷರ
1: ಅಕ್ಷರ ಯಾವುದು? ನಮಸ್ಕಾರ ಲಲಿತ್ ಅವ್ರೆ. ಲಾ ಅಲ್ವಂತೆ,
0: ಲಾ ಕೊಡೋಗಿಲ್ಲ, ಪದಗಳು ಬರಬೇಕು. ನೀವು ಲಾ ಲಾ ಓ ಎಲ್ಲ ಇಲ್ಲ.
1: ಅಲ್ಲ, ಈಗ ಮತ್ತೆ ಹಾಡ್ತೀವಿ ಅವ್ರ ಜೊತೆನೆ.
0: ಸರಿ ಹಾಡಿ
1: ಲಲಿತ್ ಅವ್ರೆ, ಮತ್ತೆ ಹಾಡಿ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ಸಕ್ಕರೆ ತುಂಬಿ ನೀ ನೋಡಿದೆ. ನೀ ನೋಡುವೆ ಅಲ್ವಾ? ವಾ ಅಕ್ಷರ
0: ಓಡುವೆ. ವಾ,
1: ಧನ್ಯವಾದ ಲಲಿತ್ ಅವರೇ ಸಹಾಯ ಮಾಡಿದ್ರಿ. ನಮಸ್ಕಾರ. ನಮಸ್ಕಾರ.
0: ಸಹಾಯ ಅವ್ರು ನಿಮಗೆ ಮಾಡಿದ್ರ, ನೀವು ಅವ್ರಿಗೆ ಮಾಡಿದ್ರ?
1: ಯಾಕೆ ಗೊತ್ತಾ, ನಾವು ಆರಂಭ ಮಾಡಿಕೊಟ್ವಿ ಅವ್ರಿಗೆ, ಆದ್ರೆ ಬಾಳಲ್ಲಿ ಸಕ್ಕರೆ ತುಂಬಿ ನೆನಪಾಗ್ಬೇಕಲ್ವಾ?
0: ಹೌದು. ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಸೋಮಾರ್ಪೇಟೆಯಿಂದ ವಿದ್ಯಾ ಅವರ.
1: ವಿದ್ಯಾ ಅವರೇ, ನಿಮ್ಗೆ ವಾ ಅಕ್ಷರ ಸಿಕ್ಕಿದೆ. ವಾ ವಾ ವಾ ವಿ ವೇ.
0: ಶೃಂಗಾರ ಮಾಸ ಅಲ್ಲ.
1: ಹಲೋ, ವಾ ಇಂದ
0: ವಾ ವಾ ಶಾಲ ವಾ.
1: ಹಲೋ ವಿದ್ಯಾ ಅವರೇ, ವಿದ್ಯಾ ಅವರೇ. ವಸಂತ ಬರೆದನು

0: ಲ ಅಕ್ಷರ.
1: ನಲ್ಲೆ
0: ಅವರು ಶೃಂಗಾರ ಮಾಸ ಅಂತ ಹಾಡ್ತಾ ಇದ್ರಲ್ಲ ವಾ ಅಂತ ಹೇಳಿದಾಗ ಅವರು ಗೊಂದಲ ಮಾಡ್ಕೊಂಡ್ಬಿಟ್ರು. ಏನೋ ವಿದ್ಯಾ ಅವರೇ, ಹೌದಲ್ವಾ, ಶೃಂಗಾರ ಮಾಸ ಅಂತ ಹಾಡ್ತಾ ಇದ್ರಿ ನೀವು.
1: ಈಗ ಕೊನೆ ಅಕ್ಷರ,
0: ನೀವು ಯಾವ ಹಾಡು ಹಾಡಕ್ ಹೋದ್ರಿ ಅಂತ ಗೊತ್ತಾಯ್ತು. ಯಾವ ಹಾಡು ಹಾಡಿದ್ರಿ ನೀವು?
2: ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ
0: ಬಂದಿದೆ ಈ ಯೌವನ
2: ಇದೇನು
3: ವಸಂತ
0: ಕೇಳಿಸ್ಲಿಲ್ಲ. ಅದನ್ನೇ ನಿಮ್ಮ ಅಕ್ಷರನೇ ತಗೊಳ್ತೀವಿ ಆಯ್ತಾ. ಅದು ಬರೀ ಶೃಂಗಾರ ಮಾಸ ಅಂತ ಅಷ್ಟೇ ಕೇಳಿಸ್ತು ನಮ್ಗೆ,
3: ವಸಂತ ಮಾಸ ಕೇಳಿಸ್ಲಿಲ್ಲ.
0: ಈಗ ನೀವು ಕೊಟ್ಟಂತಹ ದ ಅಕ್ಷರವನ್ನ ಕೊಡ್ತೀವಿ. ಧನ್ಯವಾದ.
3: ಹಲೋ ನಮಸ್ತೆ. ಪ್ರಯತ್ನ ಪಡ್ತಾನೆ ಇರ್ತಾರೆ ಪಾಪ. ಹಲೋ ಹಲೋ ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ? ಮೂರ್ನಾಡಿಂದ. ಹೆಸರು?
4: ಹೆಸರು ಭಾಗ್ಯ.
0: ಭಾಗ್ಯ, ಹಾಡಿ. ದ ಅಕ್ಷರ ಕೊಟ್ಟಿದ್ದಾರೆ ವಿದ್ಯಾ ಅವರು.
4: ಯಾವ್ದೇ ಒಂದು ಹಾಡಿನ ಇಂಟರ್ವ್ಯೂ ಹಾಡಿನ ಸ್ವಲ್ಪ ಹಾಡ್ತೀನಿ.
3: ಸಾಕು,
0: ಹಾಡಿ
4: ಸ್ವಲ್ಪ. ನೀವು ಸ್ಟಾರ್ಟ್ ಮಾಡಿ, ಯಾವ್ದೇ ಒಂದು ಹಾಡ ನೀವು ಸ್ವಲ್ಪ ಸ್ಟಾರ್ಟ್ ಮಾಡಿ.
0: ಅಲ್ಲ ಅಲ್ಲ, ನೀವು ಪ್ರಯತ್ನ ಪಡ್ಬೇಕು
3: ನೋಡಿ. ನೀವು ಪ್ರಯತ್ನ ಪಟ್ಟು ಪ್ರಾರಂಭ ಮಾಡಿದ್ರೆ ಶಕುಂತಲಾ ಮೇಡಮ್ ಅದನ್ನ ಮುಂದೆ ತಗೊಂಡು,
0: ನಿಮ್ ಜೊತೆ ಸ್ವಲ್ಪ ಹಾಡ್ತೀವಿ ನಿಮ್ಮ ಸಾಹಿತ್ಯದ ಜೊತೆ.
4: ನೀವು ಸ್ವಲ್ಪ ಹಾಡ ನಾವು ನಿಮ್ ಮುಂದೆ ಹಾಡ್.

0: ಅಲ್ಲ ಈಗ
1: ಅಲ್ಲ ಅದು ಬೇರೆ ಕಾರ್ಯಕ್ರಮ ಆಗ್ಬಿಡುತ್ತೆ, ಪಲ್ಲವಿ ಅನು ಪಲ್ಲವಿ ಅಂತ ಕಾರ್ಯಕ್ರಮ. ದ ಅಕ್ಷರದಿಂದ ಪ್ರಯತ್ನ ಪಡಿ.
2: ನೀವು ಬನ್ನಿ, ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ಮೇಡಮ್, ಒಂದು ಸಾಲ್ ಹಾಡಿ ಅವ್ರು ನಿಮ್ಮನ್ನ ಕರ್ಕೊಂಡು
0: ಹೋಗ್ತಾರೆ.
1: ಪದ ದ ದಿ ಎಲ್ಲ ಆಗುತ್ತೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಹಾಡ್ತೀರಾ? ಹುಡುಕ್ತಾ ಇದ್ದೀರಾ? ಆರಂಭದಿಂದ ಹಾಡಿ.
0: ದೀಪಾವಳಿ
1: ದೀಪಾವಳಿ
0: ಗೋವಿಂದ ದೀಪಾವಳಿ,
1: ಅಳಿಯ ಮಗನಾದನು ಹಾಡಿ.
2: ನೀವು ಹಾಡಿಸ್ಬಿಟ್ಟು ಕೊನೆಗೆ ಲಾಲಾ ಲಾಲಾ ಮಾತಾಡಿ. ಹೇಗೆ
1: ದೂರವಾಣಿ ಸಂಪರ್ಕ ಸಿಕ್ಕೋದು ಅಪರೂಪ ಅಲ್ವಾ, ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಹಾಡ್ತೀರಾ?
0: ಹಾಡಷ್ಟು ಬರಲ್ಲ, ಸ್ವಲ್ಪ ಹಾಡ್ತೀನಿ.
1: ಅದೇ ಅದನ್ನೇ ಹಾಡಿ ನೀಟಾಗಿ,
2: ನಮಗೆ ಅಕ್ಷರ ಮುಂದಿನವ್ರಿಗೆ ಕೊಡ್ಬೇಕಲ್ಲ ಅದಕ್ಕೆ.
1: ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು.
2: ನೋಡಿ, ನೀವು ಸಹಾಯ ಮಾಡ್ತೀನಿ ಅಂತ ಹೇಳ್ತೀರಾ? ನಾನು ಬೇಡ ಅಂತ ಹೇಳಲ್ಲ, ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ನಮ್ಮ ಶ್ರೋತೃಗಳಂದ್ರೆ, ಒಂದು ಲೈನ್ ಹಾಡಿ ಹೂ ಹೂ ಹೂಲ
1: ಧ್ವನಿಯನ್ನ ಕೊಡ್ತಾ ಇದ್ರಿ,
2: ಸಂಗೀತ ಕೊಡ್ತಾ ಇದ್ದಾರೆ.
1: ನಾ ಅಕ್ಷರ. ಧನ್ಯವಾದ. ಹಲೋ ನಮಸ್ತೆ.
2: ಕೆಲವೊಂದು ರೂಲ್ಸ್ಗಳನ್ನ ಹೇಳಿಬಿಡಿ, ಈಗಲೇ ಇನ್ನೊಂದು 10 ನಿಮಿಷ ಇದೆ.
1: ಹಲೋ
2: ಹಲೋ,
1: ಮಾವ ಮಗನಾದನು.
2: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಅಲ್ಲ ಈಗ ಸಿಕ್ಕದ ಮೇಲೆ
2: ಖುಷಿ.
1: ಅವ್ರು ಹಾಡಿದ್ದಾರೆ, ಅಳಿಯ ಮಗನಾದನು ಮಾವ ಮಗನಾದನು, ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗನಾದನು. ನಾ ಅಕ್ಷರ.
2: ನಾನಾ ನೀ ನೀನು
1: ಇಷ್ಟಿದೆ.
0: ಪಂಚರಂಗಿ ನವಿಲೆ.
2: ಹೆಸರು? ಇವ್ರ ಹೆಸರನ್ನ ಹೇಳಲಿಲ್ಲಲ್ಲ.
1: ಹೆಸರು ಯಾವ ಊರು?
0: ನಮ್ಮ ಹೆಸರು ಮಹೇಶ್ ಅಂತ.
2: ಎಲ್ಲಿಂದ?
0: ಹೊಳೆ
2: ನರಸೀಪುರ
1: ಮಾಡಿದ್ದೀರಿ. ಹಾಡಿ ನವಿಲೆ.
0: ನವಿಲೆ ಪಂಚರಂಗಿ ನವಿಲೆ, ಎಗಿಸೋ ಅಂತರಂಗಿ ನವಿಲೆ, ನಿನ್ನ ನಗೆಯ ವಾಜು ವಾಜಿ ನನ್ನ ಎದೆ ಒಳಗೆ ಇಟ್ಟೆ, ಅದರಿಂದ ಹೃದಯ ತೆಗೆದು ನನ್ನ ತೊಟ್ಟಿಗೆ ಒತ್ತೆ ಬಿಟ್ಟೆ.
1: ಟಾಕ್ಷರ.
0: ಹೌದು.
1: ಧನ್ಯವಾದ ಮಹೇಶ್ ಅವರೇ, ಬಹಳ ದೂರದಿಂದ ಕರೆ ಮಾಡಿದ್ದೀರಿ.
0: ಲೈನ್ ಸಿಗ್ತಿರ್ಲಿಲ್ಲ ಮೇಡಮ್ ಅವರೇ.
1: ಏನ್ ಮಾಡ್ತಾ ಇದ್ದೀರಿ ನೀವು ವೃತ್ತಿ?
0: ಏನಿಲ್ಲ ಮೇಡಮ್.
1: ಏನಿಲ್ಲ,
2: ಮತ್ತೆ ನೋಡಿ ಅದು ದೊಡ್ಡ ವೃತ್ತಿ ಅಲ್ಲ.
1: ಅಲ್ಲ ಅದು ದಿವ್ಯಾಂಗರಿಗೆ ಎಲ್ಲರೂ ಕೂಡ ಗೌರವವನ್ನ ಕೊಡ್ತಾರೆ. ನೀವು ಧ್ವನಿಯಲ್ಲಿ ಸ್ವಲ್ಪ
0: ಕತೆ ಮಾಡಿಸ್ತಿದಾರಲ್ವ
1: ಹಾಡಿ ಹೇಳಿ.
0: ಜನ್ಮತ್ಮ ಕತೆ ಮಾಡಿಸ್ತಾರಲ್ಲ.
1: ಕತೆ ಈಗ ಸಂಜೆ 3 ಗಂಟೆಯಿಂದ 4 ಗಂಟೆವರೆಗೆ ನೀವು ಹಾಡಬಹುದು ಭಕ್ತಿ ಗೀತೆ.
2: ನೀವು ಅಲ್ಲಿ ಶನಿ ಮಹಾತ್ಮ ಕತೆಗೆ ನುಡಿಸ್ತಿರಲ್ವ ತಬಲ, ಆಗ ಹಾಡನ್ನ ಕೇಳ್ಕೊಂಡಿರ್ತಿರಲ್ಲ.
1: ಅಲ್ಲ ಅವರು ಹಾಡುವುದೇ ವೃತ್ತಿ. ಪ್ರತಿ ಭಾನುವಾರ 3 ಗಂಟೆಯಿಂದ 4 ಗಂಟೆಯವರೆಗೆ
2: ಜನಪದ ಗೀತೆ ಭಾವಗೀತೆ ರಂಗಗೀತೆ
1: ಭಕ್ತಿ ಗೀತೆ ಕೂಡ ಹಾಡಬಹುದು. ದೇಶಭಕ್ತಿ ಗೀತೆ ರಂಗಗೀತೆ ಸೋಬಾನೆ ಪದ ಎಲ್ಲವನ್ನು ಕೂಡ, ಅಂದ್ರೆ ನಿಮ್ಗೆ ಏನು ತಿಳಿದಿರುತ್ತೋ ಆ ಹಾಡನ್ನ ಪೂರ್ಣ ಪ್ರಮಾಣದಲ್ಲಿ ಹಾಡಬಹುದು. ಪ್ರಯತ್ನ ಪಡ್ಲಿ.
2: ಇವರ ಅಕ್ಷರ
1: ಅಂದ್ರೆ ತಾ. ಧನ್ಯವಾದ ಮಹೇಶ್ ಅವರೇ, ನಮಸ್ಕಾರ. ತಾ ಅಕ್ಷರ ಸಿಕ್ಕಿದೆ. ಯಾರು ಕರೆಯನ್ನ ಮಾಡ್ತಾರೆ?
2: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾವು ಶಾಂತಿನಗರದಿಂದ ಪೂರ್ಣಿಮಾ.
1: ಪೂರ್ಣಿಮಾ ಅವರೇ, ತಾ ಅಕ್ಷರ ಸಿಕ್ಕಿದೆ ನಿಮ್ಗೆ?

0: ಸರಿ ಮೇಡಮ್.
1: ಹಾಡಿ ತಾತಿ.
0: ಟೈಟಾನಿಕ್ಕಿರೋ ಈ ನನ್ನ ಚೆಲುವೇ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಹೃದಯ ಮೀಸಲು. ಟೈಟಾನಿಕ್ಕಿರೋ ನೀ ನನ್ನ ಚೆಲುವೇ, ಅವನಿಗೆ ಈ ನನ್ನ ಮನಸ್ಸು ಮೀಸಲು, ಈ ಹೃದಯ ಮೀಸಲು. ಅಷ್ಟೇ ಮೇಡಮ್.
2: ಚೆನ್ನಾಗಿ ಹಾಡಿದ್ರು.
1: ಇನ್ನೊಂದು 2 ಸಾಲ ಚೆನ್ನಾಗಿತ್ತಲ್ಲ.
0: ಬರಲ್ಲ ಮೇಡಮ್.
1: ಆದರೂ ಒಂದು ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ ಅಂಥದ್ದು ಏನು ಗೊತ್ತಾ, ಟಾ ಅಕ್ಷರ ಅಂತ ಅವ್ರು ಮಹೇಶ್ ಅವ್ರು ಕೊಟ್ರಲ್ವಾ, ನಾವು ಅದಕ್ಕೆ ಏನು ಮಾಡಿದ್ವಿ, ತಾ ಅಕ್ಷರ ಹಾಡಬಹುದು ಅಂತ. ಆದರೆ ಟೈಟಾನಿಕ್ ಹೀರೋ ಅನ್ನೋದು ನಮಗೆ ನೆನಪಿಗೆ ಬರಲಿಲ್ಲ ನೋಡಿ,
2: ಇವರಿಗೆ ಬಂತು.
1: ಹಾಂ, ಅದಕ್ಕೆ ಹೇಳೋದು ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ ಅಂತ. ಆಶ್ಚರ್ಯ ಆಯಿತು, ಟೈಟಾನಿಕ್ ಹೀರೋ ಅಂತ ಪದ ಹುಡುಕಿ ಹಾಡಿದ್ದೀರಿ. ನಿಮಗೆ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ ನಮಸ್ತೆ. ಇನ್ನು
2: ಮಧ್ಯಾಹ್ನದ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ, 3 ಗಂಟೆಗೆ?
1: ಹಾಂ, ಅಲ್ಲ 3 ಗಂಟೆದು ಹೇಳಾಯಿತು, ಇನ್ನು ಯಾವಾಗ, 12 ಗಂಟೆಯಿಂದ ಅಲ್ವಾ? 12 ಗಂಟೆಗೆ ಈ ಕಾರ್ಯಕ್ರಮದ ನಂತರ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, ಮತ್ತು 12:05ಕ್ಕೆ ವನಿತಾ ವಿಹಾರ, ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ ನಿರ್ಮಾಣ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, ಮತ್ತು 12:30ಕ್ಕೆ ನಮ್ಮ ನಿಲಯದಿಂದ ಪ್ರಕಟಣೆಗಳು, 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಮೆನೋಪಾಸ್ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಸಂದರ್ಶನವಿದೆ. ಭಾಗವಹಿಸಿ ಮಾಹಿತಿಯನ್ನು ಕೊಡ್ತಾರೆ ಡಾಕ್ಟರ್ ಸಿರಿ ಗಣೇಶ್ ಅವರು, ಸ್ತ್ರೀರೋಗ ತಜ್ಞರು. ಇವರ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಸಂದರ್ಶನ ನಡೆಸಿರ್ತಕ್ಕಂಥವರು ಮಮತಾ ಶೆಟ್ಟಿ. ಇನ್ನು 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಿ ಯೋಜನೆ ಈ ಕುರಿತು ಕಾರ್ಯಕ್ರಮ ಇದೆ 1:10ಕ್ಕೆ.
2: ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಮಾತಾಡೋಣ, ಈಗ ಒಂದು ಕರೆ ಇದೆ. ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ ನಮಸ್ತೆ.
1: ಮೀಸಲಿಡುವೆ ವಾ ಅಕ್ಷರ ಇದೆ.
2: ಹಲೋ
1: ಹಲೋ ನಮಸ್ತೆ.
3: ಹಲೋ
1: ನಮಸ್ತೆ, ಯಾರು, ಎಲ್ಲಿಂದ ವಾ ಅಕ್ಷರ ನಿಮ್ಗೆ ಸಿಕ್ಕಿದೆ? ಹಲೋ ನಿಮ್ಮ ಹೆಸರು ಹೇಳಿ.
2: ನೆಟ್ವರ್ಕ್ ಸಿಗ್ತಾ ಇಲ್ವಾ?
1: ಅಲ್ಲ, ಅವ್ರಿಗೆ ಸಂಪರ್ಕ ಸಿಕ್ಕಿದೆ.
2: ಕೆಲವು ಕಡೆ ಈ ನೆಟ್ವರ್ಕ್ ಸಮಸ್ಯೆಯಿಂದ ಕರೆ ಮಾಡಬೇಕು ಅಂತ ಹೊರಟರೂ ಸಹ ಆಗೋದಿಲ್ಲ.
1: ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿ? ಹಲೋ ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು, ಎಲ್ಲಿಂದ? ಸಮಯದ ಅಭಾವ,
2: ಮನೆಯ ಕರೆ.
4: ತಾಲೂಕು ಮಂಡಕಲ್ ಗ್ರಾಮದಿಂದ ಸುಶೀಲಾ ಅಂತ.
1: ಸುಶೀಲಾ ಅವರೇ, ವಾ ಅಕ್ಷರದಿಂದ ಹಾಡಿ
2: ಕೊನೆಯ ಕರೆ.
1: ಸಮಯ ಆಗ್ತಾ ಇದೆ.
4: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು.
1: ಇದು ಹಾಡಿದ್ರಲ್ವಾ? ಇದು ಹಾಡಿದ್ರು.
4: ಹೌದಾ ಮೇಡಮ್?
1: ವೀರಾದಿ ವೀರ ಕಣೆ, ನಾ ಸಾಹಸ ಸಿಂಹ ಕಣೆ, ಹಾಡಿ.
4: ವಂದನೆ ವಂದನೆ,
1: ಸಹಾಯ ತಗೊಳ್ತಾ ಇಲ್ಲ.
4: ವಂದನೆ

0: ನಮಸ್ತೆ
1: ತುಂಬ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ, ನಮಸ್ಕಾರ.
0: ನಮಸ್ತೆ.
1: ಇನ್ನು ಕರೆ ಸಿಕ್ಕಲಿಲ್ಲ ಅಂತ ಯಾರು ಬೇಸರ ಮಾಡ್ಕೊಳ್ಳೋದು ಬೇಡ. ಎಂದಿನಂತೆ ಮುಂದಿನ ಭಾನುವಾರ ಅವಕಾಶ ಇರುತ್ತೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಕಾರ್ಯಕ್ರಮ. ಇನ್ನು ಸಮಯ ಆಗ್ತಾ ಇದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಕರೆ ಸಿಕ್ಕಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ. ಪ್ರಯತ್ನ ಪಟ್ಟವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ನಮಸ್ಕಾರ.
2: ತಾಂತ್ರಿಕ ಸಹಕಾರ ಮುರುಗನ್, ಲೋಕೇಶ್, ಉದಯ್,
1: ಸಿ ಮುರುಗೇಶನ್, ಬಿ ಕೆ ಲೋಕೇಶ್ ಹಾಗೂ ಕೆ ಎಸ್ ಉದಯ್ ಕುಮಾರ್. ಇನ್ನು ಕಾರ್ಯಕ್ರಮ ಪ್ರಸ್ತುತಪಡಿಸಿದಂತಹ ನಿರೂಪಕರಾದಂತಹ ವಿಶಾಲಾಕ್ಷಿಯವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ಇನ್ನು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ಅನುಮತಿಯನ್ನು ಕೋರಿ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
3: ಆಕಾಶವಾಣಿ ಮಡಿಕೇರಿ.

ಇದುವರೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಕ್ತಿಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆ ಇಂದು. ನಾಡಿನ ಎಲ್ಲ ಶ್ರೀರಾಮಕೃಷ್ಣ ಮಠ್ ಮಿಷನ್ ಹಾಗೂ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಭಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ವಿಧ್ಯುಕ್ತವಾಗಿ ನಡೆಯುತ್ತಿವೆ. ಹಿರಿಯ ಸ್ವಾಮೀಜಿಗಳು, ಯತಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದಾಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಭಗವಂತ ಪೂರ್ವಭಾಷಿ. ಅವನ ಅನುಗ್ರಹದಿಂದ ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದೀಪ ಬೆಳಗಲು ಶಬ್ದ ಕೊಟ್ಟವನು ಭಗವಂತ ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಆಶೀರ್ವಚನ ನೀಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ಕೈಗೊಂಡಿರುವ ಶ್ರೀಗಳು ಶ್ರೀರಾಮನ ಕಾರುಣ್ಯ ದುಃಖ ವಿಮೋಚಕ, ಮನುಷ್ಯ ಸ್ವತಂತ್ರ ರೂಪಿ ಭಗವಂತ ಎಂಬ ಬಿಂಬದ ಪ್ರತಿಬಿಂಬ ಮಾತ್ರ ಎಂದರು. ಭಾರತ ರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರ ಪುಣ್ಯತಿಥಿ ಇಂದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಇಂದು ಬೆಳಗ್ಗೆ ಹೊಸದಿಲ್ಲಿಯ ಸದೈವ್ ಅಟಲ್ ಸ್ಮೃತಿವನಕ್ಕೆ ಭೇಟಿ ನೀಡಿ ಶ್ರದ್ಧಾಸುಮನ ಅರ್ಪಿಸಿದರು. ಇಂದು ದೇಶಾದ್ಯಂತ ಎಲ್ಲ ರಾಜ್ಯಗಳ ಬಿಜೆಪಿ ಕಚೇರಿಗಳಲ್ಲಿ ಅಟಲ್ ಸ್ಮರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಸಹಯೋಗದಲ್ಲಿ ದೇಸಿ ಟ್ರಸ್ಟ್ ಇಂದು ವಿಶೇಷ ವಿಚಾರ ಸಂಕಿರಣ ಆಯೋಜಿಸಿದೆ. ಮಂಜುನಾಥ್ ಚಾಂದ್ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮೀರಾ ಬೆಹನ್ ಅವರ ಮಹಾತ್ಮನ ಮಗಳು ಕೃತಿಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಪುನರ್ಚಿತ್ ಕಲೆಕ್ಟಿವ್ ನಿರ್ಮಿಸಿದ ಹೊಟ್ಟೆಗೆ ಹಿಟ್ಟು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಚಾಮರಾಜನಗರದ ದೀನಬಂಧು ಮಕ್ಕಳ ಮನೆ ಆಶ್ರಮ ಸಂಸ್ಥೆಯ ಜಿಎಸ್ ಜಯದೇವ ಸೇರಿದಂತೆ ಅನೇಕ ಗಣ್ಯರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಖ್ಯಾತ ರಂಗಕರ್ಮಿ ಪ್ರಸನ್ನ ಅವರು ಮಾಹಿತಿ ನೀಡಿದ್ದಾರೆ.
1: ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಸೆಮಿನಾರ್ ಶೀರ್ಷಿಕೆ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಅಂತ ಇದೆ. ಇಂದಿನ ಬಿಕ್ಕಟ್ಟನ್ನ ನಾವು ಹಲವು ವಿಧದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ರಾಜಕೀಯ ಬಿಕ್ಕಟ್ಟು, ಯುವಜನತೆಯ ಬಿಕ್ಕಟ್ಟು, ಗ್ರಾಮೀಣ ಬಿಕ್ಕಟ್ಟು, ವಾತಾವರಣ ಬಿಸಿ ಏರುತ್ತಿರುವ ಬಿಕ್ಕಟ್ಟು ಹೀಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೂಡ ಪ್ರತ್ಯೇಕಿಸಿ ಕಾಣುವ ಪ್ರಯತ್ನವನ್ನ ಮಾಡಿ ಸೋಲ್ತಾ ಇದ್ದಾರೆ. ಗಾಂಧೀಜಿ ಹೀಗೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಕೂಡ ಸ್ವರಾಜ್ಯದ ಕಹಳೆ ಮೊಳಗಿಸಿದರೆ, ಇತ್ತ ಜನತೆಯ ನಡುವೆ ಗ್ರಾಮೀಣ ಬಡವರ ಪರವಾಗಿ ಸ್ವರಾಜ್ಯದ ಕಹಳೆಯನ್ನು ಅವರು ಮೊಳಗಿಸಿದರು. ಹಾಗಾಗಿ ಅವರು ಖಾದಿ, ಗ್ರಾಮೋದ್ಯೋಗಗಳನ್ನೆಲ್ಲ ಮುಂದೊತ್ತಿ ಗ್ರಾಮೀಣ ಬಡತನವನ್ನು ನಿವಾರಿಸಿ ಗ್ರಾಮೀಣ ಜನರನ್ನ ಮತ್ತೆ ಸ್ತ್ರೀಯರ ಧ್ವನಿ ಕೊಡುವ ಕೆಲಸವನ್ನು ಅವರು ಮಾಡಿದ್ರು. ಗಾಂಧೀಜಿಯವರ ಈ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡೋಣ.
0: ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ

ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಇಂದು ಸಂಜೆ 4:30ಕ್ಕೆ ಹಟ್ಟಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಗಣ್ಯರು ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ತಮ್ಮ ವರದಿಯನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಬೆಂಗಳೂರಿನ ಶ್ರೀರಾಮ ಕಲಾವೇದಿಕೆ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಭವನದಲ್ಲಿ ಇಂದು ಸಂಜೆ 5:30ಕ್ಕೆ ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಿದರು.

0: ಇಂದು ಸಂಜೆ 5:30ಕ್ಕೆ ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಲಿದ್ದಾರೆ. ಧಾರವಾಡ ಘರಾಣೆಯ ಮೊಹಸೀನ್ ಖಾನ್ ಸಿತಾರ್ ಹಾಗೂ ಮುಂಬಯಿಯ ಧನಂಜಯ್ ಹೆಗಡೆ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಹರ್ಷದ್ ಶಾದಿಶ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಅಂತಿಮ ಹಂತ ಪ್ರವೇಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ವನಿತಾ ವಿಹಾರ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ನು ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವಿದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ಮ ಊಹೆ ಸರಿಯಾಗಿದೆ, ವರಹ ಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತ ಕತೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ

0: ಮಾಡ್ತೀರಾ. ಪ್ರತಿ ವರ್ಷ ನಿಮ್ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗ್ ಸಿಗ್ತಿದೆ. ನಿಮ್ಮನೆಯಲ್ಲಿ ದೇವಿಗೆ ಸೀರೆ ಉಡ್ಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬಾ ನೆಂಟರು ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹೆಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಲಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಣೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನಿಡಬೇಕು.

0: ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ ಕುಂಕುಮ ಹೂವು ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು

0: ಕುರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ.

ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು.

0: ಎಂದು ಪದ್ಮಾಸನ ಸ್ಥಿತೆಯಾದ ಲಕ್ಷ್ಮೀದೇವಿಯ ಪೀಠ ಪೂಜೆ ಮಾಡುವುದು. ನಂತರ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು.
1: ಗೀತಾ ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ?
0: ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಈ ಐದು ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ, ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೂರಸ್ಥಾಪನೆ. ದೇವಿಯ ಬಲಭಾಗದಲ್ಲಿ ಎರಡು ವಿಳ್ಯದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೂರಸ್ಥಾಪನೆ ಮಾಡಿ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿನದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ ಸರ್ವ

0: ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡು.
1: ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನ ಹೇಗೆ ತಯಾರು ಮಾಡೋದು ನಮ್ಗೆಲ್ಲ ತಿಳಿಸ್ಕೊಡ್ತೀರಾ?
2: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡ ಅನ್ನ ಮಾಡೋದು.

0: ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಲೂ ಕರೀತಾರೆ. ಸಾಮೆ ಅಕ್ಕಿ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2 1/2 ಕಪ್ 2 ಕಪ್ ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡಾನ್ನ ರೆಡಿ.
1: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದ್ರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯ ಜೊತೆ ನಮ್ಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗ್ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
0: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆಯನ್ನು ತೆಗೆದು ತುರಿದಿದ್ದು 1 ಕಪ್ಪು, ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿ ತಂದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ 1 ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/2 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟ್ಕಿ, ಇವೆಲ್ಲನೂ ಹದವಾ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
1: ಆಹಾ, 2 ಹೊಸ ಪಾಕ ವೈವಿಧ್ಯವನ್ನ ಕಲಿತ ಹಾಗಾಯ್ತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನ ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದು ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
0: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆ ಮಾಡಿ ಮಡಿಸಿದ ನಂತರ ಅದರ ಅಂಚನ್ನ ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ.

0: ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಿಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಂದಾನ ಅಂದ್ರೇನು? ಇದನ್ನ ಯಾರಿಗೆ ಕೊಡ್ಬೇಕು ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆ ಎಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
0: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗ್ದ ಹಾಗಾಯ್ತು. ನಾವೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗೋಣವೇ.

0: ಕಡೆಯದಾಗಿ ವ್ರತ ಕತೆ ಹೇಳುವುದರಿಂದ ಅಲ್ಲಿಗೆ ಪರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತ ಕಥೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.
1: ಹೇಳ್ತೀನಿ ಉಷಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾ

0: ಕೈಲಾಸದಲ್ಲಿ ಗಣಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕ ಪ್ರಸಿದ್ಧಿಯಾಗಿದೆ.
1: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ.

ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತಾ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮಿ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

0: மணி எங்களது.
1: எஃப்எம் 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 12:30:58.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದ್ರಿ?
3: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20 ಗುರುವಾರ ಓಪನ್ ಆಗ್ತಾ ಇದೆ. ತರೋತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದ್ಬಿಡೋಣ
2: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.

0: ಮುತ್ತಾಗಿತ್ತು, ಎರಡು ವರ್ಣದ ಮುತ್ತು ಎಡಬಾಲದಲ್ಲಿತ್ತು, ಮುತ್ತು ಕಂಡೆ ನವ್ವ ತಂಗಿ ನಾನೊಂದ.
1: ಪ್ರೀತಿಯ ಶ್ರೋತೃಗಳೇ, ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ
2: ಗೀತಮಾಧುರ್ಯ.
0: ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ.
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
1: ನಾಳೆ ಮಧ್ಯಾಹ್ನ 3 ಗಂಟೆಗೆ.
2: ನೀವು ಹಾಡ್ತೀರಾ?
0: ಶರಣು ಶರಣು ವಯ ಗಣನಾಯ್ಕ, ನಮ್ಮ ಕರುಣದಿಂದಲೇ ಕಾಯು ಗಣನಾಯ್ಕ.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ ನೀವು ಕೇಳಿದ ಹಾಗೆ ಗೀತಾ ಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ಎಂ ಶಕುಂತಲಾ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 2281298 2285588, ಎಸ್ಟಿಡಿ ಕೋಡ್ 08272. ಸಂಜೆ 5 ಗಂಟೆಗೆ ಯುವಲಹರಿ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶಭಕ್ತಿ ಗೀತೆಗಳನ್ನು ಆರಿಸಿದ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಸಂಜೆ 6:51 ಕೃಷಿರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್ ಅವರು. 9:30 ರಾಷ್ಟೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು

0: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ, ಈ ವಿಷಯ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ.
1: ನಮಸ್ಕಾರ ಕೇಳುಗರೆ. ಋತುಬಂಧ ಎನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದು ಮುಟ್ಟಿನ ಅವಧಿ ಶಾಶ್ವತವಾಗಿ ನಿಲ್ಲುವ ಹಂತವನ್ನ ಸೂಚಿಸುತ್ತದೆ. ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವ ಡಾಕ್ಟರ್ ಸಿರಿ ಗಣೇಶ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ.
2: ಸ್ವಾಗತ
1: ಡಾಕ್ಟರ್. ಈಗ ಋತುಬಂಧ ಅಂದ್ರೆ ಏನು, ಸಾಮಾನ್ಯವಾಗಿ ಇದು ಯಾವ ವಯಸ್ಸಿನಲ್ಲಿ ಆರಂಭ ಆಗ್ತದೆ?
2: ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ರಿ, ಋತುಬಂಧ ಅಂತಂದ್ರೆ ಋತುಚಕ್ರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂತ ಅರ್ಥ. ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂದ್ರೆ ಎಷ್ಟು ತಿಂಗಳುಗಳ ಕಾಲ ನಾವು ಕಾಯಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ನಮ್ಮ ಸ್ಟಡಿ ಪ್ರಕಾರ ಏನ್ ಹೇಳ್ತೀವಿ ಅಂದ್ರೆ 12 ತಿಂಗಳುಗಳ ಕಾಲ ಪೀರಿಯಡ್ಸ್ ಆಗದೇನೆ ಅಥವಾ ಋತುಚಕ್ರ ಆಗದೇನೆ ನಿಂತು ಹೋಯ್ತು ಅಂತಂದ್ರೆ ಅದಕ್ಕೆ ನಾವು ಋತುಬಂಧ ಅಥವಾ ಮೆನೋಪಾಸ್ ಅಂತ ಹೇಳ್ತೀವಿ.
1: ಮುಟ್ಟು ನಿಲ್ಲುವಿಕೆ
2: ಅಂತ ಸರಳವಾಗಿ ನೀವು ಹೇಳ್ತೀರಾ, ಅದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಜಸ್ಟ್ 1 ಮಂತ್ ಆರ್ 2 ಮಂತ್ಸ್ ಸ್ಟಾಪ್ ಆದ್ರೆ ಅದಕ್ಕೆ ಮೆನೋಪಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ರಿಟ್ರೋಸ್ಪೆಕ್ಟಿವ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ 12 ತಿಂಗಳು ಕಂಪ್ಲೀಟ್ ವೈಟ್ ಮಾಡಬೇಕಾಗುತ್ತೆ. ಅಷ್ಟು 12 ತಿಂಗಳು ವೈಟ್ ಮಾಡಿದ್ರು ಮತ್ತೆ ಋತುಚಕ್ರ ಆಗಿಲ್ಲ ಅಂತಂದ್ರೆ ದೆನ್ ವಿ ವಿಲ್ ಥಿಂಕ್ ಆಫ್ ಮೆನೋಪಾಸ್.
1: ಅಂದ್ರೆ ಇದು ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆರಂಭ ಆಗುವಂತದ್ದು?
2: ಹಾ, ಸಾಮಾನ್ಯವಾಗಿ ಒಂದು 47-48 ವರ್ಷ ವಯಸ್ಸಿನಲ್ಲಿ ಶುರು ಆಗುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಅದೇ ವರ್ಷಕ್ಕೆ ಆಗ್ಬೇಕಂತಿಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಒಂದು 45-46 ವರ್ಷಕ್ಕೆ ಆಗುತ್ತೆ. ಕೆಲವೊಬ್ಬರಿಗೆ ಒಂದು 50-52 ವರ್ಷದ ತನಕನು ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ 40 ವರ್ಷದಕ್ಕಿಂತ ಮುಂಚಿತವಾಗಾದ್ರೆ before 40 years ಅದಕ್ಕೆ ನಾವು ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ತರದೇ ಕಾರಣಗಳಿರ್ತವೆ. ಇನ್ನು 52 ವರ್ಷದ ನಂತರನೂ ಇದೇ ತರ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದ್ರೆ ನಾವು ಸ್ವಲ್ಪ ಬೇರೆ ಕಾರಣಗಳು, ಉದಾಹರಣೆಗೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಈ ತರದ್ದೆಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಬಟ್ ಸಹಜವಾಗಿ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಒಂದು 47-48 ಇಯರ್ಸ್ ಎವರೇಜ್ ಅಲ್ಲಿ ಋತುಚಕ್ರ ನಿಲ್ಲುತ್ತೆ.
1: ಈಗ ಋತುಚಕ್ರ ಹದಿಹರೆಯದಲ್ಲಿ ಬೇಗ ಆಯಿತು ಅಂತ ಇದ್ದಾಗ,
2: ಹೌದು,
1: ಅಥವಾ ಬೇಗ ಆರಂಭ ಆಯಿತು ಅದಕ್ಕೆ ಬೇಗ ನಿಲ್ತಾ ಉಂಟು ಅನ್ನುವಂಥದ್ದು ಏನಾದರೂ?
2: ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಇದು ಎಲ್ಲ ಜನರಲ್ಲೂ ಸಾಮಾನ್ಯವಾಗಿ ಇರುವಂತಹ ಪ್ರಶ್ನೆ. ಅಂದ್ರೆ ಬೇಗ ಋತುಮತಿ ಆದ ತಕ್ಷಣ ಬೇಗ ಮುಟ್ಟು ನಿಲ್ಲುತ್ತೆ ಅನ್ನೋದು ಆತರ ಯಾವುದು ಇಲ್ಲ. ಮೆನೋಪಾಸ್ ಅಥವಾ ಋತುಬಂಧಕ್ಕೆ ಆಲ್ರೆಡಿ ಇಟ್ ಈಸ್ ಜೆನೆಟಿಕಲಿ ಡಿಟರ್ಮೈಂಡ್. ನಾವು ಹುಟ್ಟಬೇಕಾಗಿದ್ರೇನೆ, ಅಂದ್ರೆ ಫಾಲಿಕ್ಯುಲರ್ ಕೌಂಟ್ಸ್, ಫಾಲಿಕ್ಯುಲರ್ ಸೆಲ್ ಅಂತ ಹೇಳ್ತೀವಿ, ಅದು ಹುಟ್ಟಬೇಕಿದ್ರೆ ಒಂದು ಇಂತಿಷ್ಟು ಕೌಂಟ್, ಲೈಕ್ 1 ಲಕ್ಷ 2 ಲಕ್ಷ ಆ ತರ ಇರುತ್ತೆ. ಪ್ರತಿ ತಿಂಗಳಲ್ಲಿ ಸ್ತ್ರೀ ಋತುಚಕ್ರ ಆದಾಗ, ಪೀರಿಯಡ್ಸ್ ಆಗ್ತಾ ಇದ್ದಾಗ ಈ ಫಾಲಿಕ್ಯುಲರ್ ಸೆಲ್ಸ್ಗಳು ಕೌಂಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಒಂದು ಪೀರಿಯಡ್ಸ್ ಅಲ್ಲಿ ಇಷ್ಟು ಫಾಲಿಕ್ಯುಲರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗುದಿಲ್ಲ. ಸೊ ಅದು ಈಚ್ ಪರ್ಸನ್ಸ್ ಬಾಡಿ ಹ್ಯಾಬಿಟ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ.
1: ಈಗ ಋತುಬಂಧದ ನಂತರ ಒಬ್ಬ ಮಹಿಳೆಗೆ ಅವಳ ದೇಹದಲ್ಲಿ ಪ್ರಮುಖವಾಗಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ತದೆ ಡಾಕ್ಟರ್?
2: ಹಾ, ನೀವು ಋತುಬಂಧದ ಲಕ್ಷಣಗಳನ್ನ ಕೇಳ್ತಾ ಇದ್ದೀರಾ ಅಲ್ವಾ?
1: ಹೌದು.
2: ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ನಾವು ಒಂದಿಷ್ಟು ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮತ್ತೆ ಲೇಟ್ ಸೀಕ್ವೆಲ್ಸ್. ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದ್ರೆ ಫಸ್ಟ್ ನಮ್ಗೆ ಎಲ್ರಿಗೂ ಗೊತ್ತಿದೆ, ಮೆನ್ಸ್ಟ್ರೇಷನ್, ಇಟ್ ಇಸ್ ಎ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಒವೇರಿಯನ್ ಫಂಕ್ಷನ್. ನಿಜವಾಗ್ಲೂ ರಥಬಂಧದಲ್ಲಿ ಏನಾಗುತ್ತಂದ್ರೆ ಅಂಡಾಶಯ ಅನ್ನುವಂತ ಆರ್ಗನ್ ಇರುತ್ತಲ್ಲ, ಅದರ ಕೆಲಸ ನಿಷ್ಕ್ರಿಯವಾಗ್ತಾ ಹೋಗುತ್ತೆ. ಕಾಲಕ್ರಮೇಣ ಅದು ನಿಧಾನವಾಗಿ ಅದರ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತೆ. ಇದರ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್, ಹೊರಗಡೆ ನಾವು ಏನ್ ಕಾಣಿಸ್ತೀವಿ ಅಂತಂದ್ರೆ ಈ ಋತುಚಕ್ರ ತಿಂಗಳಿಗೆ ಆಗೋದು ನಿಲ್ತಾ ಹೋಗುತ್ತೆ. ಇದು ಫಸ್ಟ್.

0: ಸಿಂಪ್ಟಮ್ಸ್, ಮೊದಲ ಲಕ್ಷಣ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಈ ಮೆನ್ಸ್ಟ್ರಲ್ ಸೈಕಲ್ ಕ್ಲಾಸಿಕಲಿ ಮೂರು ನಿದ್ದದಲ್ಲಿ ನಿಲ್ಬಹುದು. ಒಂದು ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ, ಸಡನ್ ಆಗಿ ಸ್ಟಾಪ್ ಆಗುತ್ತೆ. ದಟ್ ಈಸ್ ಒನ್ ವೇ ಆಫ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಇನ್ನೊಂದು ನಿಧಾನವಾಗಿ ಸ್ಪೇಸಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ 28 ದಿವಸದ ಸೈಕಲ್ ನಾರ್ಮಲ್ ಆಗಿದ್ರೆ ಒಂದು ಒಂದ್ ಸ್ವಲ್ಪ ಟೈಮಲ್ಲಿ ಅವ್ರದ್ದು 35 ದಿವಸಕ್ಕೆ ಹೋಗ್ಬೋದು, 40 ದಿವಸಕ್ಕೆ ಹೋಗ್ಬೋದು, 60 ದಿವಸಕ್ಕೆ ಹೋಗ್ಬೋದು, 2 ತಿಂಗಳು, 3 ತಿಂಗಳು, ಹೀಗೆ ಹೀಗೆ ಕ್ರಮೇಣ ಹೋಗಿ ಅದು ಕಂಟಿನ್ಯೂಸ್ ಆಗಿ, ನಾನು ಹೇಳಿದ್ನಲ್ಲ 12 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಟಾಪೇ ಆಗ್ಬಿಡುತ್ತೆ. ಅದಕ್ಕೆ ನಾವು ಮೆನೋಪಾಸ್ ಹೇಳ್ತೀವಿ. ಅದು ಇನ್ನೊಂದು ವೇ. ಇನ್ನೊಂದು ಏನಂತಂದ್ರೆ ನಿಧಾನವಾಗಿ ರೆಗ್ಯುಲರ್ ಇರುತ್ತೆ ಸೈಕಲ್ಸ್, 28 ದಿವಸ ಹಾಗೆ ಹೋಗ್ತಾ ಇರುತ್ತೆ. ಆದ್ರೆ ಬ್ಲೀಡಿಂಗ್ 3 ದಿವಸ ಹೋಗುವಲ್ಲಿ 2 ದಿವಸಕ್ಕೆ ಹೋಗುತ್ತೆ, 1 ದಿವಸಕ್ಕೆ ಹೋಗುತ್ತೆ. ಅದರ ವಾಲ್ಯೂಮ್, ಮೆನ್ಸ್ಟ್ರಲ್ ಬ್ಲಡ್ ವಾಲ್ಯೂಮ್ ಹೇಳ್ತೀವಲ್ಲ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಕೂಡ ಇನ್ನೊಂದು ರೀತಿಯಲ್ಲಿ ಆಗುವಂತದ್ದು ಇದು.
1: ಹಾಗಾಗಿ ಇಂಥದ್ದೇ ಒಂದು ಲಕ್ಷಣ ಅಂತ ಹೇಳಿ ಹೇಳಲಿಕ್ಕಾಗುದಿಲ್ಲ.
0: ಹೌದು.
1: ಈಗ ಡಾಕ್ಟ್ರೆ, ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಆರೋಗ್ಯ ಸಮಸ್ಯೆಗಳು ಯಾವುವೆಲ್ಲ?
0: ಇದು ನಾನು ಆಗ್ಲೇ ಹೇಳಿದ್ದೀನಿ, ಇದ್ರದ್ದು ಲೇಟ್ ಸೀಕ್ವೆಲ್ ಅಂತ ಹೇಳ್ತೀವಿ. ಅಂದ್ರೆ ಋತುಬಂಧ ಆದ್ಮೇಲೆ ಸುಮಾರು ವರ್ಷಗಳ ನಂತರ ಏನೇನು ಆಗ್ಬಹುದು ದೇಹದಲ್ಲಿ ಬದಲಾವಣೆಗಳು ಅನ್ನೋದಕ್ಕೆ ಮುಖ್ಯವಾಗಿ ಇದರಲ್ಲಿ ನಮ್ಗೆ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಅಂದ್ರೆ ಹಾರ್ಟ್ ಡಿಸೀಸ್. ಹೌದು ಹೌದು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ಸ್, ಹಾರ್ಟ್ ಡಿಸೀಸ್ ಈ ತರದ್ದು, ಅಥವಾ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಲೈಕ್ ಸ್ಟ್ರೋಕ್ ಆಗ್ಬಹುದು, ಮತ್ತೆ ಮೂಳೆ ಸವೆತ ಹೇಳ್ತೀವಲ್ಲ ಆಸ್ಟಿಯೋಪರಾಸಿಸ್ ಆರ್ ಆಸ್ಟಿಯೋಪೀನಿಯಾ, ಇದರ ಇನ್ಸಿಡೆನ್ಸ್ ಹೆಚ್ಚಳ ಆಗ್ಬಹುದು. ಅದರ ಜೊತೆಗೆ ಲಾಸ್ ಆಫ್ ಲಿಬಿಡೋ ಅಂತಂದ್ರೆ ಲೈಂಗಿಕತೆಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂತದ್ದು, ಈ ತರದ್ದೆಲ್ಲ ಲಕ್ಷಣಗಳು ಬರ್ತವೆ. ಅದರ ಜೊತೆಗೆ ಗರ್ಭಚೀಲ ಜರುಗೋದಂತ ಸಾಮಾನ್ಯವಾಗಿ ಜನರು ಹೇಳೋದು ಕೇಳಿರ್ಬೋದು ನೀವು. ಯೂಟ್ರಸ್ ವಿಲ್ ಗೆಟ್ ಪ್ರೊಲ್ಯಾಪ್ಸ್ಡ್, ಅಂದ್ರೆ ಅದು ಇರುವ ಸ್ಥಾನದಿಂದ ಸ್ವಲ್ಪ ಕೆಳಕ್ಕೆ ಜರ್ಕೊಂಡು ಬರುತ್ತೆ. ಸೊ ಈ ಕಾಂಪ್ಲಿಕೇಶನ್ ಕೂಡ ಮೆನೋಪಾಸಲ್ ವುಮೆನ್ ಅಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ.
1: ಈ ಸಂದರ್ಭದಲ್ಲಿ ಈಗ ನೀವು ಹೇಳಿದ್ರಿ ಗರ್ಭಚೀಲ ಕೆಳಗೆ ಜಾರುವಂತಹ ಸಾಧ್ಯತೆ ಇರುತ್ತದೆ ಅಂತ. ಸಾಮಾನ್ಯವಾಗಿ 45 ವಯಸ್ಸಿನ ನಂತರ ಈ ಗರ್ಭಚೀಲಗಳನ್ನ ತೆಗೆಯುವಂತಹ ಸಂದರ್ಭಗಳು ಬರ್ತವೆ.
0: ಹೌದು,
1: ಇದು ಕೂಡ ಅದೇ ಕಾರಣಕ್ಕಾಗಿರ್ಬೋದೇ?
0: ಇದು ನೀವು ಕೇಳ್ತಾ ಇರೋದು ಒಳ್ಳೆ ಕ್ವಶನ್. ಯಾಕೆ ಹೇಳಿದ್ರೆ, ಈಗ ನಾನು ನಾರ್ಮಲ್ ಆಗಿ 47 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ ಅಂತ ಹೇಳಿದೆ, ಆದ್ರೆ ಕೆಲವರಲ್ಲಿ 40 ವರ್ಷದ ಮುಂಚೆನೆ, ಅಂದ್ರೆ ಪ್ರಿಮೆಚೂರ್ ಮೆನೋಪಾಸ್, ತುಂಬಾ ಬೇಗ ಅವರಿಗೆ ಮುಟ್ಟು ನಿಂತು ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಯೂಟ್ರಸ್ ತೆಗೆಯುವಂತ ಸರ್ಜರಿ, ಒಂದು ಯೂಟ್ರಸ್ ರಿಮೂವಲ್ ಹಿಸ್ಟ್ರೆಕ್ಟಮಿ. ಅದು ಬಿಟ್ರೆ ನಾವು ಸಂತಾನ ಹರಣ ಮಾಡ್ಲಿಕ್ಕೆ ಆಪರೇಷನ್ ಮಾಡ್ತೀವಿ, ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ. ಇದು ಮಾಡಿದ್ರು ಕೂಡ ಒಂದು ಸ್ವಲ್ಪ ಚಾನ್ಸಸ್ ಬ್ಲಡ್ ಸಪ್ಲೈ ಟು ದ ಓವರಿ, ಅಂಡಾಶಯಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಇದರ ಕಾರಣದಿಂದಾಗಿ ಓವರಿ ಫಂಕ್ಷನ್ ನ ಕಡಿಮೆ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದೆ, ಋತುಬಂಧ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಲಾಸ್ ಆಫ್ ಒವೇರಿಯನ್ ಫಂಕ್ಷನ್, ಅಂಡಾಶಯದ ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಹೋಗುದು. ಅದೇ ಹೊರಗಡೆ ಕಾಣಿಸೋದು ನಮ್ಗೆ ಋತುಬಂಧ ಅಂತ. ಸೊ ನಾವು ಟ್ಯುಬೆಕ್ಟಮಿ ಮಾಡುವಾಗ ಓವೇರಿಗೆ ಹೋಗ್ತಾ ಇರುವಂತ ರಕ್ತ ಸಂಚಾರ ಸ್ವಲ್ಪ ಕಟ್ ಆಗುವ ಚಾನ್ಸಸ್ ಇರುತ್ತೆ, ಇದರಿಂದನೂ ಕೂಡ ಆಗುತ್ತೆ. ಮತ್ತೆ ಅದು ಬಿಟ್ರೆ ಕ್ಯಾನ್ಸರ್ ಥೆರಪಿ ಕೊಡಬೇಕಿದ್ರೆ ನಾವು ರೇಡಿಯೋಥೆರಪಿ ಕೊಡ್ತೀವಿ, ಮತ್ತೆ ಕಿಮೋಥೆರಪಿ ಕೊಡ್ತೀವಿ. ಅದರ ದುಷ್ಪರಿಣಾಮವಾಗಿ ಅಡ್ವರ್ಸ್ ಇಫೆಕ್ಟ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್. ಸೊ ಈ ಎಲ್ಲ ಕಾರಣದಿಂದನೂ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಆಗುತ್ತೆ. ಆದ್ರೆ ಪ್ರೊಲ್ಯಾಪ್ಸ್ ಅಂತಂದ್ರೆ ಈ ಮೆನೋಪಾಸಿನ ಒಂದು ಕಾಂಪ್ಲಿಕೇಶನ್, ಬಟ್ ಪ್ರಿಮೆಚೂರ್ ಮೆನೋಪಾಸ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಹಿಸ್ಟೆಕ್ಟಮಿ, ಅಂದ್ರೆ ಗರ್ಭಚೀಲ ತೆಗೆಯುವಂತ ಆಪರೇಷನ್ ಮಾಡಿರ್ತೀವಲ್ಲ, ಅದರ ದುಷ್ಪರಿಣಾಮವಾಗಿ ಬೇಗ ಮೆನೋಪಾಸ್ ಆಗುದು. ಎರಡು ಬೇರೆ ಕಂಡೀಷನ್ ಇದು. ಪ್ರಿಮೆಚೂರ್ ಮೆನೋಪಾಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್ ಅಂಡ್ ಪ್ರೊಲ್ಯಾಪ್ಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್.
1: ಹಾಗಾದ್ರೆ ಈ ಋತುಬಂಧಕ್ಕೂ ಈ ಗರ್ಭಚೀಲವನ್ನ ತೆಗೆಯುವಂತಹ ಒಂದು ಆ ಸಮಸ್ಯೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತೀರಿ?
0: ಇದೆ, ಗರ್ಭಚೀಲ ತೆಗೆದಾಗ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಆಗಿ ಈ ಬೇರೆ ಲಕ್ಷಣಗಳು ಹೇಳಿದ್ನಲ್ಲ, ಮೂಳೆ ಸವೆತ ಕಾಣಿಸ್ಕೊಳ್ಳೋದು, ಹಾರ್ಟ್ ರಿಲೇಟೆಡ್ ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಓವೇರಿಯಲ್ಲಿ ಈಸ್ಟ್ರೋಜನ್ ಅನ್ನುವಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ ನ ಅಂಶ ದೇಹದಲ್ಲಿ ಕಮ್ಮಿ ಆಗ್ತಾ ಇದ್ದಾಗೇನೆ, ಕ್ಷೀಣಿಸ್ತಾ ಇದ್ದಾಗೇನೆ ಈ ತರದ ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಈ ತರ ಪ್ರಿಮೆಚೂರ್ ಅಂದ್ರೆ ಬೇಗ ಮುಟ್ಟು ನಿಂತಾಗ ನಾವು ಪ್ರಾಪರ್ ಇವ್ಯಾಲ್ಯೂಯೇಷನ್ ಮಾಡೋದು, ಯಾವ ಕಾರಣದಿಂದ ಈ ತರ ಬೇಗ ಮುಟ್ಟು ನಿಂತಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನವರು ಇದನ್ನ ನಿರ್ಲಕ್ಷಿಸಿ ಬಿಡ್ತಾರೆ. ಅದನ್ನ ನಿರ್ಲಕ್ಷಿಸಬಾರದು. ಕೂಡಲೇ ಹತ್ತಿರದ ಯಾವ್ದಾದ್ರು ಸ್ತ್ರೀ ರೋಗ ತಜ್ಞರಿಗೆ ಭೇಟಿಯಾಗ್ಬಿಟ್ಟು ಅದರ ಕಾರಣ ಏನಂತ ತಿಳ್ಕೊಳ್ಳೋದು ತುಂಬಾ ಅಗತ್ಯ.
1: ಈಗ ಡಾಕ್ಟರ್, ಹಾಗಾದ್ರೆ ಈ ಗರ್ಭಚೀಲವನ್ನ ತೆಗೆದ ನಂತರ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು ಅಥವಾ ಮಂಡಿ ಸವೆತ, ಇದು ಕಾಡಬಹುದಾ?

0: ಸಾಧ್ಯತೆಗಳು ಜಾಸ್ತಿ
1: ಸಾಧ್ಯತೆಗಳು ಜಾಸ್ತಿ ಆಗ್ತವೆ ಅಂತ.
0: ಹೌದು. ಹಾಗಾದ್ರೆ ಡಾಕ್ಟರ್, ಈಗ ಹೃದಯ ಸಂಬಂಧಿತ ರೋಗಗಳ ಅಪಾಯ ಋತುಬಂಧದ ನಂತರ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ?
1: ನಾನು ಹೇಳಿದೆ, ಓವೇರಿಯ ಫಂಕ್ಷನ್ ಏನಂತಂದ್ರೆ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ಉತ್ಪತ್ತಿ ಮಾಡುದು ಅದರ ಕಾರ್ಯ. ಈ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ನ ಪ್ರಮಾಣ ಅನ್ನೋದು ಎದೆಯಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನಾಗುತ್ತಂದ್ರೆ, ನೀವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಮತ್ತೆ ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಅದರಲ್ಲಿ HDL ಹೈ ಡೆನ್ಸಿಟಿ ಲಿಪಿಡ್ಸ್. ಸೊ ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇನ್ನು LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಮತ್ತೆ VLDL ಇವೆಲ್ಲ ಏನಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ಸ್ಗಳು. ಸಾಮಾನ್ಯವಾಗಿ HDL ವ್ಯಾಲ್ಯೂ ಜಾಸ್ತಿ ಇದ್ದು ಉಳಿದಿರೋದೆಲ್ಲ ಕಮ್ಮಿ ಇರುತ್ತೆ. ಬಟ್ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆದಾಗ, ಇದರ ಪ್ರಮಾಣ ಕಮ್ಮಿ ಆದಾಗ ಅದು ರಿವರ್ಸ್ ಆಗ್ಬಿಡುತ್ತೆ, ರೇಷಿಯೋ ರಿವರ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಗುಡ್ ಕೊಲೆಸ್ಟ್ರಾಲ್ಸ್, ಬ್ಯಾಡ್ ಕೊಲೆಸ್ಟ್ರಾಲ್ ವಿಲ್ ಇನ್ಕ್ರೀಸಸ್. ಇದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳೆಲ್ಲ ಒಂದೊಂದ್ಸಲಿ ಹೆಪ್ಪುಗಟ್ಟುತ್ತವೆ. ಅಲ್ಲಿ ಅದಕ್ಕೆ ಅಥೆರೋಸ್ಕ್ಲೆರೋಸ್ ಅಂತ ಒಂದು ಕಂಡೀಷನ್ ಹೇಳ್ತೀವಿ. ಅದರ ಜೊತೆ ಏನಾಗುತ್ತೆ, ಹೃದಯದ ರಕ್ತ ಸಂಚಾರಗಳೆಲ್ಲ ಕಮ್ಮಿ ಆಗ್ತವೆ. ಹೀಗಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಲೇಟೆಡ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಮೆನೋಪಾಸಲ್ ಒಮ್ಮೆನಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತವೆ.
0: ಈಗ ಋತುಬಂಧದ ಬಳಿಕ ಮಾನಸಿಕ ಒತ್ತಡ, ಆತಂಕ ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ ಅಂತ ಹೇಳಿದ್ರೆ, ಇದು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಡಾಕ್ಟರ್?
1: ಖಂಡಿತವಾಗಿಯೂ ಮೆಜಾರಿಟಿ ಆಫ್ ದ ವಿಮೆನ್ಸ್ ಇನ್ ದಟ್ ಏಜ್ ಗ್ರೂಪ್, ಅವರಿಗೆ ಮುಖ್ಯವಾಗಿ ಕಾಡುವುದೇ ಮಾನಸಿಕ ಸಮಸ್ಯೆಗಳು. ಇಂಥವರಿಗೆ ನಾವು ಮುಖ್ಯವಾಗಿ ಆಪ್ತ ಸಮಾಲೋಚನೆ ಹೇಳ್ತೀವಿ, ಕೌನ್ಸಿಲಿಂಗ್ ಖಂಡಿತವಾಗಿಯೂ ಬೇಕೇ ಬೇಕು. ಹೆಚ್ಚಿನವರು ಇದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಬಟ್ ಕೌನ್ಸಿಲಿಂಗ್ ಅಗತ್ಯವಾಗಿ ಬೇಕು. ಒಂದು, ಇವರಿಗೆ ಯಾಕೆ ಈ ತರ ಮಾನಸಿಕವಾಗಿ ಒತ್ತಡ ಆಗುತ್ತೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ ಇವರಿಗೆ, ಒಂದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗಿರುತ್ತೆ, ಇದರಿಂದ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂತ ಹೇಳಿದ್ನಲ್ಲ, ಹಾಟ್ ಫ್ಲಾಶಸ್ ಇವೆಲ್ಲ ಆಗುತ್ತೆ. ಇದರ ಅಡ್ಡ ಪರಿಣಾಮವಾಗಿ ಅವರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗುದಿಲ್ಲ, ನಿದ್ರಾಹೀನತೆ ಆಗುತ್ತೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಇದು ಒಂದು ಕಂಡೀಷನ್. ಅದರ ಜೊತೆ ಈಸ್ಟ್ರೋಜನ್ ನ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಕೊಲಾಜನ್ಸ್, ಈ ತರದ ಪ್ರೋಟೀನ್ ಅಂಶಗಳು ಇವೆಲ್ಲ ಇದ್ರೆ ನಮ್ಮ ಚರ್ಮಗಳದ್ದು ಇದರದ ಟೋನ್ ಇರುತ್ತೆ ತುಂಬಾ ಚೆನ್ನಾಗಿ. ಇದರ ಪ್ರಮಾಣ ದೇಹದಲ್ಲಿ ಕಡಿಮೆ ಆದಾಗ ಚರ್ಮಗಳೆಲ್ಲ ಸುಕ್ಕುಗಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಏನ್ ಹೇಳಿ, ತಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರ ಬಯಕೆ. ಬಟ್ ಮೆನೋಪಾಸ್ ಆದ್ಮೇಲೆ ಸಡನ್ ಆಗಿ ಈ ತರದ ಸ್ವಲ್ಪ ದೇಹದಲ್ಲಿ ಮಾರ್ಪಾಟುಗಳಾಗ್ತಾ ಹೋಗ್ತವೆ, ಕೂದಲು ಗ್ರೇ ಆಗ್ತವೆ, ಮುಖಗಳು ಚರ್ಮ ಎಲ್ಲ ಸುಕ್ಕುಗಟ್ತವೆ, ಮತ್ತೆ ಅಧಿಕ ತೂಕ ಆಗ್ತದೆ, ಒಬೆಸಿಟಿ ಹೇಳ್ತೀವಿ, ಅದು ಸೊಂಟದಲ್ಲಿ ಅಥವಾ ತೊಡೆ ಭಾಗದಲ್ಲಿ, ಹಿಪ್ಸ್ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹ ವ್ಯತಿರಿಕ್ತವಾಗಿ ಕಾಣಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಹೇಳಿದೀನಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ದಿದ್ದಾಗ ಆಗ್ಲೂ ಕೂಡ ಅವರಿಗೆ ಖಿನ್ನತೆ ಇವೆಲ್ಲ ಬಾಧಿಸುವಂತ ಸಮಸ್ಯೆಗಳು ಇರುತ್ತೆ.
0: ಅಂದ್ರೆ ಸಾಮಾನ್ಯವಾಗಿ 45ರ ನಂತರ ಅವರ ಜೀವನ ಸ್ವಲ್ಪ ಒತ್ತಡದಿಂದಲೇ ಇರ್ತದೆ,
1: ಒತ್ತಡದಲ್ಲೇ
0: ಮಕ್ಕಳ ಜವಾಬ್ದಾರಿ, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು, ಅವರು ಕುಗ್ಗಿ ಹೋಗುವಂತದ್ದು ಸಾಮಾನ್ಯವಾಗಿ ಇರ್ತದೆ ಅಲ್ಲ?
1: ಹೌದು ಹೌದು. ಅದರ ಜೊತೆ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ಅವರಿಗೆ ಇನ್ನಿಷ್ಟ ಅದನ್ನ ಅಧಿಕ ಮಾಡಿ ಬಿಡುತ್ತೆ. ಹಾಗಾಗಿ ಅದು ಎರಡು ಒಟ್ಟು ಅಡಿಷನಲ್ ಆಗಿ ಫೈನಲಿ ದೇ ಫೀಲ್ ದಟ್ ನನಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಇನ್ನೇನೂ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಅನ್ನೋದು ಆತರ ಮನಸ್ಸಿಗೆ ಹೊಕ್ಕುಬಿಡುತ್ತೆ, ಮನಸ್ಸಿಗೆ ಆಟಬಿಡುತ್ತೆ, ನೆಗೆಟಿವ್ ಥಾಟ್ಸ್ ಬರುವಂತ ವಿಚಾರಗಳು ಬರುವಂತದ್ದು ಜಾಸ್ತಿ ಆಗ್ತವೆ. ಹಾಗಾಗಿ ಅವರಿಗೆ ಕೌನ್ಸಿಲಿಂಗ್ ತುಂಬಾ ಅಗತ್ಯ.
0: ಈಗ ನಾವಾಗ್ಲೇ ಮಾತನಾಡಿದ ಹಾಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ ಅಂತ ಹೇಳಿ,
1: ಹೌದು,
0: ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ತಮ್ಮ ಈ ಮಂಡಿ ನೋವು ಬಾರದ ಹಾಗೆ ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬಹುದು ಡಾಕ್ಟರ್?
1: ಮೊದಲನೆಯದಾಗಿ ಯಾಕೆ ಇವರಿಗೆ ಮಂಡಿ ನೋವಿನ ಸಮಸ್ಯೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಸ್ಟಿಯೋಪೊರಾಸಿಸ್ ಅಂದ್ರೆ ಮೂಳೆಯ ಸಾಂದ್ರತೆ ಕಮ್ಮಿ ಆಗುವುದು, ಬೋನ್ ಡೆನ್ಸಿಟಿ ಹೇಳ್ತೀವಿ, ಮೂಳೆಯ ಸಾಂದ್ರತೆ ಇದು ಲೆಸ್ ದೆನ್ 2.5 ಸ್ಟ್ಯಾಂಡರ್ಡ್ ಡಿವಿಯೇಷನ್, ನಮ್ಮ ನಾರ್ಮಲ್ ಯಂಗ್ ಅಡಲ್ಟ್ಸ್ ಅಲ್ಲಿ ಇರುವಂತ ಸಾಂದ್ರತೆಗಿಂತ 2.5 ಪಟ್ಟು ಕಮ್ಮಿ ಆಗ್ಬಿಡುತ್ತೆ. ಆಗ ಮೂಳೆ ತುಂಬಾ ದುರ್ಬಲ ಆಗ್ಬಿಡುತ್ತೆ, ತುಂಬಾ ವೀಕ್ ಆಗ್ಬಿಡುತ್ತೆ. ಸ್ವಲ್ಪ ಒಂದು ಸಣ್ಣ ಟ್ರಿವಿಯಲ್ ಇಂಜುರಿ ಆಲ್ಸೋ ಕ್ಯಾನ್ ಲೀಡ್ ಟು ಫ್ರಾಕ್ಚರ್. ನಮ್ಗೆಲ್ಲ ಬೋನ್ ಫ್ರಾಕ್ಚರ್ ಆಗಿ ಮೂಳೆ ಮುರಿಬೇಕಂತಂದ್ರೆ ತುಂಬಾ ಬಲವಾದ ಏಟು ಬೀಳ್ಬೇಕು, ಆದ್ರೆ ಅವರಿಗೆ ಒಂದು ಸಣ್ಣ ಏಟು ಬಿದ್ರು ಅಲ್ಲಿ ಕೈ ಮೂಳೆ ಮುರಿದು ಬಿಡುತ್ತೆ, ಎಸ್ಪೆಷಲಿ ಹಿಪ್ ಬೋನ್ಸ್, ಮಂಡಿ ಚಿಪ್ಪು, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಗಳು ಅವರ ಸಾಂದ್ರತೆ ಕಮ್ಮಿ ಆಗೋದಕ್ಕೋಸ್ಕರ ಆಗೋದು, ಇದು ಕೂಡ ಈಸ್ಟ್ರೋಜನ್ ಡಿಫಿಷಿಯನ್ಸಿಯ ಒಂದು ಅಡ್ಡ ಪರಿಣಾಮ.

0: ಸೊ ಈಸ್ಟ್ರೋಜನ್ ಹ್ಯಾಸ್ ಎ ಮಲ್ಟಿಪಲ್ ಅಡ್ವಾಂಟೇಜಸ್, ಬೆನಿಫಿಷಿಯಲ್ ಇಫೆಕ್ಟ್ಸ್. ಅದರಲ್ಲಿ ಬೋನ್ ಫಾರ್ಮೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಈಸ್ಟ್ರೋಜನ್, ಈಸ್ಟ್ರೋಜನ್ ಹಾರ್ಮೋನ್ ಇಂದ ಆಗುವಂತಹದ್ದು. ಬಟ್ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಸೊ ಇದನ್ನ ನಾವು ಫಸ್ಟ್ ಸಾಂದ್ರತೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾಗುತ್ತೆ. ಅದು ಹೇಗೆ ತಿಳ್ಕೊಳ್ಬಹುದು? ಅದಕ್ಕೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ, ಡ್ಯುಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಪ್ಷಿಯೋಮೆಟ್ರಿ ಅಂತ, ಅದು ನಮ್ಮ KMC ಯಲ್ಲೂ ಕೂಡ ಇದೆ, ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇರುತ್ತೆ. ಅದನ್ನ ಒಂದ್ಸಲ ಮಾಡಿ ನೋಡ್ಬೇಕಾಗತ್ತೆ ನಿಜವಾಗ್ಲೂ ಮೂಳೆಯ ಸಾಂದ್ರತೆ ಕಡಿಮೆ ಆಗಿದೆಯಾ ಇಲ್ವಾ ಅಂತ. ಆ ಪರೀಕ್ಷೆ ಮಾಡಿದಾಗ ನಮ್ಗೆ ತಿಳಿದು ಬರುತ್ತೆ. ಅದೊಂದು ವೇಳೆ ಸಾಂದ್ರತೆ ಕಡಿಮೆ ಆಗಿದ್ದಲ್ಲಿ ನಾವು ಅದಕ್ಕೆ ಥೆರಪೀಸ್ ಇದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಅಂತಿದೆ, ಮತ್ತೆ ಬೇರೆ ಬೇರೆ ಔಷಧಿಗಳನ್ನ ಅದಕ್ಕೆ ಕೊಡ್ತೀವಿ, ಅದು ಬರದೇ ಇರೋ ತರ ತಡಿಲಿಕ್ಕೆ. ಹಾಗಾಗಿ ಮುಂಚೆನೆ ಎಚ್ಚೆತ್ತುಕೊಂಡು ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ.
1: ಡಾಕ್ಟರ್, ಈಗ ಮುಟ್ಟು ನಿಂತಿತು ಅಂತ ಆದಾಗ ಅವರ ರಕ್ತಸ್ರಾವದ ಮಟ್ಟ ಹೇಗಿರ್ತದೆ? ಅದರ ಬಣ್ಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತದ? ಹೇಗೆ
0: ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ಫಸ್ಟ್ ನಾವು ಹೇಳುದೆ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್. ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಮೂರು ಕ್ಲಾಸಿಕಲ್ ವೇಯಲ್ಲಿ ಸ್ಟಾಪ್ ಆಗುತ್ತೆ. ಒಂದು ಸಡನ್ ಸ್ಟಾಪೇಜ್, ನಿಂತೆ ಬಿಡುತ್ತೆ, ಅಲ್ಲಿ ತನಕ ಸರಿ ಇರೋದು ಒಂದೇ ಸಲಕ್ಕೆ ಮುಟ್ಟು ನಿಂತು ಬಿಡುತ್ತೆ, ಮತ್ತೆ 12 ತಿಂಗಳುಗಳ ಕಾಲ ಅವರಿಗೆ ಪೀರಿಯಡ್ಸೇ ಆಗುದಿಲ್ಲ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ ಏನೇ ಅಂತಂದ್ರೆ, ನೀವು ಹೇಳಿದಾಗ ನಿಧಾನಕ್ಕೆ ಕ್ರಮೇಣವಾಗಿ ಬ್ಲೀಡಿಂಗ್ ಮಾತ್ರ ಕಮ್ಮಿ ಆಗ್ತಾ ಹೋಗುತ್ತೆ. ಮೆನ್ಸ್ಟ್ರಲ್ ಬ್ಲೀಡಿಂಗ್ 3-4 ದಿವಸ ಇರೋದು, ನಿಧಾನಕ್ಕೆ 2 ದಿವಸಕ್ಕೆ 1 ದಿವಸಕ್ಕೆ ಬಂದು ಹಾಗೆ ಕಮ್ಮಿಯಾಗಿ ಒಂದು ದಿವಸ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ನೊಂದು ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಪೇಸಿಂಗ್ ಅಂದ್ರೆ ತಿಂಗಳಿಗೆ ಒಂದ್ಸಲಿ ಆಗುದು, 2 ತಿಂಗಳಿಗಾಗುತ್ತೆ, 3 ತಿಂಗಳಿಗಾಗುತ್ತೆ, 4 ತಿಂಗಳಿಗಾಗುತ್ತೆ, ಹಾಗೆ ಒಂದ್ಸಲಿ ಸಡನ್ ಆಗಿ ಸ್ಟಾಪೇಜ್ ಆಗಿಬಿಡುತ್ತೆ.
1: ಈಗ ಡಾಕ್ಟ್ರೆ, ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅವಳು ವೈದ್ಯರನ್ನ ಯಾವಾಗ ಭೇಟಿ ಆಗಬೇಕು, ಮತ್ತೆ ಯಾಕೆ, ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಖಂಡಿತ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಜ್ ಇರಲ್ಲ. ನಾನು ಇನ್ನೊಂದು ಮಾತು ಇಲ್ಲಿ ಹೇಳ್ಬೇಕಂದ್ಕೊಂಡೆ, ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ, NGOs ಎಲ್ಲಾನು ಎಷ್ಟಂದ್ರೆ ಅಷ್ಟು ಪ್ರೆಗ್ನೆನ್ಸಿ ಬಗ್ಗೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ಕಾಂಟ್ರಸೆಪ್ಷನ್ ಹೇಳ್ತೀವಿ, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡ್ತಾ ಇದೆ. ಆದ್ರೆ ಯಾರೂ ಕೂಡ ಮೆನೋಪಾಸ್ ಮತ್ತೆ ಮೆನೋಪಾಸ್ನ ಏನೇನು ದುಷ್ಪರಿಣಾಮಗಳಿದೆ ಇದ್ರ ಬಗ್ಗೆ ಯಾರು ಕೂಡ ಅವೇರ್ನೆಸ್ ಕೊಡೋದೇ ಇಲ್ಲ. ಅದಕ್ಕೆ ಹೆಚ್ಚಿನ ಜನಕ್ಕೆ ಇದರ ಅರಿವೇ ಇಲ್ಲ. ಮೆನೋಪಾಸ್ ಅಂದ್ರೆ ಏನು, ಯಾಕೆ ಹೀಗಾಗುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತ ಅರಿವೇ ಇಲ್ಲ.
1: ಯಾಕಂದ್ರೆ ಇದೊಂದು ನ್ಯಾಚುರಲ್
0: ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಹಾಗೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಬಿಡ್ತಾರೆ. ಆದ್ರೆ ಇದರ ಬರ್ಡನ್ ಎಷ್ಟಿದೆ ಅಂತಂದ್ರೆ, ನಮ್ಮ ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 100 ಮಿಲಿಯನ್, ಅಂದ್ರೆ 10 ಕೋಟಿಗೂ ಅಧಿಕ ಮಹಿಳೆಯರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಈ ತರ ಸಮಸ್ಯೆಗಳು ಇರುತ್ತೆ. ಆದ್ರೆ ವೈದ್ಯರಲ್ಲಿ ಬರೋರು ಬಹಳ ಅಪರೂಪ, ತುಂಬಾ ವಿರಳ. ಎಲ್ಲೋ ಸ್ವಲ್ಪ ಈ ತರದ ಯಾವುದೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡವರು ಡಾಕ್ಟರ್ ಅಲ್ಲಿ ಬರ್ತಾರೆ, ಉಳಿದವರು ಇದನ್ನ ತುಂಬಾ ಇಗ್ನೋರ್ ಮಾಡ್ತಾರೆ. ಹಾಗಿದ್ರೆ ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಮೊದಲನೇದಾಗಿ ಈ ತರ ವೆಸೋಮೋಟರ್ ಸಿಂಪ್ಟಮ್ಸ್ ಗಳು ಜಾಸ್ತಿ ಆದಾಗ, ಹಾಟ್ ಫ್ಲಷಸ್ ಆಗಿರ್ಬೋದು, ಹೆಡ್ ಏಕ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ತುಂಬಾ ಇರ್ಬೋದು, ಈ ತರ ಇದ್ದಾಗ. ಇನ್ನೊಂದು ನಾನು ಹೇಳಿದೆ ಲಾಸ್ ಆಫ್ ಲಿಬಿಡೋ ಹೇಳಿದೆ, ಅಂದ್ರೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗಿರುತ್ತೆ, ಅದು ಕೂಡ ಒಂದು ಕಾರಣ. ಇನ್ನೊಂದು ಕೆಲವೊಬ್ಬರಿಗೆ ವೆಜೈನಲ್ ಡ್ರೈನೆಸ್ ಆಗಿರುತ್ತೆ, ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಈ ತರ ಇದ್ದಾಗ ಬರಬೇಕಾಗುತ್ತೆ. ಸೊ ಬೇಸಿಕಲಿ ಈ ತರ ಅರ್ಲಿ ಸಿಂಪ್ಟಮ್ಸ್ಗಳು, ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ತುಂಬಾ ಅಧಿಕ ಪ್ರಮಾಣದಲ್ಲಿ ಇದ್ದಾಗ ಖಂಡಿತ ನೀವು ಒಂದು ಸಲ ಗೈನಕಾಲಜಿಸ್ಟ್ ಅನ್ನ ಭೇಟಿಯಾಗಿ ಅದರ ಬಗ್ಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ, ಒಂದು ಕೌನ್ಸಿಲಿಂಗ್ ಮಾಡಿ, ಬೇಕಾದಂತಹ ಉಪಯುಕ್ತ ಇನ್ವೆಸ್ಟಿಗೇಷನ್ಸ್ ಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು.
1: ಈಗ ಡಾಕ್ಟ್ರೆ, ಋತುಬಂಧ ಆದಂತಹ ಮಹಿಳೆಯರು ಯಾವ ರೀತಿಯ ಆಹಾರಗಳನ್ನ ತಗೊಳ್ಳುವಂತದ್ದು ಒಳ್ಳೇದು ಅಂತ ಹೇಳ್ತೀರಿ? ಆಹಾರ ಕ್ರಮಗಳು,
0: ಆಹಾರ ಕ್ರಮ ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ. ಇವರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೋಬೇಕು, ಪ್ರೋಟೀನೇಷಿಯಸ್ ಫುಡ್, ಪ್ರೋಟೀನ್ ಡಯಟ್ ತಗೊಳ್ಬೇಕು, ಮತ್ತೆ ಸೋಯಾಬೀನ್ಸ್ ಹೇಳ್ತೀವಿ ಅಂದ್ರೆ ಫೈಟೋ ಈಸ್ಟ್ರೋಜನ್ಸ್ ಇರುವಂತಹ ಆಹಾರಗಳನ್ನ ಸ್ವಲ್ಪ ತಗೋಬೇಕಾಗುತ್ತೆ. ಯಾಕಂದ್ರೆ ಈಸ್ಟ್ರೋಜನ್ ಕಮ್ಮಿ ಆಗ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಅವರು ತಗೋಬೇಕು. ಒಂದು ವಿಧಾನ ನಾವು ಥೆರಪಿ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಅದರಲ್ಲಿ ನಾವು ಈಸ್ಟ್ರೋಜನ್ ಹಾರ್ಮೋನ್ ಕೊಡ್ತೀವಿ. ನ್ಯಾಚುರಲಿ ನೀವು ಹೇಗೆ ಈ ಈಸ್ಟ್ರೋಜನ್ ಅನ್ನ ಇನ್ಕ್ರೀಸ್ ಮಾಡಿಸ್ಕೊಳ್ಬಹುದು ಅಂತಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ, ಅದನ್ನ ಅಟ್ ಲೀಸ್ಟ್, ಈಗ ಸೋಯಾಬೀನ್ಸ್ ಅಲ್ಲಿ ಅದರ ಅಂಶ ಸ್ವಲ್ಪ ಜಾಸ್ತಿ, ಒಂದು 60 ಗ್ರಾಮ್ ಸೋಯಾ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 4-5 mg ಅಷ್ಟು ಈಸ್ಟ್ರೋಜನ್ಸ್ ಇರುತ್ತೆ. ಸೊ ಅದನ್ನ ಡೈಲಿ ಆ ಮಿತ ಪ್ರಮಾಣದಲ್ಲಿ ಸ್ವಲ್ಪ ತಗೋಬಹುದು ಸೋಯಾಬೀನ್ಸ್. ಅದ್ ಬಿಟ್ರೆ ಚಿಕ್ ಪೀಸ್ ತಗೋಬಹುದು ಅಥವಾ ಬ್ರೊಕೋಲಿ ತಗೋಬಹುದು, ಈ ತರದ

0: ಎಲ್ಲ ಆಹಾರಗಳು ಉತ್ತಮ.
1: ಈ ಹಾಲು ಕುಡಿಯುವಂತದ್ದು, ಮಾಂಸಾಹಾರಿಗಳಾದ್ರೆ ಮೊಟ್ಟೆ
0: ಮೊಟ್ಟೆ, ಇವುಗಳನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ತಗೋಬೇಕು.
1: ಅಲ್ಲಿಯವರೆಗೆ ಅವಳು ತನ್ನ ಆರೋಗ್ಯದ ಬಗ್ಗೆ ಅವಳು ನೋಡಿಕೊಳ್ಳೋದಿಲ್ಲ, ನಂತರ ಆದ್ರೂ ಕೂಡ ಅವಳ ಆರೋಗ್ಯದ ಬಗ್ಗೆ ಗಮನ
0: ಕಾಳಜಿ ವಹಿಸಲೇಬೇಕು.
1: ಹೌದು, ಒಂದು ಅವಳ ದೇಹವನ್ನ ಅವಳು ಸುಸ್ಥಿರವಾಗಿ ಇಟ್ಟುಕೊಳ್ಳುವುದಕ್ಕೆ ಯಾವ ರೀತಿಯ ವ್ಯಾಯಾಮಗಳನ್ನ ಎಷ್ಟು ಹಂತದಲ್ಲಿ ಅವಳು ಮಾಡುವಂತದ್ದು ಒಳ್ಳೇದು ಅಂತ ಹೇಳ್ತೀವಿ?
0: ಖಂಡಿತವಾಗಿ ಮೂಳೆ ಸಾಂದ್ರತೆ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದೆ, ಅಂದ್ರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಫ್ರಾಕ್ಚರ್ಸ್. ಸೊ ಇದಕ್ಕೆ ನಾವು ಬೆಸ್ಟ್ ಥೆರಪಿ ಕೊಡೋದು ಒಂದು ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸಸ್ ಹೇಳ್ತೀವಿ. ಎಕ್ಸಸೈಸಸ್ ಅಂದ ತಕ್ಷಣ ನಮಗೆ ಯೋಗ ಕೂಡ ಮಾಡಬಹುದು, ಇಲ್ಲ ಅಂತಂದ್ರೆ ಎರೋಬಿಕ್ ಎಕ್ಸಸೈಸಸ್. ಬೆಸ್ಟ್ ವೇ ಏನಂತಂದ್ರೆ ಒಂದು ಬ್ರಿಸ್ಕ್ ವಾಕ್, ದಿನದಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆ ಆರೋಗ್ಯಕರವಾದಂತಹ ವ್ಯಾಯಾಮ ಅದು. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡಬಹುದು, ಜಾಗಿಂಗ್ ಮಾಡಬಹುದು, ಇವೆಲ್ಲ ಮಾಡಬಹುದು. ಸೊ ಬೆಸ್ಟ್ ವೇ ಈಸ್ ವಾಕಿಂಗ್. ತುಂಬಾ ಸಿಂಪ್ಲರ್ ಮೆಥಡ್, ಯಾವ್ದು ಟ್ರೈನಿಂಗ್ ಏನು ಬೇಕಿಲ್ಲ. ಹೆಚ್ಚಿನವರಲ್ಲಿ ಇದೇ ಆಗ್ಬಿಡುತ್ತೆ, ನನಗೆ ಯೋಗ ಮಾಡ್ಬೇಕನ್ನಿಸ್ತಿದೆ, ಮಾಡ್ಲಿಕ್ಕೆ ಯಾರು ಟ್ರೈನರ್ ಇಲ್ಲ, ಹೇಳ್ಕೊಡೋರಿಲ್ಲ ಅಂತ ಅನ್ಸುತ್ತೆ. ಜಿಮ್ಗೆ ಹೋಗ್ಬೇಕು ಬಟ್ ಯಾರು ಹೇಳ್ಕೊಡೋರಿಲ್ಲ, ಅಥವಾ ಫೆಸಿಲಿಟೀಸ್ ಇಲ್ಲ ಅಂತಾಗುತ್ತೆ. ಅದಕ್ಕೆ ಯಾವ ಫೆಸಿಲಿಟಿ ಅಗತ್ಯನೂ ಇಲ್ದೇನೆ ತುಂಬಾ ಸರಳವಾಗಿ ಮಾಡುವಂತ ವ್ಯಾಯಾಮ ಅಂತಂದ್ರೆ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್. ಅಟ್ ಲೀಸ್ಟ್ ಇನ್ ಎ ಡೇ ಹಾಫ್ ಎನ್ ಅವರ್ ಮಾಡಿದ್ರೆ ಮೂಳೆಯ ಸಾಂದ್ರತೆಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ಅದರ ಜೊತೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ಸ್ ಇದು ಕೂಡ ಅಗತ್ಯ. ಮತ್ತೆ ಇನ್ನು ಉಳಿದಂತೆ ವ್ಯಾಯಾಮ ಏನಂತಂದ್ರೆ, ನಾನು ಆಗ್ಲೇ ಹೇಳಿದೆ ಬಿಗಿನಿಂಗ್ ಆಫ್ ಅವರ್ ಕಾನ್ವರ್ಸೇಷನ್, ಪ್ರೊಲ್ಯಾಪ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ, ಅಂದ್ರೆ ಗರ್ಭಚೀಲ ಜರುಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇದು ಯಾಕಾಗುತ್ತಂದ್ರೆ ನಮ್ಮ ದೇಹದ ಎಲ್ಲಾ ಭಾಗಕ್ಕೂ ನಾವು ಎಕ್ಸಸೈಸ್ ಕೊಟ್ಬಿಟ್ಟು ಸ್ವಲ್ಪ ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ತೀವಿ, ಆದ್ರೆ ಪೆಲ್ವಿಕ್ ಫ್ಲೋರ್ ಆ ಒಂದು ಭಾಗದ ಎಕ್ಸಸೈಸಸ್ ಅನ್ನ ಯಾರು ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಕೀಗಲ್ಸ್ ಎಕ್ಸಸೈಸ್ ಅಂತ ಒಂದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಇದೆ, ಅದನ್ನ ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಆ ಭಾಗದ ಮಸಲ್ಸ್ ಇನ್ ಟೋನ್ ಅನ್ನ ಇಂಪ್ರೂವೈಸ್ ಮಾಡ್ಕೋಬಹುದು. ಸೊ ದಟ್ ಇದರಿಂದ ನಾವು ಯೂಟ್ರೈನ್ ಪ್ರೊಲಾಪ್ಸ್ ಅನ್ನ ಪ್ರಿವೆಂಟ್ ಮಾಡಬಹುದು. ಇನ್ನೊಂದು, ಈ ಏಜ್ ರಿಲೇಟೆಡ್ ಅವರಿಗೆ ಮೂತ್ರ ಕಂಟ್ರೋಲ್ ಮಾಡ್ಕೊಳ್ಳೋ ಸ್ವಲ್ಪ ಸಮಸ್ಯೆ ಬರಬಹುದು. ಇದಕ್ಕೆ ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ, ಅಂದ್ರೆ ನಮ್ಗೆ ಸಡನ್ ಮೂತ್ರ ಬರ್ತಾ ಇದೆ ಅನ್ಸಿದ್ರೆ ನಾವೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದನ್ನ ಕಟ್ಕೊಳ್ಬಹುದು. ಆದ್ರೆ ಈ ಏಜ್ ಆದವರಿಗೆ ಮೆನೋಪಾಸ್, ಆಫ್ಟರ್ ಮೆನೋಪಾಸ್, ಇದನ್ನ ಕಟ್ಕೊಳ್ಳುವಂತ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಸೊ ಇದಕ್ಕೂ ಕೂಡ ಬೆಸ್ಟ್ ಇನಿಷಿಯಲ್ ಥೆರಪಿ ಇಸ್ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸಸೈಸಸ್. ಸೊ ಅದನ್ನ ಕೀಗಲ್ಸ್ ಎಕ್ಸಸೈಸ್ ರೆಗ್ಯುಲರ್ ಇಂಟರ್ವಲ್ ನಲ್ಲಿ ಡಾಕ್ಟರ್ ಸಜೆಷನ್ ಮೂಲಕ ಮಾಡಿದ್ರೆ ತುಂಬಾ ಒಳ್ಳೇದು.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಹೆರಿಗೆಯ ನಂತರವೇ ಒಬ್ಬ ಮಹಿಳೆಯ ಹೊಟ್ಟೆಯ ಭಾಗ ಅಥವಾ ಕೋರ್ ಮಸಲ್ಸ್ ಅಂತ ಏನಿದೆ ಅದು ಜೋತು ಬೀಳುವಂತದ್ದು ಅಥವಾ ಸ್ಟ್ರೆಚ್ ಮಾರ್ಕ್ ಇದೆಲ್ಲ ಬರುವಂತದ್ದು ಸಾಮಾನ್ಯ ಆಗಿರ್ತದೆ, ಅದನ್ನ ಯಾವ ರೀತಿ ಅವಳು ಅಂದ್ರೆ ಮೊದಲಿನ ಆ ಒಂದು ದೇಹದ ಆಕೃತಿಗೆ ಅವಳು ತರುವಂತದ್ದು ಹೇಗೆ ಡಾಕ್ಟ್ರೆ?
0: ಹೌದು, ಅದು ಅವರು ಅಬ್ಡಾಮಿನಲ್ ಮಸಲ್ ಎಕ್ಸಸೈಸಸ್ ಮಾಡಿ ಮತ್ತೆ ರೆಗ್ಯುಲರ್ ವಾಕಿಂಗ್ ಅಂಡ್ ಬ್ಯಾಲೆನ್ಸ್ಡ್ ಡಯಟ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಡಯಟ್ಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಅಧಿಕವಾಗಿ ಪ್ರೋಟೀನೇಷಿಯಸ್ ಫುಡ್ ಮತ್ತೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಈ ಪ್ರಮಾಣದ ಆಹಾರವನ್ನು ತಗೊಂಡಾಗ ಸ್ವಲ್ಪ ಅವರು ತೂಕವನ್ನ ಇಳಿಸ್ಕೋಬಹುದು, ಹಾಗೆ ಬೆಲ್ಲಿ ಫ್ಯಾಟ್ ಕೂಡ ಕರಗಿಸ್ಕೊಳ್ಬಹುದು, ಮತ್ತೆ ಪ್ರಾಣಾಯಾಮ ಕೂಡ ಅದಕ್ಕೆ ಸ್ವಲ್ಪ ಪೂರಕವಾಗಿ ಸಹಾಯ ಮಾಡುತ್ತೆ.
1: ಅಂದ್ರೆ ಯಾವುದೇ ಎಕ್ಸಸೈಸ್ ಅನ್ನು ಮಾಡುವಾಗ ಕೂಡ ಅವಳು ಯಾರದಾದ್ರೂ ಇನ್ಸ್ಟ್ರಕ್ಷನ್ ಮೂಲಕ ಅವಳು ಮಾಡುವಂತದ್ದು ಒಳ್ಳೇದಲ್ಲ?
0: ಮಾಡುವಂತದ್ದು ಒಳ್ಳೇದು, ಹಾಗಾಗಿ ನಾನು ಹೇಳಿದ್ದು ಹೆಚ್ಚಿನವರಲ್ಲಿ ಏನಂತಂದ್ರೆ ನಮ್ಗೆ ಇನ್ಸ್ಟ್ರಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಲೇಸಿನೆಸ್ ಇಂದನೇ ಅದನ್ನ ಮುಂದಕ್ಕೆ ಹಾಕೋದು ಜಾಸ್ತಿ. ಹಾಗಾಗಿ ಸಿಂಪಲ್ ವೇ ಟು ಡೂ ಎಕ್ಸಸೈಸ್ ಇಸ್ ಅಟ್ ಲೀಸ್ಟ್ ಇನ್ ಹಾಫ್ ಡೇ ಹಾಫ್ ಎನ್ ಅವರ್ ಎಕ್ಸಸೈಸ್ ಮಾಡ್ಬಿಡಿ. ಇಷ್ಟು ಮಾಡಿದ್ರೇನೆ ಅದೊಂದು ಒಳ್ಳೆ ಎರೋಬಿಕ್ ಎಕ್ಸಸೈಸ್, ನಿಮ್ಮ ಕಾರ್ಡಿಯಾಕ್ ಮಸಲ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಉಳಿದ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಎಲ್ಲ ಅಭಿವೃದ್ಧಿಯಾಗಿ ತಮ್ಮ ದೇಹವನ್ನು ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.
1: ಈಗ ಮಾನಸಿಕ ಆರೋಗ್ಯಕ್ಕೆ ಅವಳು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು ಡಾಕ್ಟ್ರೆ?
0: ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಅವರಿಗೆ ಯಾಕೆ ಈ ತರ ಆತಂಕಗಳಾಗ್ತವೆ ಅಂತಂದ್ರೆ, ಒಂದು ತಮ್ಮ ದೇಹದಲ್ಲಿ ಆಗ್ತಿರುವ ಬದಲಾವಣೆಗೆ ಅವರಿಗೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ನಾವೇನ್ ಮಾಡಬಹುದು, ಕೂಡಲೇ ಒಂದು ಕೌನ್ಸಿಲಿಂಗ್ ಅನ್ನ ತಗೊಂಡು ಸೈಕ್ಯಾಟ್ರಿಸ್ಟ್ ಇರಬಹುದು ಅಥವಾ ಗೈನಕಾಲಜಿಸ್ಟ್ ಗೆ ಇನಿಷಿಯಲ್ ನಲ್ಲಿ ಹೋದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಡ್ತಾರೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಲ್ಲಿ ಮರ್ತೆ, ಮೆನೋಪಾಸಲ್ ವುಮೆನ್ಸ್ಗೆ ಅಧಿಕವಾಗಿ ಮರೆಗುಳಿ ಕಾಯಿಲೆ ಕೂಡ ಬರುತ್ತೆ. ಇದಕ್ಕೆ ನಾವು ಆಲ್ಜೈಮರ್ ಡಿಸೀಸ್ ಅಂತ ಹೇಳ್ತೀವಿ. ಇದರ ಇನ್ಸಿಡೆನ್ಸ್ ಕೂಡ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನ ನೋಟಿಸ್ ಮಾಡಬೇಕು ಅಂತಂದ್ರೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡ್ರೆ ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತೆ ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಮೆಡಿಟೇಷನ್ ಮತ್ತೆ ರೆಗ್ಯುಲರ್ ಎಕ್ಸಸೈಸಸ್ ಜೊತೆಗೆ ಯೋಗ ಇದು ಕೂಡ ತುಂಬಾ ಉಪಯುಕ್ತಕಾರಿ.
1: ಒಳ್ಳೆಯದು ಡಾಕ್ಟರ್. ಇಷ್ಟು ಹೊತ್ತು ಋತುಬಂಧದಿಂದಾಗಿ ಮಹಿಳೆಯರಲ್ಲಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತುಂಬಾ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ.

0: ಧನ್ಯವಾದಗಳು.
1: ಧನ್ಯವಾದಗಳು.
0: ಇದುವರೆಗೆ ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಮತಾ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
2: ಇದು ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ. ಸಮಯ 1:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿ ಅವರು.
4: ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರೈತರಿಗೆ ಬೆಳೆಗಳನ್ನು ಬೆಳೆಯಲು ನೀರು ಎಷ್ಟು ಅವಶ್ಯಕ ಎಂಬುದು ನಮಗೆಲ್ಲ ತಿಳಿದೇ ಇದೆ. ಭಾರತದಲ್ಲಿ ಇಂದಿಗೂ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕೆಯಾಗಿದೆ. ಇಂದಿಗೂ ಲಕ್ಷಾಂತರ ರೈತರು ಬೆಳೆಯನ್ನು ಬೆಳೆಯಲು ಮಳೆಯ ನೀರನ್ನೇ ಅವಲಂಬಿಸಿದ್ದಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ನೀರಿನ ಹಂಚಿಕೆ ಎಲ್ಲ ಕಡೆಯೂ ಸಮನಾಗಿಲ್ಲ. ಕೆಲವೆಡೆ ನೀರು ಸಮೃದ್ಧವಾಗಿದ್ದು ಸಮುದ್ರ ಸೇರುತ್ತಿದ್ದರೆ ಇನ್ನು ಕೆಲವೆಡೆ ಕುಡಿಯುವ ನೀರಿಗೂ ಕೊರತೆ ಇದೆ. ರೈತರು ನೀರಾವರಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಇದರಿಂದ ನೀರಿನ ಉಳಿತಾಯ ಆಗುವ ಜೊತೆಗೆ ಬೆಳೆಗಳ ಇಳುವರಿಯೂ ಉತ್ತಮವಾಗಿರುತ್ತದೆ. ಇದರಿಂದ ರೈತರ ಆದಾಯವೂ ಹೆಚ್ಚಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಭೂಮಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆರಂಭಿಸಿದೆ. ಇದು 2015 ಇಸವಿಯಲ್ಲಿ ಜಾರಿಯಾಯಿತು. ಇದರಲ್ಲಿ ಪ್ರಮುಖವಾಗಿ ನೀರಾವರಿ ಕೃಷಿ ಭೂಮಿಯ ವ್ಯಾಪ್ತಿಯನ್ನು ವಿಸ್ತರಿಸುವ ಹರ್ ಖೇತ್ ಕೆ ಪಾನಿ, ನೀರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುವ ಪರ್ ಡ್ರಾಪ್ ಮೋರ್ ಕ್ರಾಪ್ ಸೇರಿವೆ. ಹಾಗೂ ತ್ವರಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ, ಇವು ಸೇರಿವೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಉದ್ದೇಶಗಳು: ಮೊದಲನೆಯದಾಗಿ, ಈಗಾಗಲೇ ನೀರಾವರಿ ಸೌಲಭ್ಯವಿರುವ ಕಡೆಗಳಲ್ಲಿ ನೀರಾವರಿ ಪ್ರದೇಶವನ್ನು ವಿಸ್ತರಿಸುವುದು ಮತ್ತು ಕೃಷಿ ಕ್ಷೇತ್ರದ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ಕೃಷಿ ಜಮೀನಿನಲ್ಲಿ ನೀರು ಪೋಲಾಗುವುದನ್ನು ಕಡಿಮೆ ಮಾಡಿ ನೀರಿನ ಸದ್ಬಳಕೆ ಮಾಡುವುದು, ಸೂಕ್ತ ತಂತ್ರಜ್ಞಾನದ ಮೂಲಕ ನೀರಿನ ಮೂಲ ವಿತರಣೆ ಮತ್ತು ದಕ್ಷತೆಯನ್ನು ಸಂಯೋಜಿಸುವುದು, ನಿಖರ ನೀರಾವರಿ ಮತ್ತು ಇತರ ನೀರು ಉಳಿಸುವ ತಂತ್ರಜ್ಞಾನಗಳಾದ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಇತ್ಯಾದಿಗಳ ಅನುಷ್ಠಾನವನ್ನು ಹೆಚ್ಚಿಸುವುದು, ಪರ್ ಡ್ರಾಪ್ ಮೋರ್ ಕ್ರಾಪ್. ನಗರ ಪ್ರದೇಶಗಳಲ್ಲಿ ಕೃಷಿ ಮಾಡಲು ತರಕಾರಿ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಸಂಸ್ಕರಿಸಿದ ನೀರನ್ನು ಮರುಬಳಸುವ ಸಾಧ್ಯತೆಗಳನ್ನು ಪರಿಶೀಲಿಸಿ ಈ ಮೂಲಕ ಜಲಚರಗಳ ಮರುಪೂರಣವನ್ನು ವರ್ಧಿಸುವುದು, ಹಾಗೆಯೇ ಮಳೆಯಾಶ್ರಿತ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯನ್ನು ವಿವಿಧ ವಿಧಾನಗಳ ಮೂಲಕ ಖಚಿತಪಡಿಸಿಕೊಳ್ಳುವುದು. ಇದರಲ್ಲಿ ಅಂತರ್ಜಲದ ಪುನರುತ್ಪಾದನೆ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್, ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಜಲಾನಯನ ವಿಧಾನಗಳನ್ನು ಅನುಸರಿಸುವುದು, ಇವುಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜೀವನೋಪಾಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮಾಡುವುದು, ಹಾಗೆಯೇ ರೈತರು ಮತ್ತು ಕ್ಷೇತ್ರ ಕಾರ್ಯಕರ್ತರಿಗೆ ನೀರು ಕೊಯ್ಲು, ನೀರು ನಿರ್ವಹಣೆ ಹಾಗೂ ಬೆಳೆ ಜೋಡಣೆಗಳ ಮೂಲಕ ವಿಸ್ತರಣಾ ಚಟುವಟಿಕೆಗಳನ್ನು ಉತ್ತೇಜಿಸುವುದು, ನಿಖರ ನೀರಾವರಿ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವುದರ ಮೂಲಕ ಕೃಷಿ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುವುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕಗಳು ಅಥವಾ ಅಂಶಗಳು ಯಾವುವು ಎಂದರೆ, ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ, ರಾಷ್ಟ್ರೀಯ ಯೋಜನೆಗಳು ಸೇರಿದಂತೆ ಪ್ರಮುಖವಾದ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳ ಬೃಹತ್ ಹಾಗೂ ಮಧ್ಯಮ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರೈಸುವತ್ತ

ಹರಿಸುವುದು ಹಾಗೂ ಹರ್ ಖೇತ್ ಕೋ ಪಾನಿ, ಪ್ರತಿಯೊಂದು ಕೃಷಿ ನೀರಿಗೂ ಕೃಷಿ ಭೂಮಿಗೂ ನೀರುಣಿಸುವುದು. ಹೊಸ ನೀರಿನ ಮೂಲಗಳ ಸೃಷ್ಟಿ, ಮೇಲ್ಮೈ ಮತ್ತು ಅಂತರ್ಜಲ, ಸಾಂಪ್ರದಾಯಿಕ ಜಲಮೂಲಗಳ ದುರಸ್ತಿ, ಪುನಶ್ಚೇತನ ಮತ್ತು ಪುನರ್ವಿನ್ಯಾಸ. ಹಾಗೆಯೇ ವಿವಿಧ ರಾಜ್ಯಗಳಲ್ಲಿ ಜಾರಿಯಲ್ಲಿರುವ, ಉದಾಹರಣೆ ಜಲಮಂದಿರ್ ಗುಜರಾತ್ ರಾಜ್ಯದಲ್ಲಿ, ಖತ್ರಿ ಕುಹ್ಲ್ ಹಿಮಾಚಲ್ ಪ್ರದೇಶದಲ್ಲಿ, ಜಬೋ ನಾಗಾಲ್ಯಾಂಡಿನಲ್ಲಿ, ಉರಿ ಉರಾನಿಸ್ ತಮಿಳ್ನಾಡು, ಡ್ಯಾಂಗ್ಯಾ ಅಸ್ಸಾಂ, ಕಟಾಸ್ ಒರಿಸ್ಸಾದಲ್ಲಿ,

0: ಸಾಂಪ್ರದಾಯಿಕ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಾಧ್ಯವಿರುವ ಸ್ಥಳಗಳಲ್ಲಿ ರಚಿಸುವುದು ಮತ್ತು ಪುನರುಜ್ಜೀವನಗೊಳಿಸುವುದು. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್. ನೀರಿನ ಮೂಲಗಳಾದ ಉದಾಹರಣೆ ಕೊಳವೆ ಬಾವಿ, ಅಗೆದ ಬಾವಿ ಇತ್ಯಾದಿ ಚಟುವಟಿಕೆಗಳಿಗೆ ಪೂರಕವಾಗಿ ನಿಖರವಾದ ನೀರಿನ ಬಳಸುವಿಕೆ ಸಾಧನಗಳು ಹಾಗೂ ಸೂಕ್ಷ್ಮ ನೀರಾವರಿ ರಚನೆಗಳ ನಿರ್ಮಾಣ ಮುಂತಾದ ವಿವಿಧ ಉಪಕ್ರಮಗಳ ಮೂಲಕ ನೀರಿನ ಬಳಕೆಯನ್ನು ಸುಧಾರಿಸುವುದು. ಇದನ್ನು ಸಾಧಿಸಲು ಅನೇಕ ಸೂಕ್ತ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ಅನುಸರಿಸಲಾಗಿದೆ. ಇದರಲ್ಲಿ ರೈತರು ನೀರನ್ನು ಹೆಚ್ಚು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸುವ ಸಲುವಾಗಿ ಹನಿ ನೀರಾವರಿ ಹಾಗೂ ಸ್ಪ್ರಿಂಕ್ಲರ್ಗಳ ಅಳವಡಿಕೆಗಳು ಸೇರಿವೆ. ಈ ಉಪಕ್ರಮವನ್ನು 2010 ಜೂನ್ನಲ್ಲಿ ಅಂಗೀಕರಿಸಲಾಯಿತು ಹಾಗೂ ನಂತರ ಇದನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸೇರಿಸಲಾಯಿತು. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ವಾಟರ್ಶೆಡ್ ಏರಿಯಾ ಡೆವಲಪ್ಮೆಂಟ್, ಇದು ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸ್ಥಾಪಿಸಿದ ಕಾರ್ಯಕ್ರಮವಾಗಿದೆ. ಬರಪೀಡಿತ ಪ್ರದೇಶಗಳು ಮತ್ತು ಮರುಭೂಮಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರೀಕ್ಷಿಸಲು 1994 ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಲಾಯಿತು. ಸಂಪೂರ್ಣ ಮೌಲ್ಯಮಾಪನದ ನಂತರ ಯೋಜನೆಯನ್ನು ಹಲವಾರು ವಿಭಾಗಗಳಲ್ಲಿ ಕಾರ್ಯಗತಗೊಳಿಸಲಾಯಿತು. ಇದರ ಪರಿಣಾಮವಾಗಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮವಾದ ಮರಗಳು ಹಾಗೂ ಇತರ ಸಸ್ಯಗಳನ್ನು ಬೆಳೆಸಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಫಲಾನುಭವಿಗಳು: ಈ ಯೋಜನೆಯಲ್ಲಿ ಯಾವುದೇ ವರ್ಗ ಅಥವಾ ವಿಭಾಗದ ರೈತರು ಭಾಗವಹಿಸಬಹುದು. ಯೋಜನೆಯಿಂದ ಪ್ರಯೋಜನ ಪಡೆಯಲು ರೈತರು ಭೂಮಿಯನ್ನು ಹೊಂದಿರುವುದು ಅವಶ್ಯಕ. ಗುತ್ತಿಗೆ ವ್ಯವಸ್ಥೆಯಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುವ ರೈತರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಗುತ್ತಿಗೆಯ ಅವಧಿ ಕನಿಷ್ಠ 7 ವರ್ಷಗಳದ್ದಾಗಿರಬೇಕು. ಸ್ವಸಹಾಯ ಸಂಸ್ಥೆಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಟ್ರಸ್ಟ್ಗಳು, ಸಹಕಾರಿ ಸಂಘಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸದಸ್ಯರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಭಾರತದ ನಾಗರಿಕರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುವು ಎಂದರೆ: 1, ಆಧಾರ ಕಾರ್ಡ್; 2, ವಿಳಾಸದ ಪುರಾವೆ; 3, ಜಾತಿ ಪ್ರಮಾಣ ಪತ್ರ; 4, ರಾಜ್ಯದ ನಿವಾಸ ಪ್ರಮಾಣ ಪತ್ರ; 5, ಪಾಸ್ಪೋರ್ಟ್ ಸೈಜಿನ ಛಾಯಾಚಿತ್ರಗಳು; 6, ಮೊಬೈಲ್ ನಂಬರ್; 7, ಬ್ಯಾಂಕ್ ಪಾಸ್ಬುಕ್; 8, ಕೃಷಿ ಭೂಮಿಯ ದಾಖಲೆಗಳು, ಪಾಣಿ ಮುಂತಾದವು; ಹಾಗೂ ಕೊನೆಯದಾಗಿ ವಾಸದ ಪ್ರಮಾಣ ಪತ್ರ. ಇಲ್ಲಿಯವರೆಗೆ ಪೂರ್ಣಗೊಂಡ ಕೆಲಸಗಳಲ್ಲಿ 24.39 ಲಕ್ಷ ಹೆಕ್ಟೇರ್ ಭೂಮಿಯನ್ನು ನೀರಾವರಿಯಲ್ಲಿ ತರಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಬರುವ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ AIBPಯಲ್ಲಿ 99 ಯೋಜನೆಗಳ 76.03 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಗುರುತಿಸಲಾಗಿದೆ. 15 ಡಿಸೆಂಬರ್ 2021 PMKSY ಯೋಜನೆಯ 2ನೇ ಹಂತದಲ್ಲಿ ಅಂದರೆ 2021-26 ಸಾಲಿನಲ್ಲಿ ಈ ಯೋಜನೆ ಅನುಷ್ಠಾನಕ್ಕಾಗಿ 93,068 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ಮೀಸಲಿಟ್ಟಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿ ಅವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ವಾಜಪೇಯಿ ಅವರ ಪುಣ್ಯಸ್ಮರಣೆ, ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಎ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್ಲಾ ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟ್ರನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ.

ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ

0: ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ ಭಾರತವು ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನಡಿ 4 ಪ್ರಮುಖ ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ. ಸುಸ್ಥಿರ ಜೀವನ ಶೈಲಿಯ ಉತ್ತೇಜನ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಕೋಪ ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆಯ ವಿಷಯಗಳ ಮೇಲೆ ಈ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಗುವುದು. ಕೇರಳದ ಅತಿ ದೊಡ್ಡ ಹಬ್ಬ ತಿರುವೋಣಂ ಇದೇ 26ರಂದು ನಡೆಯಲಿದ್ದು, ಇಂದು ಅತ್ತಂ ಆಚರಣೆಯೊಂದಿಗೆ ಹಬ್ಬದ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಇಂದಿನಿಂದ ಸಾರ್ವಜನಿಕರು ಮನೆಗಳಲ್ಲಿ ವರ್ಣರಂಜಿತ ಹೂವಿನ ರಂಗೋಲಿ ಬಿಡಿಸಲಾರಂಭಿಸಿದ್ದು, ತ್ರಿಪುನಿತುರಾದಲ್ಲಿ ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು, ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. ಜೆಎಸ್ಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಆಶಿಷ್ ಬ್ಯಾನರ್ಜಿ ಅವರು ಬಿರ್ಬುಮ್ ಜಿಲ್ಲೆಯ ರಾಮ್ಪುರಹತ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಒಂದು ಪುಟದ ಡೆತ್ ನೋಟು ದೊರೆತಿದ್ದು, ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೇನಿಸ್ ಲಾಜವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ ಎರಡನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರಜಾ ಫಿರೋಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು, 27 ರನ್ ಗಳಿಸಿರುವ ರಿಷಭ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. ಕೆಎಲ್ ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಇ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.

0: ಈಗ ಸಮಯ 1 ಗಂಟೆ 20 ನಿಮಿಷ 29 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ನೆನೆ ನೆನೆ ಆ ದಿನವ
2: ಭಾರತ ಬಾಂಧವ ನೆನೆ ನೆನೆ ಆ ದಿನವ.
1: ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಮಲ್ಲೇಂಗಡ ಚಂಗಪ್ಪ ಅವರೊಂದಿಗೆ ಮಾತುಕತೆ. ಪ್ರಸ್ತುತಪಡಿಸುವವರು ಡಿಎಸ್ ನಾಗಭೂಷಣ.
2: ಭಾರತ ಬಾಂಧವ ನೆನೆ ನೆನೆಯಾ ದಿನವ ಓ ನೆನೆ ನೆನೆಯಾ.
3: ಕೇಳುವರೆ, 1929-30 ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಡಿ ಪ್ರಜ್ವಲಿಸತೊಡಗಿದ ವರ್ಷಗಳು. 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನಕ್ಕೆ ಹೋಗಿದ್ದ ಕೊಡಗಿನ ಕೆಲವು ದೇಶಭಕ್ತರು ಆರಂಭಿಸಿದ ಕೊಡಗು ಕಾಂಗ್ರೆಸ್, ಈ ಹಿಂದೆಯೇ ಅಂದರೆ 1912 ಸ್ಥಾಪಿತಗೊಂಡಿದ್ದ ಜಮೀನ್ದಾರರ ಸಂಘ ಮತ್ತು 1921 ಸ್ಥಾಪಿತಗೊಂಡಿದ್ದ ಕೊಡಗು ಕಂಪನಿಯ ಕೊಡಗು ಪತ್ರಿಕೆ ಕೊಡಗಿನಲ್ಲಿ ಸಿದ್ಧಪಡಿಸಿದ್ದ ರಾಷ್ಟೀಯ ಮನೋಭೂಮಿಕೆಯಲ್ಲಿ ಸ್ವಾತಂತ್ರ್ಯದ ಅಭಿಪ್ಸೆಯನ್ನ ಬಿತ್ತಿ ಬೆಳೆ ತೆಗೆಯಲು ಅನುವಾದ ಕಾಲವದು.
2: ಅಂದು ಆವ ತಲೆಯೊಡೆದುದೇನು ಹೊರಹೊಮ್ಮಿ ಚಿಮ್ಮಿ ಜಿಗಿದು ಉರುಳಿ ಉರುಳಿ ಹೊರ ಹೊರಳಿ ಬಂತು ಮೊರೆ ಮೊರೆದು ಬಂತು ಹೊನಲು ಹೊಸ ಹೊನಲು ಬಂತು ನಾಡಿನಲ್ಲಿ ದಡವ ದುಡು ದುಡುಕಿ ಬಂತು ಬಂತು ಜನ ಜನದ ಧಮನಿ ಧಮನಿಯಲ್ಲಿ ನಿಂತು ಧುಮು ಧುಮುಸಿ ಬಂತು ಬಂತು.
3: ಪಾರುವಂಗರ ಕುಶಾಲಪ್ಪ, ಸಿಎನ್ ವೆಂಕಪ್ಪಯ್ಯ, ಕೋವೇರ ಚಿನ್ನಪ್ಪ, ಪಂಜೆಂಡ ಬೆಳ್ಳಪ್ಪ, ಎಂಎಂ ಸಿದ್ದಿಕ್, ಕೊಳ್ಳಿಮಾಡ ಕರುಂಬಯ್ಯ, ಮನೆಯಪಂಡ ಚಿನ್ನಪ್ಪ, ಅಬ್ದುಲ್ ಗಫಾರ್ ಖಾನ್, ಮಾಚಿಮಾಡ ಮುತ್ತಣ್ಣ ಮುಂತಾದ ಮಹನೀಯರು 1928 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಸಂಪೂರ್ಣ ಸ್ವರಾಜ್ಯದ ನಿರ್ಣಯದಿಂದ ಸ್ಫೂರ್ತಿಗೊಂಡಂತೆ ಇಡೀ ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೊತ್ತಿಸಿದ್ದರು.
4: ಬ್ರಿಟಿಷರ ನೀತಿಗೆ
3: 1929 ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಹೋರಾಟಕ್ಕೆ ಕರೆ ನೀಡಿದ ನಿರ್ಣಯವಂತೂ ಕೊಡಗಿನ ಯುವಜನರಿರಲಿ ಶಾಲಾ ಬಾಲಕರಲ್ಲೂ ಆತ್ಮಪ್ರತ್ಯಯವನ್ನ ಜಾಗೃತಗೊಳಿಸಿತು. ಹಾಗೆ ಎಳವಯಸ್ಸಿನಲ್ಲೇ ಸ್ವಾತಂತ್ರ್ಯದ ದೀಪವನ್ನ ಎದೆಯಲ್ಲಿ ಹಚ್ಚಿಕೊಂಡಂತಹ ಶಾಲಾ ಬಾಲಕರಲ್ಲಿ ಪುದುಕೇರಿಯ ಬೋರ್ಡಿಂಗ್ ಶಾಲೆಯ ವಿದ್ಯಾರ್ಥಿ ಮಲ್ಲಂಗಡ ಚಂಗಪ್ಪ ಅವರು ಒಬ್ಬರು. ನಾವು ತಿತಿಮತಿ ಅವರ ಈಗಿನ ಮನೆಗೆ ಭೇಟಿ ನೀಡಿ ಸ್ವಾತಂತ್ರ್ಯ ಹೋರಾಟದ ಅವರ ನೆನಪುಗಳನ್ನು ಕೆದಕಿದರು. ಇಳಿ ವಯಸ್ಸಿನಿಂದಾಗಿ ಅವರ ಧ್ವನಿ ನಡುಗುತ್ತಿದೆ, ಆದರೆ ಆ ನೆನಪುಗಳು ಮಾತ್ರ ಸ್ಥಿರವಾಗಿವೆ. ಈ ಮಾತುಕತೆಯ ಸಂಪಾದಿತ ರೂಪವನ್ನು ಈಗ ನಾವು ಪ್ರಸಾರ ಮಾಡುತ್ತಿದ್ದೇವೆ.

0: ಶಾಲಾ ಬಾಲಕ ಮಲ್ಲಂಗಳ ಚೆಂಗಪ್ಪ ಶಾಲೆಯ ಹೊರಗೆ ಹಿರಿಯ ನಾಯಕರ ಭಾಷಣಗಳಿಂದ ಉತ್ತೇಜಿತರಾಗುತ್ತಿದ್ದಂತೆಯೇ ಶಾಲೆಯ ಒಳಗೆ ಮುಖ್ಯೋಪಾಧ್ಯಾಯ ಮಕ್ಕಿ ಗೋವಿಂದಯ್ಯನವರು ಗಾಂಧೀಜಿಯವರ ಹರಿಜನ ಪತ್ರಿಕೆಯನ್ನು ಓದಿ ಹೇಳುತ್ತಿದ್ದುದರಿಂದಲೂ ಪ್ರಭಾವಿತರಾಗುತ್ತಿದ್ದರು. ಖಾದಿ ಟೋಪಿ ಧಾರಣೆ ಅವರು ಕೈಗೊಂಡ ಸ್ವಾತಂತ್ರ್ಯ ಹೋರಾಟದ ಮೊದಲ ದೀಕ್ಷೆಯಾಗಿತ್ತು.
1: 1929 ನಾನು ಶಾಲೆ ಓದ್ತಾ ಇದ್ದೆ. ಹುಟ್ಟಿಕೆಯಲ್ಲಿ
0: ನಿಮ್ಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಯಾಕೆ ಅನಿಸ್ತು? ಏನು ಪ್ರೇರಣೆ? ಏನು
1: ಪ್ರೇರಣೆ ಏನಿಲ್ಲ, ನಮ್ಮ ಹೆಡ್ ಮಾಸ್ಟ್ರು ಅವಾಗ ಕಾನೂನು ಇತ್ತಿಲ್ಲ. ಕೊಡಗಿನಲ್ಲಿ ಒಂದೇ ಪತ್ರಿಕೆ, ಕೊಡಗು ಪತ್ರಿಕೆ. ಹರಿಜನ ಪತ್ರಿಕೆಯಲ್ಲಿ ಸ್ವಲ್ಪ ವಿಚಾರ ಬರ್ತಿತ್ತು. ಅದನ್ನು ನಮಗೆ ಒಂದು 5 ಮಿನಿಟು ಕ್ಲಾಸ್ನಲ್ಲಿ ಹೇಳಿಕೊಡ್ತಿದ್ದರು. ಅಲ್ಲಿಂದ ಅದೇ ಸಮಯದಲ್ಲಿ ಪೂರ್ತಿ ಸ್ವತಂತ್ರ ಬೇಕು ಅಂತ ಘೋಷಣೆಯಾಗಿ 28ರಲ್ಲಿ ಒಂದು ವರ್ಷ ಟೈಮ್ ಕೊಟ್ಟು ಅಲ್ಲಿಂದ ನಾವು ಪೂರ್ತಿ ಸ್ವತಂತ್ರಕ್ಕೆ ಪ್ರಚಾರ ಅಂತ ಹೇಳಿ ಆಯಿತು. ಪೂರ್ತಿ ಸ್ವತಂತ್ರಕ್ಕೆ ರಾತ್ರಿ December 31 12:05 ಪಾಸ್ ಪೂರ್ತಿ ಸ್ವತಂತ್ರ ಬೇಕು ಅಂತ ಜವಾಹರ್ಲಾಲ್ರ ಅಧ್ಯಕ್ಷೆಯಲ್ಲಿ ಪಾಸ್ ಮಾಡಿದರು.
0: ನಿರ್ಣಯ ಪಾಸ್ ಆಯಿತು
1: ಅಧಿವೇಶನದಲ್ಲಿ. ನಮಗೆ ಗೊತ್ತಿಲ್ಲ, ಎರಡನೇ ದಿನ ನಾನು ಹೆಡ್ ಮಾಸ್ಟ್ರು ಹೇಳಿಬಿಟ್ರು. ಅದರ ಒಳಗೆ ಏನಾಯ್ತು ಅಂತ ಹೇಳಿದ್ರೆ,

ಪ್ರಚಾರ ಮಾಡುತ್ತಾ ಬರ್ತಿದ್ದರು ಪಂಚೆಂಡ ಬೆಳ್ಳಿಯಪ್ಪನವರು, ಕರಂಬೆ ಕೋಳಿಮಡ ಕರಂಬೆಯನವರು, ಎಚ್ ಆರ್ ಕೃಷ್ಣಿ ಅನ್ನೋರು, ಅಜ್ಜಿಗುಟ್ಟಿ ಪೊನ್ನಪ್ಪನವರು. ನಾವು ಶಾಲೆ ಬಿಡುವ ಹೊತ್ತಿಗೆ ಶಾಲೆ ಟೌನ್ಗೆ ತಿರ, ಅದು ಸೋಮವಾರ ಸಂತೆ ದಿನ. ಮಕ್ಕಳು ಬಂದು ಸೇರುವ ಸಮಯದಲ್ಲಿ ಅವರು ಇದು ಗ್ರಾಮ್ಫೋನ್ ದೊಡ್ಡದು, ಆ ಸದ್ದಿಗೆ ಮಕ್ಕಳು ಬರ್ತಿದ್ದರು. ಆವಾಗ ಜನರು ಸೇರ್ತಿದ್ದರು ಮೇಲೆ. ಆವಾಗ ಪ್ರಚಾರ, ಖಾದಿಯನ್ನು, ಗಾಂಧಿಯನ್ನು, ದೇಶ ಏನು, ಸ್ವತಂತ್ರ ಏನು, ಇಂಥದನ್ನೆಲ್ಲ ಭಾಷಣ ಮಾಡ್ತಾ ಇದ್ದರು. ಆವಾಗ ನಾವು ಕೇಳ್ತಾ ಕೇಳ್ತಾ ಅದೆಲ್ಲ ಬಹಳ ಇತ್ತು. ಆ ಸಮಯದಲ್ಲಿ ಅವರು ಖಾದಿ ತಪ್ಪಿದ್ದು, ಖಾದಿಯ ವಿಚಾರ ಬಹಳ ಚೆನ್ನಾಗಿ ವಿವರಿಸ್ತಿದ್ರು. ಖಾದಿ ಯಾಕೆ ಹಾಕಬಾರ್ದು ಅಂತ ನಮ್ಮೊಳಗೆ ತೀರ್ಮಾನ ಆಯಿತು ಮಕ್ಕಳದು. ನಾನು ಪ್ರಚಾರ ಮಾಡಿದೆ, ನಾವು ಮುಂದೆ ಟೊಪ್ಪಿ ಹಾಕೋಣ. ಒಂದು ಇದರಲ್ಲಿ ದುಡ್ಡು ಕಲೆಕ್ಷನ್ ಮಾಡಿ ನಾಲ್ಕು ಕಾಣೆ ಟೊಪ್ಪಿಗೆ ಪೊನ್ನಂಪೇಟೆ ಸ್ಟೋರ್ನಲ್ಲಿ 65 ಮಕ್ಕಳು ದುಡ್ಡು ಕೊಟ್ಟರು. 65 ಟೊಪ್ಪಿ ಕೊಟ್ಟು ತೆಕ್ಕೊಂಡು ಬಂದರು. ಸೋಮವಾರ ಎಲ್ಲ ಮಕ್ಕಳು ಹಾಕಿದರು. ಈ 65 ತೊಪ್ಪಿ ಇಡೀ ಸ್ಕೂಲನ್ನೇ ಒಂದು ಹೂತೋಟದ ಹಾಗೆ ಮಾಡಿಬಿಡ್ತು. ಹೆಡ್ ಮಾಸ್ಟರ್ ಸಿಟ್ಟಿಗೆ ಎದ್ದು ಬಿಟ್ಟರು. ಯಾರಿಗೆ ಹೇಳಿದ್ದು ನಿಮಗೆ ತೊಪ್ಪಿ ಹಾಕಲಿಕ್ಕೆ ಅಂತ ಕಾನೂನು ಬಂದು ಜೋರು ಮಾಡಿ ಮಕ್ಕಳೆಲ್ಲ ತೆಗೆಸಿಬಿಟ್ರು. ಯಾರು ಹೇಳಿದರು, ಯಾರು ಹೇಳಲಿಲ್ಲ, ಇಂಥವ್ರು ಹೇಳಿದ್ರು ಆಯಿತು. ದುಡ್ಡು ದುಡ್ಡು ಎಲ್ಲ ಕೊಟ್ಟೆ. ನನ್ನನ್ನು ಕೇಳಿದ್ರು ನಿಜ, ಮಕ್ಕಳು ದುಡ್ಡು ಕೊಟ್ಟರು. ನಾವು ದುಡ್ಡು ತಗೊಂಡು ಬಂದು ಮಕ್ಕಳಿಗೆ ಕೊಟ್ಟಿದ್ದೇನೆ. ಯಾವ ಸಂಗತಿ, ಸುಳ್ಳು ಹೇಳುವ ಮಕ್ಕಳಿಗೆಲ್ಲ ಎರಡು ಎರಡು ಪೆಟ್ಟಾಯಿತು. ನಾನು ಸತ್ಯ ಹೇಳಿದೆ, ನನಗೆ ಪೆಟ್ಟುಕೊಳ್ಳಲಿಲ್ಲ. ಅಲ್ಲಿಂದ ಎರಡನೇ ದಿನ ಜನ ಅಧಿಕಾರಿಗಳು ಬಂದರು. ನಾನು ಒಬ್ಬ ಕ್ಲಾಸ್ನಲ್ಲಿ ತೊಪ್ಪಿ ಹಾಕಿದ್ದೇನೆ, ಬೇರೆ ಮಕ್ಕಳೆಲ್ಲ ಇಲ್ಲ. ಒಂದು ಮೂಲೆಗೆ ಕರೆದು ನನ್ನನ್ನು ಕೇಳಿದ್ರು, ಯಾರು ನಿನಗೆ ಹೀಗೆ ಹೇಳಿಕೊಟ್ಟವರು, ಬೇರೆ ಲೀಡರ್ಗಳು ಯಾರ ಟೊಪ್ಪಿ ಹಾಕಲಿಕ್ಕೆ ಯಾರು ಸರ್ ಹೇಳಿಕೊಡ್ಬೇಕು? ನಾನೇ ಹಾಕಿಕೊಂಡಿದ್ದೇನೆ. ಮೀಟಿಗೆ ನಡೀತಾ ಇತ್ತು, ಕಾಯಿತು, ನೆಟ್ಟಗೆ ಹೋಗಿಬಿಟ್ರು ಆಫೀಸರು. ಎರಡನೇ ದಿನ ಬರುವಾಗ ಅಷ್ಟರವರೆಗೆ ಹೆಡ್ ಮಾಸ್ಟ್ರು ತೊಪ್ಪಿ ತೆಗಿಬೇಕು ಅಂತ ಕಾನೂನು ಮಾಡಿದ್ರು. ನಾನು ತೆಕ್ಕಿ ತೆಗೆಯೋದೇ ಇಲ್ಲ, ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ಈ ಖಾದಿ ತೊಪ್ಪಿಯಲ್ಲಿ ಅಲ್ಲದೆ ಬೇರೆ ತಪ್ಪಿ ತೆಗೆಯುವುದಿಲ್ಲ ಅಂತ ನಾನು ನಿಕ್ಷೆ ಮಾಡಿಬಿಟ್ಟಿದ್ದೇನೆ ಸರ್. ಸುಮ್ಮನೆ ಕೂಡಿಬಿಟ್ರು. ಆಫೀಸರು ಬರುವ ಹೊತ್ತಿಗೆ ಕ್ಲಾಸ್ಗೆ ಆಗಿ ಬರುವಾಗ ಮಕ್ಕಳು ಹೆದರ್ತಾ ಇದ್ದರು, ಕೂಲ್ಸಿಕೊಂಡು ಮಾಡ್ತಾ ಬರ್ತಾರೆ. ಚಂಗಪ್ಪ ಎದ್ದು ನಿಲ್ಲು, ಇಂತೆ ಟೊಪ್ಪಿ ತೆಗೆಯೇ ತೆಗೆದೆ, ಮೇಜಿನೊಳಗೆ ಹಾಕು, ಹಾಕಿದೆ. ನೀನು ಪ್ರತಿಜ್ಞೆ ಮಾಡಿದ ನಿಜ ಮಾಡಿಕೊಳ್ಳು, ಕ್ಲಾಸ್ನಲ್ಲಿ ಹಾಕಬೇಡ, ಹೊರಗೆ ಹಾಕಿಕೊಳ್ಳು. ಆಗಲಿ ಸರ್ ಅಂತ ಹೇಳಿದೆ, ಹಾಕಿ ಬಂದ. ಅಲ್ಲಿಂದ ಪಾಠ ಹೇಳ್ತಾ ಇದ್ರು, ನನಗೆ ಏನು ಹಿಡಿಯೋದಿಲ್ಲ. ಅದಕ್ಕಾಗಿ ಒಂದು ಪತ್ರ ಬರೆದೆ ಹೆಡ್ ಮಾಸ್ಟರ್ಗೆ. ನಾನು ಏನೇನು ತಪ್ಪು ಹೇಳಿರ್ಬೋದು, ಮಾಫ್ ಮಾಡಿ, ನನಗೆ ಪಾಠ ಹಿಡಿಯೋದಿಲ್ಲ ಅಂತ ಹೇಳಿಬಿಟ್ಟು ಕಾದ ಕೊಟ್ಟು ಬಿಟ್ಟು ಕಾಲ ಹಿಡಿದೆ. ಹಿಡಿದು ಬಿಟ್ಟು ಅವರು ಎಬ್ಬಿಸಿ ಬೇಕಾದಷ್ಟು ಬುದ್ಧಿವಾದ ಹೇಳಿದರು. ಈ ಚಿಕ್ಕ ವಿದ್ಯೆಯಲ್ಲಿ ನನಗೆ ಏನು ಬರುತ್ತದೆ, ತುಂಬ ಓದಿ ಒಳ್ಳೆಯದು ಮಾಡು, ಇವಾಗಕ್ಕೆ ನಿನಗೆ ಅದು ಪ್ರಯೋಜನ ಬರೋದಿಲ್ಲ. ಏನು ಹೇಳಿದ್ರು ನನ್ನ ತಲೆಗೆ ಹಿಡಿಯುವುದಿಲ್ಲ ಸರ್. ನಾನು ಸೇವಕನಾಗಿ ಮಾಡ್ತೇನೆ, ನನ್ನ ತಂದೆಗೆ 4 ಮಕ್ಕಳು, ಒಬ್ಬನು ಹೊರಗೆ ಇದ್ದುಕೊಂಡು ಸೇವೆ ಮಾಡ್ತಾ ಇರ್ತೇನೆ. ಅದರಿಂದ ನಾನು ದಯವಿಟ್ಟು ಹೋಗ್ತೇನೆ, ಒಂದು ಆಶೀರ್ವಾದ ಮಾಡಿ. ಅವ್ರು ಭಾಳ ಬುದ್ಧಿವಂತ ಹೇಳಿ ಕಡೆಗೆ ಹೋಗು

ಶಾಲೆ ಬಿಟ್ಟ ಚಂಗಪ್ಪ ಕಾಂಗ್ರೆಸ್ ಕಾರ್ಯಕರ್ತರ ಸತ್ಯಾಗ್ರಹ ಶಿಬಿರ ಸೇರಿದರು. ಸಾರಯ್ಯ ಅಂಗಡಿಯ ಪಿಕೆಟಿಂಗ್ ಆರಂಭವಾಯಿತು. ಅದು ಅವರನ್ನ ಪುದುಕೇರಿಯಿಂದ ಮಡಿಕೇರಿಗೆ ಕೊಂಡೊಯ್ದಿತು. ಮಡಿಕೇರಿ ಕೋಟೆ ಆವರಣದಲ್ಲಿ ಹಾರುತ್ತಿದ್ದ ಯೂನಿಯನ್ ಜಾಕ್ ಧ್ವಜ ಅವರ ಮನಸ್ಸು

0: ಕಾಂಗ್ರೆಸ್ಸಿನಲ್ಲಿ ಅವಮಾನ ತರಂಗಗಳನ್ನೆಬ್ಬಿಸಿತು. ಮುಂದೆ ಅಂದರೆ 1930 ಡಿಸೆಂಬರ್ 17 ನಡೆದದ್ದು ಕೊಡಗಿನಲ್ಲಿನ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿನ ಒಂದು ಅವಿಸ್ಮರಣೀಯ ಘಟನೆ.
1: ಮಡಿಕೇರಿಗೆ ಹೋಗುವಾಗ ನಾನು ಮಡಿಕೇರಿ ಕಾಣಲಿಲ್ಲ. ನನ್ನ ಸ್ನೇಹಿತರಿದ್ದು ಒಂದು ತಿಂಗಳು ಕಳೆದ ಮೇಲೆ ಕೋಟೆ ನೋಡಿಕೊಂಡು ಹೋಗಿ ಬರ ಅಂತ ಸ್ನೇಹಿತನ ಜೊತೆಯಲ್ಲಿ ಹೇಳಿದೆ. ಕೋಟೆಗೆ ನುಗ್ಗಿದ ಹಾಗೆ ಅದರ ಮುಂದುಗಡೆ ಧ್ವಜ ಕಾಣ್ತದೆ, ಯೂನಿಯನ್ ಜಾಕ್ ಕಾಣ್ತದೆ. ಮನಸ್ಸಿನ ಅಲ್ಲೇ ಆಯಿತು, ಪೂರ್ತಿ ಸ್ವತಂತ್ರ ದಿನ ನಾವು ಹಾರಿಸಿದಷ್ಟೇ, ಯಾಕೆ ಇಳಿಸಬಾರದು ಅಂತ ಅಲ್ಲಿ ಅನ್ಸಾಯ್ತು. ಅಷ್ಟೇ, ನಾವು ಹೊರಗೆ ಬಂದು ಶಿಬಿರದಲ್ಲಿ ನಾವು ಯೋಚನೆ ಮಾಡಿದ್ವು. 9 ಜನರು, 5 ಮಕ್ಕಳು ಒಪ್ಪಿಕೊಂಡ್ರು, 5 ಸತ್ಯಾಗ್ರಹಿಗಳು ಒಪ್ಪಲಿಲ್ಲ. ನಮಗೆ ಆಗೋದಿಲ್ಲ, ನಮ್ಮ ಲೀಡರು ಹೇಳಿಲ್ಲ ಆಗೋದಿಲ್ಲ ಅಂತ. ಆಗ ಲಾ ಕಾಲೇಜಿನಲ್ಲಿ ರಂಗರಾಯರು ಅಂತೇಳಿ ಮಂಗಳೂರಿನಲ್ಲಿ ಅವರನ್ನು ಗಡಿಫಾರ್ ಮಾಡಿದ್ದರು. ಅವರು ಮಡಿಕೇರಿಯಲ್ಲಿ ಅವರ ಅಕ್ಕನ ಮನೆಯಲ್ಲಿ ಇದ್ದರು. ನಾವು ಟಿಕೆಟಿ ಮಾಡುವಾಗ ಬರ್ತಿದ್ದರು. ಅಲ್ಲಿಯೇ ರಂಗರಾಯರು ಬಂದು ಏನು ತೀರ್ಮಾನ ಮಾಡಿದ್ರು, ಆರಿಸಲೇಬೇಕು, ಅದಕ್ಕೆ ತೊಂದರೆ ಏನಿಲ್ಲ. 5 ಜನರು ಒಪ್ಪಿದರಲ್ಲ, 5 ಜನರು ಹೋಗಿ, 3 ಆಳು ದೊಡ್ಡ ಗೇಟ್ನಲ್ಲಿ ಇದೆ, 2 ಆಳು ಗಣಪಯ್ಯ ನೀನು ಹೋಗಿ ಧ್ವಜವನ್ನು ಇಳಿಸಿ ಅಲ್ಲಿಂದ ನಿಮ್ಮ ಧ್ವಜವನ್ನು ಹಾರಿಸಿ, ಹಾರಿಸಿದ ಮೇಲೆ ಆ ಗೇಟ್ನಲ್ಲಿ ಇದ್ದಾರಲ್ಲ ಮುಂದಿನ ಗೇಟ್ನಲ್ಲಿ ಅವರನ್ನು ಕರ್ಕೊಂಡು ಬಂದು ಕರೀರಿ ಬರ್ತಾರೆ, ಧ್ವಜವಂದನೆ ಮಾಡಿ ಫಸ್ಟು ಒಂದೇ ಮಾತ್ರ ಆಡ್ತೇವೆ ನಾವು. 2, ಆ ಕಾಲದಲ್ಲಿ ವಿಜಯಿ ಈಶ್ವತಿ ರಂಗ ಪ್ಯಾರಾಜಣ್ಣ ಉಂಚಾರ.

0: ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರು, ಗುಂಡ ಹತ್ತಿರ ಆಗ್ಲಿ ಲಾಠಿ ಜರ ಹತ್ತಿರ ಸತ್ತರು ಸಾಯಲಿ ನಮಗೆ ಅದು ಬೇಡಿಲ್ಲ. ಯೂನಿಯನ್ ಜಾಕನ್ನು ಇಳಿಸಿ ನಾವು ಸ್ವಲ್ಪ ಆರಿಸಿ ಬಿಟ್ರೆ ಸಾಕು, ಅಲ್ಲಿ ಏನಾದರೂ ಆಗಿಕೊಳ್ಳಿ ಪ್ರಾರ್ಥನೆ ಮಾಡಿ ಹೋಗಿದ್ದು. ಅಲ್ಲಿ ಹೋಗಿ ನೋಡಿದ್ರೆ ಏನು ಗಲಾಟೆ ಆಗಲಿಲ್ಲ ನಮಗೆ, ಆ ಧ್ವಜ ಹಾರಿಸುವರೆಗೆ ನಮಗೆ ಏನೂ ಆಗಲಿಲ್ಲ. ಅಲ್ಲಿಂದ ಯಾರೂ ಕಾಣಲಿಲ್ಲ. ಆವಾಗ ಚಾವಡಿಯವರು ಅಲ್ಲಿ ಕಾವಲ್ನವರು ಹತ್ತಲಾಗಿತ್ತಲಾಗಿತ್ತಿರುತ್ತದೆ ಬೆಳಕರಿದ್ದೆ ನೋಡಿದೆ ಯಾರು ಬರುವುದಿಲ್ಲ. ನಾವು ಅವರನ್ನು ಹೋಗಿ ಕರ್ಕೊಂಡು ಬನ್ನಿ, ನಾಲ್ಕಳನ್ನು ಮೆರವಣಿಗೆ ಮಾಡಿಕೊಂಡು ಬನ್ನಿ, ಕೋಟೆಯಲ್ಲಿ ಯೂನಿಯನ್ ಜಗವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ ಅಂತ ಘೋಷಣೆ ಮಾಡಿದ್ದಾರೆ. ಮೆರವಣಿಗೆ ಬರ್ತಾ ಉಂಟು, ಬಂದು ಟೇಷನ್ಗೆ ತಲುಪಿದೆ, 5:30 ಆಗಿರ್ಬೋದು. ಅವರನ್ನು ಇಳ್ಕೊಂಡು ಬರ್ತಾರೆ
1: ಬೆಳಗಿನ ಜಾವ ಇದುವರೆಲ್ಲ
0: ಬೆಳಗ್ಗಿನ ಜಾವ ಬಂದಾಗೆ ಹೇಳ್ತಾರೆ ನಮ್ಮನ್ನು ಕಳ್ಳತನದಲ್ಲಿ ಹಿಡಿದಿದ್ದಾರೆ. ಓಟಿನವರು ಪೊಲೀಸಿನವರು ಜಾಕನ್ನು ಕದಿಯಲಿಕ್ಕೆ ಬಂದಿದ್ದಾರೆ ಅಂತ ಕೇಸು ಹಾಕಿ ನಮ್ಮ ಹಾಕಿದ್ದಾರೆ. ಅಲ್ಲಿಂದ ಸಡನ್ನು ಚಳವಳಿ ಬಹಳ ಜೋರಾಗಿತ್ತು. ಯಾವಾಗ ಗಾಂಧಿಯವರು ಉಪ್ಪಿನ ಸತ್ಯ ಹೇಳೋಕ್ಕೆ ಹೋದ್ರಲ್ಲ ಅದೇ ಸಮಯದಲ್ಲಿ ನಿಮಗೆ ಏನೇನು ತರ ಸತ್ಯಾಗ್ರಹ ಮಾಡಬೇಕು ಅಹಿಂಸೆ ತರದಲ್ಲಿ ಮಾಡಿ ಯಾವ ಊರಿನಲ್ಲಿಯೂ ಮಾಡಿ ಅಂತ ಹೇಳಿದ್ರು. ಆವಾಗ ಒಂದು ಪದ ಬಂತು, ಶಾಂತಿ ಸಮರದ ಕ್ರಾಂತಿಯ ಕೇಳಿ ಎದ್ದು ನಿಂತಿರುವುದು.

0: పుస్తాన్ ప్రాంత రాధరే ఆంగ్ల రమణకి బెదరి బెదరి నడికి లంటన్ గాంధీ మహాత్మరో దాండికి హొడలో ఉరుపిన లెలత్తరు ఇంతుగళెల్ల కందిదవహి ఆంగ్లర మోరెకళ్ బెదరి బెదరి నడికి లంటన్ ఉప్పిన కట్టను ಮುರಿಯುತ ಕಲಿಗಳು ದಿಟ್ಟತನದಲ್ಲಿ ತೆರೆ ಮನೆಯನ್ನು ಸೇರಲು ಬೆಪ್ಪಾಯಿತು ಸರಕಾರದ ಮೋರೆಗಳು ಬೆದರಿ ಬೆದರಿ ನಡೆಯಿದಂತ ಹಾಗೆ ನಾವು ಆ ಸಮಯದಲ್ಲಿ ಆ ಪಾಠವನ್ನು ಹೇಳಿಕೊಂಡು ಅಷ್ಟವತ್ತಿಗೆ ಬೆಳ್ಳಪ್ಪನವರು ಗಫರ್ ಖಾನ್ರು ಕರ್ಮೇನವರು ಕೃಷ್ಣಯ್ಯನವರು ಸಡನ್ನಿ ಅರೆಸ್ಟ್ ಆಗಿ ಹೋಗಿಬಿಟ್ರು ಕಣ್ಣ ನೋಡಿಕೆಯಲ್ಲಿ ಹಾಕಿದರು ಇಲ್ಲಿ ಸಾಧಾರಣ ಲೀಡರ್ಗಳು ಅವರು ಈ ಯೂನಿಯನ್ ಜಾಕನ್ನು ಇಳಿಸಿದ್ದನ್ನು ನೋಡಿ ಗಾಬರಿ ಆಗಿಬಿಟ್ರು. ಆವಾಗ ಪೇಪರ್ನವರಿಗೆ ಇವರು ಒಂದೇ ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮನ್ನು 8 ದಿನ ಸಸ್ಪೆಂಡು. ಎರಡನೇ ಅವರ ಸ್ವಂತ ವಿಚಾರದಲ್ಲಿ ಅವರು ಆರಿಸಿದ್ದು
1: ಸಂಪೂರ್ಣ ಸ್ವಾತಂತ್ರ್ಯ ನಮ್ಮ ಹಕ್ಕು, ಸಂಪೂರ್ಣ ಸ್ವಾತಂತ್ರ್ಯ ನಮ್ಮ ಹಕ್ಕು.
2: ಈ ಹೊತ್ತಿಗಾಗಲೇ ಚೆಂಗಪ್ಪ ಕೊಡಗಿನ ಪ್ರಮುಖ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಗಮನ ಸೆಳೆದಿದ್ದರು. ಖಾದಿ ಪ್ರಚಾರ, ಸೇಂದಿ ಅಂಗಡಿ ಪಿಕೆಟಿಂಗ್, ಮೆರವಣಿಗೆ, ಜಯಘೋಷ ಇವು ಸ್ವಾತಂತ್ರ್ಯ ಹೋರಾಟದ ದೈನಂದಿನ ಕಾರ್ಯಕ್ರಮಗಳಾಗಿದ್ದವು. ಲಂಡನ್ನಲ್ಲಿ ಗಾಂಧೀಜಿ ನೇತೃತ್ವದ ಭಾರತೀಯ ನಿಯೋಗ ಹಾಗೂ ಬ್ರಿಟಿಷ್ ಸರ್ಕಾರದ ನಡುವೆ ನಡೆದ ದುಂಡು ಮೇಜಿನ ಪರಿಷತ್ತು ವಿಫಲಗೊಂಡು 1932ರ ಹೊತ್ತಿಗೆ ದೇಶಾದ್ಯಂತ ಬಿಗುವಿನ ವಾತಾವರಣ. ಬ್ರಿಟಿಷ್ ಸರ್ಕಾರದ ವಿರುದ್ಧದ ಎಲ್ಲ ಚಟುವಟಿಕೆಗಳ ಮೇಲೂ ನಿಷೇಧ. ಆ ಹೊತ್ತಿಗೆ ಅಸೀಮ ಸಾಹಸಿಯಾಗಿ ಮಾರ್ಪಟ್ಟಿದ್ದ ಮಲ್ಲಂಗಡ ಚೆಂಗಪ್ಪ ಅವರು ಬ್ರಿಟಿಷ್ ಸರ್ಕಾರ ಯಾವ್ಯಾವುದನ್ನು ನಿಷೇಧಿಸುತ್ತೋ ಅವೆಲ್ಲ ಚಟುವಟಿಕೆಗಳಲ್ಲೂ ತೊಡಗಿದರು. ಇದರಿಂದ ಮೊದಲ ಬಾರಿಗೆ ಸೆರೆಮನವಾಸಕ್ಕೆ ಗುರಿಯಾದರು.
3: ಅರಸುತನದ 100 ಕೈಗಳೋಡಿದವು ನಿಂತಿನಂತೆ, ಘೋರ ಶಾಸನದ ಜಾಲ ಮಸಗಿತೋ ಇಂದ್ರ ಜಾಲದಂತೆ, ನೆಲವೇ ಬಾಗಿ ಬಿಟ್ಟಂತೆ ತೆರೆದ ಸೆರೆಮನೆಯ ನರಕ ಲೋಕ, ನುಂಗಿ ತೊಂದೆ ತುತ್ತಾಗಿ ನಮ್ಮ ಕಣ್ಣಾಗಿ ನಿಂತ ಜನವ, ನುಂಗಿ ತೊಂದೆ ತುತ್ತಾಗಿ ನಮ್ಮ ಕಣ್ಣಾಗಿ ನಿಂತ ಜನವ.
2: ಆದರೆ ಮುಖ್ಯ ಸಂಗತಿ ಅದಲ್ಲ. ಸೆರೆಮನವಾಸದ ನಂತರ ಅವರು ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ತಮ್ಮ ಪ್ರತಿಭಟನೆ ತೋರಲು ಮಾಡಿದ ಸಾಹಸ ಕೊಡಗಿನ ಸ್ವಾತಂತ್ರ್ಯ ಹೋರಾಟದ ಒಂದು ರೋಮಾಂಚಕಾರಿ ಘಟನೆ.
0: ದುಡ್ಡು ಮೇಜಿನ ಪರಿಸತ್ವ ಆಯ್ತು. ಆವಾಗ ಇಲ್ಲಿಂದ ಸುಮಾರು ಜನ ಲೀಡರ್ಗಳು ಹೋಗಿದ್ದರು. ಹೋಗಿ ಏನು ಪ್ರಯೋಜನ ಆಗಲಿಲ್ಲ. ಆವಾಗ ಅವರು ಹಡಗಿನಿಂದ ಇಳಿಯೋ ಮೊದಲೇ ಎರಸ್ಟ್ ಆದರು. ಇಡೀ ಇಂಡಿಯಾದಲ್ಲಿ ಕಾನೂನು ಕಾಯ್ದೆ ತಂದು ಬಿಟ್ರು. ಯಾರು ಜೈಘೋಷ ಮಾಡಿ ಕೂಡುದು ಖಾದಿ ವಿಚಾರ ಗಾಂಧಿ ವಿಚಾರ ಆಗಲಿ ಜೈಘೋಷ ಮಾಡೋದಾಗಲಿ ಭಾರತ ಮಾತೆಗೆ ಜೈ ಹೇಳುದಾಗಲಿ ಯಾವುದು ಕೂಡೋದು ಕಂಡ ಒಡನೆ ಅವರನ್ನು ಅರೆಸ್ಟ್ ಮಾಡೋದು. ಕೊಡಗಿಡಿ ಒಂದೊಂದು ಹೆಚ್ಚು ಕಮ್ಮಿ 63 ಜನರು ಅರೆಸ್ಟ್ ಆಗ್ತಾರೆ. ಎರಡನೇ ವಾರದಲ್ಲಿ ಗೊತ್ತಾಗಿವಿ. ನಾನು ಬಂದು ಸ್ವಲ್ಪ ಕರಪತ್ರ ಖಾದಿ ಪ್ರಚಾರ ಮತ್ತೆ ಎಂಡ ಸಾರ ಐ ಕುಡಿಯೋದು ಬೇರೆ ಅಂತ ಘೋಷಣೆ ಮಾಡ್ತಾ ಹೋಗ್ತಾ ಇದ್ದೆ. ಅರೆಸ್ಟ್ ಆಯ್ತು. 6 ತಿಂಗಳು ಸಜಾ ಆಯ್ತು.
2: ಎಲ್ಲಿ ನೀವು ಮೆರವಣಿಗೆ ಹೊರಟಿದ್ದೆ? ಇಲ್ಲಿ
0: ಪುದುಚೇರಿಯಲ್ಲಿ ಸಜಾ ಮಾಡುವಾಗ ಅಲ್ಲಿ ಕೋರ್ಟ್ನಲ್ಲಿ ಕಟಕಟ್ಟೆ ಹಚ್ಚಿ ನಮ್ಮನ್ನು ವಿಚಾರ ಮಾಡ್ತಾರೆ. ಸತ್ಯ ಸತ್ಯ ಹೇಳಬೇಕು ಅಂತ ಕೋರ್ಟ್ನಲ್ಲಿ ಅವರು ಏನು ಕೇಳಿದರು ಜವಾಬ್ ಕೊಡಬೇಡಿ. ಬ್ರಿಟಿಷ್ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕುವುದಿಲ್ಲವಾದ್ರಿಂದ ಈ ಕೋರ್ಟ್ನಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿ ಹೇಳಿಬಿಟ್ಟು ಸುಮ್ಮನೆ ನಿಂತು ಬಿಡಿ ನೀವು ಅಷ್ಟೇ, ಏನು ಕೇಳಿದ್ರು ನಾವು ಮಾತಾಡೋದಿಲ್ಲ. ಆವಾಗ ರಾಸ್ಪೇಟೆಯಲ್ಲಿ ಬೀಡಿ ಕುಡಿಕೊಂಡು ದನ ಕಾಯುವನಿಗೆ ಬ್ರಿಟಿಷ್ ಕೋರ್ಟ್ನ ನ್ಯಾಯ ಏನೇನು ಗೊತ್ತು ಅಂತ ಕೇಳಿದರು. ನನಗೆ ದನ ಕಾಯುವರು ಹುಡುಗರು ಅಂತ ಹೇಳುವಾಗ ಒಂಥರದ ದುಃಖವು ಬೇಜಾರವು, ಅದನ್ನು ತಡೆಯಲಿಕ್ಕೆ ಆಗುದಿಲ್ಲ ಅಂತ ಬೇಜಾರಾಯ್ತು. ನನ್ನ ಸ್ವಲ್ಪ ಕೇಳುವಾಗಿಯೂ ಕೇಳದಾಗಿಯೂ ಬಂದು ತೋರಿಸ್ತೇನೆ, ಜೈಲಿನಿಂದ ಬಂದು ತೋರಿಸ್ತೇನೆ ಅಂತ ಹೇಳಿ

0: ನನ್ನ ಹೊಟ್ಟೆಗೆ ಜೈಲು. ಆರು ತಿಂಗಳು ಸಜ್ಜೆ ಆಯಿತು. ಕಣ್ಣ ನೋಡು ಸರಿ ಮನೆಯಲ್ಲಿ ಇದ್ದಿದ್ದು.
1: ಅಲ್ಲಿ ಯಾರ್ಯಾರಿದ್ದು ನಿಮ್ಮ ಜೊತೆನಲ್ಲಿ?
0: ಅಲ್ಲಿ ಹತ್ತು 2000 ಜನರು ಅಡ್ಡರು, ಎಲ್ಲ ಮಲಬಾರ್ನವರು, ಎಲ್ಲ ಕಡೆಯಿಂದಲೂ ಬಂದಿದ್ದರು. ಭಗತ್ ಸಿಂಗ್ ಕಡೆಯವರು ಸಹ ಇದ್ದರು. ಮೊದಲು ಹೋದ ಇಬ್ಬಳ್ಳಪ್ಪನವರು ಕರ್ಮೇನವರಲ್ಲಿ ಇದ್ದರು. ಬಂದೆ ಒಂದು 4 ದಿನ ಮನೆಗೆ ಗಿನಕ್ಕೆ ಹೋಗಿ ಎಲ್ಲ ಬಂದೆ. ಕೋರ್ಟಿಗೆ ಹೋದೆ. ಕೋರ್ಟ್ನಲ್ಲಿ ಕೂತಿದ್ದಾರೆ, ಸರಿ ಇಲ್ಲ. ಊಟ ಮಾಡಿ ಹೋಗಲಿ, ಊಟ ಮಾಡಿ ಬರುವಾರ ಬರ್ತಾರಲ್ಲ, ಆಗ ಓಡಿಬಿಟ್ಟು ನುಗ್ಗಿಬಿಟ್ಟು ಹೋಗೋರ ಸೀಟ್ನಲ್ಲಿ ಕೂತ್ಕೊಳ್ತೇನೆ.
1: ಅಂದ್ರೆ ನ್ಯಾಯಾಧೀಶರ ಆಸನದಲ್ಲಿ ಕೂತ್ ಬಿಟ್ರಿ?
0: ಅಲ್ಲಿ ಕೂತ್ಕೊಂಡೆ. ಅವರು ಹಿರಾಸ್ಪೇಟೆ ತಾಲೂಕು ಮಾಡಿ ಎಲ್ಲ ಮಾಡ್ತಾರೆ, ನೆಟ್ಟಗೆ ಏಣಿ ಎಲ್ಲ ಇಳಿತಾರೆ, ಪಟ್ ಪಟ್ ಅಂತ ಇಳಿತಾರೆ. ನಾನು ಓಡಿ ಹೋಗಿ ಕೂತ್ಕೊಂಡೆ. ಈ ಡಿಪಾರ್ಟ್ಮೆಂಟ್ನವರೆಲ್ಲ ಒಳಗಿರುವ ಕ್ಲರ್ಕ್ಗಳೆಲ್ಲ ಎದ್ದು ನಿಂತುಕೊಂಡ್ರು, ಹುಚ್ಚ ಹುಚ್ಚ ಅಂತ ಹೇಳುತ್ತಿದ್ದರು. ನಾನು ಹುಚ್ಚಪ್ಪ ನಿಮಗೂ ಹುಚ್ಚು ಕಂಡೆ. ಮೆಸ್ನೆಲ್ಲ ಕೂತ್ಕೊಂಡೆ. ನನ್ನ ಇಲ್ಲಿ ಒಂದು ಧ್ವಜ ಇತ್ತು, ಇಟ್ಟುಕೊಂಡಿದ್ದೆ ಸುತ್ತಿ, ಅದನ್ನು ಪುಸ್ತಕದ ಮಧ್ಯದಲ್ಲಿ ಹಾಕಿದ್ದೆ. ಹಾಕಿಬಿಟ್ಟು ನಾನು ಮೊದಲೇ ಬರೆದುಕೊಂಡ ಒಂದು ಸ್ಟೇಟ್ಮೆಂಟ್ ಇತ್ತು, ಜಡ್ಜ್ಮೆಂಟು. ಸ್ವತಂತ್ರಕ್ಕಾಗಿ ಹೋರಾಡುವ ವೀರ ಯೋಧರನ್ನು ಈ ಬ್ರಿಟಿಷ್ ಕೋರ್ಟ್ನ ಮೇಸೆಟ್ಗಳು ಬೀಡಿಕುಡ್ಕೊಂಡು ದನ ಕಾಯುವಂತ ಹೇಳಿದ, ಅಪಮಾನ ಮಾಡಿದಕ್ಕೆ ಮಾಡಿದ ಮೇಸ್ಟೆಟ್ಗೆ ನಾನು 6 ವರ್ಷ ಕಠಿಣ ಸಜೆ ಮಾಡಿದ್ದೇನೆ ಮತ್ತು 600 ರೂಪಾಯಿ ಜುಲ್ಮ ಮಾಡಿದ್ದೇನೆ. ತಪ್ಪಿದರೆ 1 ವರ್ಷ ಅವರಿಗೆ ಪುನಃ ಸೆರೆ ವಾಸ ಕಠಿಣ ಸಜೆ ಕೊಟ್ಟಿದ್ದೇನೆ ಅಂತ ಹೇಳಿ
1: ತೀರ್ಪು ನೀಡಿದರೆ.
0: ತೀರ್ಪು ನೀಡಿಬಿಟ್ಟು ಅಷ್ಟೇ, ಅವರಿಗೆ ಇವರಿಗೆ ಎಚ್ಚರಿ ಆಯಿತು. ಹಿಡಿದು ಇದಾಕೆ ನಾನು ಜಯಘೋಷ ಮಾಡುತ್ತಾ ಇದ್ದೆ. ಜಯಘೋಷ ಮಾಡಿ ಹೊರಗೆ ನಾನು ಸ್ಟೇಷನ್ಗೆ ತಗೊಂಡು ಹೋಗಿ ಅರೆಸ್ಟ್ ಆಯಿತು.
1: ಅರೆಸ್ಟ್ ಆಯಿತು?
0: ಅರೆಸ್ಟ್ ಆಯಿತು. ಏನು ಅರೆಸ್ಟ್ ಆಯಿತು? ಅಲ್ಲಿವರೆಗೆ ರಾಜಕೀಯ ಕೈದಿ ಅಂತ ಇದೀತು. ಈಗ ಕ್ರಿಮಿನಲ್ಗೆ ತಂದು ಬಿಟ್ಟರು ಕೋರ್ಟು. ಅಕ್ರಮ ಕೂಟ ಕ್ರಿಮಿನಲ್ಗೆ ತಂದು ಮುನ್ಸಿಪ್ ಕೋರ್ಟ್ಗೆ ಹಾಕಿದರು. ಮುನ್ಸಿಪ್ ಕೋರ್ಟ್ನಲ್ಲಿ ವಿಚಾರ ಆಯಿತು. ನಾ ಅಲ್ಲಿಯೂ ಹೇಳಿದ್ದು ಅದೇ, ಬ್ರಿಟಿಷ್ ಕೋರ್ಟ್ನಲ್ಲಿ ನ್ಯಾಯ ಇಲ್ಲದರಿಂದ ನಾವು ಭಾಗವಹಿಸುವುದಿಲ್ಲ ಅಂತ ಅಲ್ಲಿಗೆ ಆಯಿತು. ಮೇಸ್ಟ್ರೇಟ್ ಹೇಳಿದ್ರು ಏನು ಮಾಡುದು ಅಂತ ಲಾಯರನ್ನು ಕೇಳಿದರು. ಈ ಕೋರ್ಟ್ನಲ್ಲಿ ಲಾಯರ್ ಇಲ್ಲ, ಆ ಕೋರ್ಟ್ನಲ್ಲಿ ಲಾಯರ್ ಇದ್ದರು. ಆಗ ಕೋದನ್ನು ಉತ್ತಪ್ಪನವರು ಹೇಳಿದರು, ನೋಡಿ ಅವನ ಕೈಯಲ್ಲಿ ಧ್ವಜ ಇತ್ತು, ಅದರ ಮೇಲೆ ಅವನು ಬ್ರಿಟಿಷ್ ಕೋರ್ಟಿಗೆ ಬಹಿಷ್ಕಾರ ಬಹಿಷ್ಕಾರ ಅಂತ ಘೋಷಣೆ ಮಾಡೋದು ನಮ್ಮ ಕೋರ್ಟಿಗೆ ಸಾಕು ಹೇಳ್ತಾ ಇತ್ತು. ಆದ್ದರಿಂದ ಅವನು ಕ್ರಿಮಿನಲ್ ಆಗೋದಿಲ್ಲ, ಅವನು ರಾಜ್ಯಕ್ಕೆ ಕೈದಿ ಆಗೋದು ಅಂತ ಹೇಳಿದ್ರು. ಆಗ ಮ್ಯಾಸ್ಟ್ರೇಟು ನಿಜವಾಗಿಯೂ ಅವರು ಒಳ್ಳೆ ಮನುಷ್ಯರೇ. ಅವರು 6 ತಿಂಗಳು ಸಜ, 40 ರೂಪಾಯಿ ಜುಲ್ಮಾನು, ತಪ್ಪಿದರೆ 1 ತಿಂಗಳು ಜುಲ್ಮಾನು ಅಂತ ಹೇಳಿ ಥ್ಯಾಂಕ್ ಯು ಸರ್.
1: ಹೀಗೆ ಮಲ್ಲಂಗಡ ಚೆಂಗಪ್ಪ ಮತ್ತೆ ಸೆರೆಮನೆ ಸೇರಿದರು. ಆದರೆ ಅವರ ಸಾಹಸ ಕುಗ್ಗಲಿಲ್ಲ. ಕೊಡಗಿಗೆ ಗಾಂಧೀಜಿ ಭೇಟಿ ನೀಡಿದಾಗ ಅವರ ದರ್ಶನದಿಂದ ಮತ್ತಷ್ಟು ಸ್ಫೂರ್ತಿ ಪಡೆದ ಚೆಂಗಪ್ಪ ಅವರು ಸಾಹಸಗಳ ಜೊತೆಗೆ ರಚನಾತ್ಮಕ ಕಾರ್ಯಕ್ರಮಗಳಲ್ಲೂ ತೊಡಗಿಕೊಂಡರು. 1942 ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಹಿರಿಯ ನಾಯಕರೆಲ್ಲ ಸೆರೆಮನೆ ಸೇರಿದಾಗ ಇವರು ತಲೆಮರೆಸಿಕೊಂಡೇ ಜನಸಂಘಟನೆ ಮಾಡಿದರು. ಸಾಹಸಕ್ಕೆ ಇನ್ನೊಂದು ಹೆಸರಾದರು.
2: ಭಾರತ ಬಾಂಧವ ದಿನವ
0: ಬೆಳಿಗ್ಗೆ ನಾವು ಎದ್ದು ಬಿಟ್ಟು ಪ್ರಪಾತ್ ಬೇರಿ ಮಾಡಬೇಕು, ಎಲ್ಲ ಬೀದಿ ಅಲ್ಲಿಂದ ಶಿಬಿರಕ್ಕೆ ತಲುಪ್ತೇವೆ. ಅಲ್ಲಿ ಗಂಜಿ ಅನ್ನ ನಮಗೆ ಮಾಮೂಲು ಮಾಡಿ ಊಟ ಮಾಡಿ ಮೇಲೆ 8 ಗಂಟೆಗೆ ಅಂಗಡಿ ತೆರೆಯುವ ಅಭ್ಯಾಸ. 8 ಗಂಟೆಗೆ 2 ಆಳು ಒಂದು ಅಂಗಡಿ ಬಂದು ನಿಲ್ಲುತ್ತೇವೆ.
1: ಸಾರಾಯಿ ಅಂಗಡಿ ಮುಂದೆ
0: ಯಾರು ಬಂದರು ಬುದ್ಧಿವಾದ ಹೇಳಿ ಕಳಿಸೋದು, ಒಳಗೆ ಬಿಡುವುದಿಲ್ಲ.
1: ನೀವು ಸಾರಾಯಿ ಅಂಗಡಿ ಪಿಕೆಟಿಂಗ್ ಮಾಡೋದು ಬಿಟ್ಟು ಇನ್ನೇನೇನು ಕೆಲಸಗಳು ಮಾಡ್ತಾ ಇದ್ರಿ ಬ್ರಿಟಿಷರ ವಿರುದ್ಧ?
0: ಆವಾಗ ವಿರೋಧ ಮಾಡಲಿಕ್ಕೆ ಅಲ್ಲಿ ಏನು ದಾರಿ ಇತ್ತಿಲ್ಲ.

0: ಆಡ್ರು ಸೇಂದಿ ಸಾರ ಆಯ್ ನಿಲ್ಲಿಸೋದು ಖಾದಿ ಪ್ರಚಾರ ಮನೆ ಮನೆ ಮಾಡ್ಬೋದು. ಮತ್ತೆ ಶುದ್ಧತೆ ಹರಿಜನರ ಮನೆಗೆ ಹೋಗಿ ಶುದ್ಧ ಸ್ವಚ್ಛತೆ ಮಾಡಬೇಕು.
1: ರಚನಾತ್ಮಕ ಕೆಲಸ,
0: ರಚನಾತ್ಮಕ ಸಮಯವಾಗ ಅವರ ಕೇರಿಗೆ ಹೋಗಿ ಬುದ್ಧಿವಾದ ಹೇಳಿ ಆಗದಿದ್ದರೆ ನೀವೇ ಗುಡಿಸ್ಬೇಕು. ಒಂದು ದಿನ ಮಾಡುವಾಗಲೇ ನಾವು ಗುಡಿಸ್ತೇವೆ ಅಂತ ದಮ್ಮೆ ಅಂತ ಹೇಳಿ ಅವರೇ ಶುರು ಮಾಡಿಬಿಟ್ರು.
1: ನಮ್ಮ ಜೊತೆಯಲ್ಲಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಇತರರು ಯಾರು, ನಿಮ್ಮ ಗೆಳೆಯರ್ಯಾರ?
0: ಕಣ್ಮಣಿ ಮಡಿಕೇರಿ ಇದ್ದವರು ಅಜ್ಜಮಡ ಮಾದಪ್ಪ, ತೀತಿರ ಗುಟ್ಟಪ್ಪ, ಮಂಡೆ ಪಂಡ ಕಾರ್ಯಪ್ಪ, ಬಲ್ಲೀರ ಮಾತೆಯ, ಬೈರೇತಿ ಚಂಗಪ್ಪ, ಕೋದಂಗಡ ಕಾರ್ಯಪ್ಪ, ಹಾಗೆ ಹೆಸರು ಬರೋದಿಲ್ಲ, 9 ಜನರು ಗಣ ಬೀದಿ ಗಣಪ್ಪೆ.
1: ಆಮೇಲೆ ತಾವಿಷ್ಟೆಲ್ಲ ಚಳುವಳಿ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಇಷ್ಟೆಲ್ಲ ಕಷ್ಟ ನಷ್ಟ ಅನುಭವಿಸಿದ್ರಿ, ಇದೆಲ್ಲ ಯಾತಕ್ಕೋಸ್ಕರ? ಸ್ವಾತಂತ್ರ್ಯ ಯಾಕೆ ಬೇಕು ಅಂತ ನಿಮ್ಗೆ ಅನಿಸ್ತು? ಏನ್ ಕಡಿಮೆ ಆಗಿತ್ತು ನಿಮ್ಗೆ?
0: ನಾವು ಇನ್ನೊಬ್ಬರ ಗುಲಾಮಗಿರಿಯಲ್ಲಿ ಇರಬಾರದು. ನಮ್ಮ ಸ್ವಂತದಲ್ಲಿ ಇಷ್ಟು ಗುಡಿಗಾರಿಕೆ ಇತ್ತು, ಇಷ್ಟು ಎಷ್ಟೋ ಪ್ರಪಂಚದ ಎಲ್ಲಾ ದೇಶದವರು ಇಲ್ಲಿ ಬಂದು ದಂಡೆತ್ತಿ ಬಂದರು, ಯಾಕೆ ಯಾಕೆ ಹೀಗೆ ಆಯ್ತು? ಇಲ್ಲಿ ನಮಗೆ ಹೇಳ್ಕೊಡ್ತಿದ್ರು ಅವಾಗ ಬೋಟಿಗೆ ಹಾಕಿ ಇನ್ಕು ಹಾಕೋ ಗುಂಡಿ ಇಂಗ್ಲೆಂಡ್ ಇಂದ ಬರ್ತಿತ್ತು. ಗುಂಡಿ ಚೂದು ಸೂಜಿ ಅದು ಇಂಗ್ಲೆಂಡ್ ಇಂದ, ಪಿನ್ನು ಸಾಧಾರಣ ಪಿನ್ನು ಅದು ಇಂಗ್ಲೆಂಡ್ ಇಂದ. ಆವಾಗ ಇಲ್ಲಿದ್ದು ಗುಡಿ ಕಲಿಕಾಯಕ್ಕೆ ಏನು ಇಲ್ಲದೆ ನಾಶ ಆಗಿಬಿಟ್ಟಿತ್ತು. ಏನು ಇಲ್ಲ, ಉದ್ಯೋಗ ಇಲ್ಲ, ಮಲೇರಿಯಾ ಬಂತು, ಕಾಯಿಲೆ ಬಂತು, ನೋಡುವ ಇಲ್ಲ. ಈಗಾದರೂ ಒಂದು ಕಡೆ ಅನ್ನ ಇಲ್ಲದಿದ್ದರೆ ರೇಷನ್ ತಂದು ಹಾಕ್ತಾರೆ, ಆವಾಗ ಕೇಳುವರಿಲ್ಲ, ಸತ್ತವನು ಸಾಯ್ತಾ ಇರಲಿ. ಬೆಂಕಿ ಜ್ವರ ಬಂತು, ರೋಡು ರೋಡು ರೋಡು ರೋಡು ಸಾಯ್ತಾ ಇದ್ರು, ಹುಳುವನ್ನು ಗತಿ ಇಲ್ಲ. ಗಾಂಧೀಜಿಯವರು ಚಳವಳಿ ಬರುವರ ಹೇಳುತ್ತಾ ಇದ್ರು ಅಷ್ಟೇ, ನಮಗೆ ರಿಯಾಯಿತಿ ಕೊಡಿ, ನಮಗೆ ಮುನ್ಸಿಪಾಲ್ಟಿ ಕೊಡಿ, ಅದು ಕೊಡಿ, ನಾವು ನಡೆಸುತ್ತೇವೆ ಅಂತ ಹೇಳಿದೆ. ಕಾರ್ಯತಃ ಮಾಡ್ತಿರಲಿಲ್ಲ. ಗಾಂಧಿಯವರು ಖುದ್ದು ಮಾಡಲಿಕ್ಕೆ ಶುರು ಮಾಡಿದರು. ಗಾಂಧಿ ತತ್ವ ಜನರಿಗೆ ಹಿಡಿದಿತ್ತು, ಕಾರ್ಯತಃ ಮಾಡಲಿಕ್ಕೆ ಶುರು ಹೇಳಿದ ಹಾಗೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರು.
1: ತುಂಬಾ ಸಂತೋಷ ಚಂಗಪ್ಪ ಅವರ, ಇಷ್ಟರವರೆಗೆ ತಾವು ತುಂಬಾ ಚಿತ್ರವತ್ತಾಗಿ ವಿವರವಾಗಿ ಹೃದಯಂಗಮವಾಗಿ ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ, ಇದಕ್ಕಾಗಿ ತುಂಬಾ ಧನ್ಯವಾದಗಳು. ನಿಮ್ಮ ಮಾತುಗಳನ್ನ ಸಂಬಂಧಪಟ್ಟವ್ರು ಕೇಳುವಂತಾಗಲಿ ಅಂತ ನಾವು ಆಕಾಶವಾಣಿ ಕೇಳುಗರ ಪರವಾಗಿ ಹಾರೈಸ್ತೀವಿ. ನಮಸ್ಕಾರ.
0: ತುಂಬಾ ಸಂತೋಷ.

0: ಕೇಳುವರೆ, ಮಲ್ಲಂಗಡ ಚೆಂಗಪ್ಪ ಅವರ ಈ ನೆನಪುಗಳು, ದುಃಖ ಹಾಗೂ ಹಿತವಚನವನ್ನ ಅರ್ಥ ಮಾಡಿಕೊಳ್ಳಬಲ್ಲ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮೆಲ್ಲರನ್ನು ಈ ಪ್ರಶ್ನೆ ಕಾಡುವಂತಾಗಲಿ ಎಂದು ಆಶಿಸಿ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
1: ಕೂಡ ನಿಂತ ನಿಂತ ಜನವ, ನಿಂತು ನಿಂತು ಸ್ವಾತಂತ್ರ್ಯ ಛಲಕ್ಕೆ ಬಲಿಯಾದ ವೀರ ಗಣವ, ಓ ಭಾರತ ಬಾಂಧವ.
2: ಇದುವರೆಗೆ ನೆನೆ ನೆನೆ ಆ ದಿನವ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಮಲ್ಲಿಂಗಡ ಚಂಗಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ.
1: ಭಾರತ ಬಾಂಧವ ನೆನೆ ನೆನೆ ಆ ದಿನವ.
2: ಪ್ರಸ್ತುತಪಡಿಸಿದವರು ಡಿಎಸ್ ನಾಗಭೂಷಣ.
3: ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು.

0: ಮುತ್ತಾಗಿತ್ತು, ಎರಡು ವರ್ಣದ ಮುತ್ತು ಎಡಬಾಲದಲ್ಲಿತ್ತು, ಮುತ್ತು ಕಂಡೆ ನವ್ವ ತಂಗಿ ನಾನೊಂದ.
1: ಪ್ರೀತಿಯ ಶ್ರೋತೃಗಳೇ, ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ
2: ಗೀತಮಾಧುರ್ಯ.
0: ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇ

0: ಮಂಡ್ಯ
1: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
2: ನಾಳೆ ಮಧ್ಯಾಹ್ನ 3 ಗಂಟೆಗೆ
3: ನೀವು ಹಾಡ್ತೀರಾ?
4: ಶರಣು ಶರಣು ವಯ ಗಣನಾಯ್ಕ ನಮ್ಮ ಕರುಣದಿಂದಲಿ ಕಾಯು ಗಣನಾಯ್ಕ
1: ಗೀತ ಮಾಧುರ್ಯ
2: ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ.
3: ದೂರವಾಣಿ ಸಂಖ್ಯೆಗಳು 0827222588 ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
4: ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಮುದ್ದಾಡಿದ ತಂಗಿ ಮರೆತ.
3: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ
2: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಇಂದು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು.
1: ಹಾಗಾದ್ರೆ ಭಾಗವಹಿಸ್ತೀರಾ ಅಲ್ವಾ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ?
5: ಶ್ರೋತೃಗಳೇ, ಈಗ ಸಮಯ 1:51:46. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಆತ್ಮೀಯ ಶ್ರೋತೃಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇನ್ನೇನು ಸ್ವಲ್ಪನೇ ಸಮಯ ಉಳಿದಿದೆಯಲ್ಲ, ಏನು ಮಾತಾಡ್ಬೋದು ಇವತ್ತು ಪ್ರಚಲಿತದಲ್ಲಿ ಅಂತ ಅನ್ಕೊಳ್ತಿದ್ದೀರಾ? ಹಾಂ, ಆಷಾಢ ಮುಗೀತು, ಶ್ರಾವಣ ಬಂದಿದೆ, ಹಬ್ಬಗಳ ಸರಮಾಲೆ, ನಾಳೆ ನಾಗರ ಪಂಚಮಿ, ಅಲ್ಲಿಂದ ವರಮಹಾಲಕ್ಷ್ಮಿ ವ್ರತ, ಹೀಗೆ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ. ಅದಿನ ಮುಂದಿನ ಪ್ರಚಲಿತದಲ್ಲಿ ನೀವು ಕೇಳ್ತಾ ಹೋಗ್ತೀರಾ. ಇಂದಿನ ಪ್ರಚಲಿತದಲ್ಲಿ ನಾವು ಸ್ವಲ್ಪ ಅಂದರೆ ಸ್ವಲ್ಪವೇ ಮಾತಾಡೋಕ್ಕಾಗೋದು. ಹಾಗಾಗಿ ಹಬ್ಬಗಳು ನಮ್ಮನ್ನು ಒಂದುಗೂಡಿಸುತ್ತೆ, ನಮ್ಮನ್ನು ಖುಷಿಯಾಗಿ ಇಡುತ್ತೆ, ಮನೆಯವರೆಲ್ಲ ಒಟ್ಟಾಗಿ ಆಚರಣೆ ಮಾಡಿ ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನು ತರುತ್ತೆ ಅಲ್ವಾ? ಖಂಡಿತ. ಈಗ ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತ ಅಳವಡಿಸಿರುವ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆ, ಗಾಯಕರು ಪಿ ಜಯಚಂದ್ರ ಮತ್ತು ವಾಣಿ ಜಯರಾಮ್ ಹಾಗೂ ಸಂಗಡಿಗರು.

ಮೈಯಾಲೆ ನಮ್ಮ ಆಡುಭಾಷೆಯಲ್ಲಿ ಜೋಕಾಲಿ ಅಂತಲೂ ಸಹ ಹೇಳ್ತೀವಿ. ಕಿರಿಯರಿಂದ ವೃದ್ಧರವರೆಗೆ ಖುಷಿ ಕೊಡುವಂಥದ್ದು ಉಯ್ಯಾಲೆ, ಹೌದಲ್ವಾ? ಅದರ ಮೇಲೆ ಕೂತ್ಕೊಂಡ್ರೆ ಅದು ದುಃಖ್ತಾ ಇರುವಾಗ, ನೋಕೊಳ್ತಾ ಇರುವಾಗ ಎಷ್ಟು ಖುಷಿ ಕೊಡುತ್ತೆ ಅಂದರೆ ತಣ್ಣನೆಯ ಗಾಳಿ. ನೋಡಿ, ಹಬ್ಬದಲ್ಲಿ ಸಂತೋಷ ಪಡಕ್ಕೆ ಈಗಿನ ಹಾಗೆ ಮೊಬೈಲ್ ಆಗಲಿ ಟಿ ವಿ ಆಗಲಿ ಯಾವುದೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಇಂತಹ ಆಟಗಳ ಮೂಲಕ ಪ್ರತಿಯೊಬ್ಬರು ಒಟ್ಟಾಗಿ ಆಚರಿಸ್ತಿದ್ರು. ಯಾವುದನ್ನು? ಹಬ್ಬಗಳನ್ನು. ಹಬ್ಬಗಳ ಆಚರಣೆ ಆದಮೇಲೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ನಿಧಾನವಾಗಿ ಎಲ್ಲರೂ ಸೇರಿ ಯಾವುದಾದ್ರೂ ಒಂದು ಜಾಗದಲ್ಲಿ ಸೇರಿ ಯಾವುದಾದರೂ ಒಂದು ದೊಡ್ಡ ಮರಕ್ಕೆ ಜೋಕಾಲಿಯನ್ನು ಕಟ್ಟಿ, ಉಯ್ಯಾಲೆಯನ್ನು ಕಟ್ಟಿ ಪ್ರತಿಯೊಬ್ಬರು ಅದರ ಮೇಲೆ ಕೂತ್ಕೊಂಡು ಇನ್ನೊಬ್ಬರು ದೂಕ್ತಾ ಹಾಡು ಹೇಳ್ತಾ ಇದ್ರು. ಅದರಲ್ಲಿ ಸ್ಪರ್ಧೆಗಳನ್ನು ಸಹ ಏರ್ಪಡಿಸ್ತಾ ಇದ್ರು ಅಲ್ವಾ? ಇದನ್ನು ನಾಳಿನ ಪ್ರಚಲಿತದಲ್ಲಿ ಕೇಳಿರುವಂತೆ ಈಗ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತ ಅಳವಡಿಸಿರುವ ಮಾನಸ ಸರೋವರ ಚಿತ್ರದ ಗೀತೆ, ವಾಣಿ ಜಯರಾಮ್, ಪಿ ಜಯಚಂದ್ರನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಈ ಗೀತೆಯೊಂದಿಗೆ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿಯ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಆಕಾಶವಾಣಿ ನಿಮಗೋಸ್ಕರ ಕೋರ್ತಾ ಇದೆ. ನಮಸ್ಕಾರ.

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರ.

0: ಸರ್ಕಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು, ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದು, ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿಧಾಮದ ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸೊನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ಧಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 2,50,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: 内だけ。
1: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು, ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆಗಸ್ಟ್ 18ರಂದು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಸಹಕಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲಿದ್ದಾರೆ. ಶಾಸಕರಾದ ಶಿವರಾಮ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಾಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ 10 ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಇದೀಗ ಕಾವ್ಯವಾಚನ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮ ಪ್ರಭುವಿನ ಜನನ. ವಾಚನ ಕೆ ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣಾಶಿಹಾರ್.
3: ಪಾರ್ವತಿಯ ತಾಮಸ ಕಳೆಯಾದ ಮಾಯೆ. ಪಾರ್ವತಿಯ ಆಜ್ಞೆಯಂತೆ ಭೂಮಿಯಲ್ಲಿ ಅವತರಿಸಿ ಬೆಳುವಲ ನಾಡ ಭೂಪಾಲ ಮಮಕಾರ ಮೋಹಿನಿ ದೇವಿಯರಿಗೆ ಮಗಳಾಗಿ ಜನಿಸಿದಳು. ದಿನ ದಿನಕ್ಕೆ ಬೆಳೆದು ಪ್ರಾಪ್ತ ವಯಸ್ಕ

ಆಗಿ ಸಕಲ ವಿದ್ಯಾಪಾರಂಗತಳಾದಳು. ವಯಸ್ಕಳಾದ ಅವಳಿಗೆ ಮಮಕಾರ ನೃಪಾಲ ವರನನ್ನು ಹುಡುಕುತ್ತಿದ್ದ. ರಾಜಗುರು ಅಹಂಕಾಚಾರ್ಯರ ಆದೇಶದಂತೆ ಮಾಯಾದೇವಿ ಶಿವನಲ್ಲಿ ಭಕ್ತಿ ಮಾಡಿ ಶಿವನೇ ಪತಿಯಾಗಬೇಕೆಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಇತ್ತ ಈಶ್ವರನ ಅವತಾರಿಯಾದಂತಹ ಅಲ್ಲಮಪ್ರಭು ಬಳ್ಳಿಗಾವಿಯಲ್ಲಿ ವಾಸಿಸುತ್ತಿದ್ದ ಸುಜ್ಞಾನಿ ನಿರಹಂಕಾರರಿಗೆ ಮಗನಾಗಿ ಹುಟ್ಟಿ ಬೆಳೆದು ಭಕ್ತರ ಉದ್ಧಾರಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಿದ್ದ. ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮಪ್ರಭು ಜನನ.

ಹಿಮವನತಿಗಳ ದೆಸೆವ ಚಂದ್ರನೋ ನೆಟ್ಟನಾಶ್ರಿತ ಭಕ್ಷ ಗುಣವಳಿದು ಮಿಸುಪ

ಇದುವರೆಗೆ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗವನ್ನು ಕಾವ್ಯ ವಾಚನ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ವಾಚನ ಮಾಡಿದವರು ಕೆ. ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣ್ಣ ಆಶಿಹಾಳ್.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗೀತಮಾಧುರ್ಯ.
2: ಗೀತಮಾಧುರ್ಯ
3: ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು
1: ವೈವಿಧ್ಯಮಯ ಗೀತೆಗಳ ಹೂರಣ ಕಾರ್ಯಕ್ರಮ ಗೀತಮಾಧುರ್ಯ.

0: ಗೀತಮಾಧುರ್ಯ.
1: ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಗೀತಮಾಧುರ್ಯ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನ ಆಧರಿಸಿದ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ಕರೆ ಮಾಡಲು ಸಂಖ್ಯೆಗಳು ಹೀಗಿವೆ: 08272228558, ಮತ್ತೊಂದು ಸಂಖ್ಯೆ 08272228129. ಇದೀಗ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್, ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ
2: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಪ್ರೀತಿಯ ನಮಸ್ಕಾರ ಕೂಡ. ಅವಿನಾಶ್, ಊಟ ಮಾಡಿದ್ರಾ?
1: ಆಯ್ತು ಮೇಡಮ್.
2: ಏನು ಊಟ?
1: ಊಟ ಅನ್ನ ಸಾಂಬಾರ್.
2: ಏನು ಸಾಂಬಾರ್?
1: ಹುರುಳಿಕಾಳು ಸಾಂಬಾರ್.
2: ಒಳ್ಳೆಯ ಒಂದು ಔಷಧೀಯ.
1: ಹೌದು
2: ಅಲ್ವಾ?
1: ಔಷಧೀಯ
2: ಕಾಳು, ಹುರುಳಿ ಕಾಳು. ತುಂಬ ಸಂತೋಷ ಆಯಿತು. ಒಂದು ವಿಶೇಷ ತಿನಿಸು.
1: ಹೌದು,
2: ಸಾಂಬಾರನ್ನು ನೀವು ನೆನಪಿಸ್ತೀರಿ. ಬೇರೆಯವ್ರಿಗೆ ನೀವು ವಿಶೇಷ ಏನು ಅಂತ ಕೇಳ್ತಾ ಇರ್ತೀರಾ?
1: ಹೌದು.
2: ವಿಶೇಷ ಅಂದರೆ ಏನು? ನೀವು ಚಿತ್ರ ಕಾವೇರಿಯಲ್ಲಿ ಕೇಳ್ತಾ ಇರ್ತೀರಾ.
1: ಹೌದು.
2: ಇವತ್ತು ಏನು ವಿಶೇಷ ಮೇಡಮ್ ಅಂತ ಕೇಳ್ತಿರ್ತೀರಾ?
1: ವಿಶೇಷ ಅಂತ ಹೇಳಿದ್ರೆ ಈಗ ವಿಶೇಷ ಅಡುಗೆಗಳಾಗಿರ್ಬೋದು, ಅಥವಾ ವಿಶೇಷ ವ್ಯಕ್ತಿಗಳನ್ನು ಮೀಟ್ ಮಾಡೋದಾಗಿರ್ಬೋದು, ಈ ರೀತಿ.
2: ಒಂದು ದೊಡ್ಡ ಮಾತಾಯ್ತು. ವಿಶೇಷ ವ್ಯಕ್ತಿಗಳನ್ನ ಭೇಟಿಯಾಗುವಂತಹದ್ದು,
1: ಇಷ್ಟವಾದ ವ್ಯಕ್ತಿಗಳನ್ನ.
2: ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅವಿನಾಶ್ ಹೇಳ್ತಾ ಇದ್ದಾರೆ ವಿಶೇಷ ವ್ಯಕ್ತಿಗಳನ್ನ ಭೇಟಿ ಮಾಡುವಂತಹದ್ದು ಈ ಸರತಿ ಸಾಲಿನಲ್ಲಿ. ಅಂದ್ರೆ ಹಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಶ್ರೋತೃಗಳು ದೂರವಾಣಿ ಹತ್ರನೇ ಕೂತ್ಕೊಂಡು ಅಥವಾ ಮೊಬೈಲ್ನಲ್ಲಿ ಹಾಡ್ತಾ ಇರ್ತಕ್ಕಂಥದ್ದು, ಹಾಡಲು ಪ್ರಯತ್ನ ಮಾಡೋದಕ್ಕೆ ಅಂತ ದೂರವಾಣಿ ಸಂಖ್ಯೆಯನ್ನ ಟೈಪ್ ಮಾಡ್ತಾ ಇರಬಹುದೇನೋ.
1: ಬಹುಶಃ
2: ಈಗಾಗಲೇ ಕೂಡ ನಾವು ಒಂದು ಸುಮಾರು ಒಂದು 4-5 ದಿನಗಳಿಂದ ಗೀತಮಾಧುರ್ಯದಲ್ಲಿ ನೀವು ಕೂಡ ಭಾಗವಹಿಸಿ ಅಂತ. ಇದರ ನಿಯಮಗಳು ಏನು ಅಂತ ಅಂದ್ರೆ, ಭಾವಗೀತೆಯನ್ನ ಹಾಡ್ತಾರೆ ಅಂತ ಅನ್ಕೊಳ್ಳೋಣ. ಅದರ ರಚನೆ, ಯಾಕೆ ಅಂದ್ರೆ ಸಾಹಿತ್ಯ ಅವ್ರ ಕೈಯಲ್ಲಿರುತ್ತೆ ಅಲ್ವಾ. ಈಗ ಬೆಳಿಗ್ಗೆ ಆದಂತಹ ಒಂದು ಪ್ರಮಾದ, ಒಂದು ಸಣ್ಣ ಪ್ರಮಾದ ಅಂತ ಅಂದ್ರೆ, ಈಗ ಯಾವುದೇ ಗೀತ ಸಾಹಿತ್ಯ ತಪ್ಪಾಗಿ ಹೋಗಬಾರದು.
1: ಹೌದು.
2: ನಮ್ಮ ಆಕಾಶವಾಣಿಯಲ್ಲಿ ಯಾವುದೇ ಒಂದು ಮಾಹಿತಿ, ತಪ್ಪು ಮಾಹಿತಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಶ್ರೋತೃಗಳು ಬೆಳಿಗ್ಗೆ ಕರೆಯನ್ನ ಮಾಡಿದ್ರು, ದಾ ಅಕ್ಷರ ಬಂದಾಗ ಒಬ್ರು ದೀಪಾವಳಿ ಹಾಡನ್ನ ಹಾಡಿದ್ರು, ಅದರ ಬಗ್ಗೆ ನಾವು ಸ್ವಲ್ಪ ಒಂದು ಮಾಹಿತಿಯನ್ನ ಕೊಡಬೇಕು. ಅದರಲ್ಲಿ ಆಕಾಶವಾಣಿ ಕೂಡ ಹಾಡ್ತು, ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು ಅಂತ. 1993 ಬಿಡುಗಡೆಯಾದಂತಹ ಮುದ್ದಿನ ಮಾವ ಚಿತ್ರದು. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹಂಸಲೇಖ ಅವರದು. ಈಗ ಒಂದು ಸಾಹಿತ್ಯವನ್ನು ತಪ್ಪಾಗಿ ಹಾಡಿದಾಗ ಅದಕ್ಕೊಂದು ವಿಷಾದ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಈ ಹಾಡಿನಲ್ಲಿ ಹೇಳಿದನ ಅಳಿಯ

0: ಮಾವ ಮಗುವಾದನು ಅಂತ ಬೆಳಗ್ಗೆ ಹಾಡುವಾಗ ತಪ್ಪಾಗಿ ಹಾಡಿದ್ದು ಯಾವುದು ಗೊತ್ತಾ? ಮಾವ ಮಗನಾದನು ಅಂತ.
1: ಸಾಹಿತ್ಯ ತಪ್ಪಾಯಿತು.
0: ಒಂದು ಸಾಹಿತ್ಯವನ್ನು ಬರೀಬೇಕಾದ್ರೆ ಕವಿ ಅಥವಾ ಸಾಹಿತಿಗಳು ಬಹಳಷ್ಟು ಜಾಗ್ರತೆಯನ್ನು ವಹಿಸಿ ಬರೆದಿರ್ತಾರೆ.
1: ಹೌದು.
0: ಹಾಗಾಗಿ ನಮ್ಮ ಶ್ರೋತೃಗಳಲ್ಲಿ ಒಂದು ಸಣ್ಣ ಮನವಿ ಅಂದರೆ, ಯಾವುದೇ ಈಗ ಕೆಲವರು ಜಾಗ್ರತೆ ವಹಿಸಿದ್ದೇನು ಗೊತ್ತಾ, ಒಂದೇ ಸಾಲ ಹಾಡಿ ನನಗೆ ಬರಲ್ಲ ಅಂತ ನಿಲ್ಲಿಸ್ಬಿಟ್ರು. ಈಗ ಒಂದು ವಾರಗಳ ಕಾಲ ಸಮಯ ಇರುತ್ತೆ, ಚಿತ್ರಚಿತ್ತಾರದಲ್ಲಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೀವಿ. 11 ಗಂಟೆಗೆ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೀವಿ, ಮತ್ತೆ 4:35ಕ್ಕೆ ಹಳೆಯ ಚಿತ್ರಗೀತೆಗಳು ನೆನಪು ನೀನಾದ, ಅದರಲ್ಲಿ ಕೂಡ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಒಂದು ಸಾಲು, ಒಂದು ಪೆನ್ನು ಅಥವಾ ಒಂದು ಪೆನ್ಸಿಲ್ ಬುಕ್ ಇಟ್ಕೊಂಡು ಒಂದು 2 ಸಾಲನ್ನು ಬರೆದಿಟ್ಕೊಂಡ್ರೆ ಇಂತಹ ಪ್ರಮಾದವನ್ನು ತಪ್ಪಿಸಬಹುದು, ಮತ್ತೆ ಮತ್ತೆ ಇದು ಪುನರಾವರ್ತನೆ ಆಗದಿರಲಿ ಅಂತ ಹೇಳ್ತಾ ಈ ಒಂದು ಪ್ರಮಾದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸೋಣ. ನೀವು ಕಲ್ತ್ಕೊಂಡ್ಬಂದಿದ್ದೀರಾ ಹಾಡು?

0: ಇಲ್ಲ ಮೇಡಮ್,
1: ಶ್ರೋತೃಗಳಿಗಾಗಿ
0: ಇಲ್ಲ,
1: ಶ್ರೋತೃಗಳಿಗಾಗಿ ಈ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಾ?
0: ಹೌದು, ಶ್ರೋತೃಗಳೇ ಶ್ರೋತೃಗಳ ಹಾಡನ್ನ ಕಾಯ್ತಾ ಇದ್ದೀನಿ ನಾನು ಕೂಡ. ಯಾಕಂದ್ರೆ ಕಾರ್ಯಕ್ರಮ
1: ಇದರಲ್ಲಿ ಕೆಲವರಿಗೆ ಭಾವಗೀತೆ ಇಷ್ಟ ಆಗುತ್ತೆ, ಭಾವ ತುಂಬಿ ಹಾಡುವಂತದ್ದು, ಇನ್ನು ಕೆಲವರಿಗೆ ಜನಪದ ಗೀತೆ ಧ್ವನಿ ಎತ್ತರಕ್ಕಿರುತ್ತೆ, ಅವರು ಹಾಡ್ತಾರೆ, ಅಲ್ಲಿ ಯಾರು ಇರಲ್ಲ, ಸುತ್ತ ಆರಾಮವಾಗಿ ಅವರು ಹಾಡಬಹುದು, ಮತ್ತೆ ಕೈಯಲ್ಲಿ ಸ್ಕ್ರಿಪ್ಟ್ ಇರುತ್ತೆ,
0: ಹೌದು,
1: ನೋಡ್ಕೊಂಡು ಹಾಡ್ತಾರೆ ಅಂತ ಒಂದು ನಂಬೋಣ. ಮತ್ತೆ ಜನಪದ ಗೀತೆಗೆ ಯಾವುದೇ ಒಂದು ಸಾಹಿತ್ಯ ಅಂತಂದ್ರೆ ಜನಪದ ಸಾಹಿತ್ಯಕ್ಕೆ ಬರಹಗಾರರು ಇರುವುದಿಲ್ಲ, ನಮ್ಮ ಜನಪದರೇ ಅದಕ್ಕೆ ಮೂಲ ಬರಹಗಾರರು. ಮತ್ತೆ ರಂಗಗೀತೆ ಕೂಡ ಹಾಡಬಹುದು, ಮತ್ತೆ ಸೋಬಾನೆ ಪದ ಹಾಡ್ತಾರೆ, ಅದನ್ನ ನೆನಪಿಸ್ಕೊಳಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಹಸಿರು ಚಪ್ರ, ಮತ್ತೆ ಮದುಮಗಳು, ಮತ್ತೆ ಬಳೆ, ಅದೆಲ್ಲ ಒಂಥರ ಅರಿಶಿನದ ನೀರನ್ನ ಹಾಕ್ತಾ ಇರ್ತಕ್ಕಂಥದ್ದು, ಅದೆಲ್ಲೋ ಒಂದು ಕಡೆ ಒಂದು ಹಾಡು ಕೇಳಿದಿರ, ಸೋ ಎನ್ನೀರೇ ಸೋಬಾನ ಎನ್ನೀರೇ ಅಂತ, ಸೋಬಾನೆ ಎನ್ನೀರೇ ಅಂತ
0: ಕೇಳಿದ್ವಿ,
1: ಅದು ಇಲ್ಲಿ ಕೇಳಿದೀವಲ್ವಾ ಆಕಾಶವಾಣಿ, ಅದನ್ನು ಕೂಡ ಹಾಡ್ತಾರೆ ಕೆಲವರಿಗೆ, ಅಂದ್ರೆ ಒಬ್ಬೊಬ್ಬರಲ್ಲಿ

0: ಬಳೆ ಅದೆಲ್ಲ ಒಂಥರ ಅರಿಶಿನದ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು, ಅದೆಲ್ಲೋ ಒಂದು ಕಡೆ ಒಂದು ಹಾಡು ಕೇಳಿದ್ರ, ಸೋ ಎನ್ನೀರೇ ಸೋಬಾನ ಎನ್ನೀರೆ ಅಂತ, ಸೋಬಾನೆ ಎನ್ನೀರೆ ಅಂತ
1: ಕೇಳಿದ್ವಿ,
0: ಅದು ಇಲ್ಲಿ ಕೇಳಿದೀವಲ್ವಾ ಆಕಾಶವಾಣಿ. ಅದನ್ನು ಕೂಡ ಹಾಡುತ್ತಾರೆ ಕೆಲವರಿಗೆ, ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ. ಆ ಕಲೆಯನ್ನು ಬಳಸಿಕೊಂಡು ನಮ್ಮ ಆಕಾಶವಾಣಿಯ ಗೀತ ಮಾಧುರಿಯ ವೇದಿಕೆಯಲ್ಲಿ ಅವರು ಹಾಡಿದ್ರೆ ನಿಜವಾಗಿ ಕೂಡ ಮನರಂಜನೆ ಎನ್ನುವಂತಹ ಪದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತಾ ಮೊಟ್ಟ ಮೊದಲ ಕರೆ ಯಾರ್ದು ನೋಡೋಣ.
1: ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಯಾರು ಹಗಲಿಂದ?
2: ನಾನು ಪುತ್ತೂರಿನಿಂದ ತಿಮ್ಮಪ್ಪ ಅಂತ ಹೇಳಿದ್ದೀನಿ.
1: ಪುತ್ತೂರಿನಿಂದ ತಿಮ್ಮಪ್ಪ ಅವರು?
2: ಹೌದು ಸರ್.
0: ತಿಮ್ಮಪ್ಪ ಅವರೇ, ಹಲೋ.
2: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್.
0: ಹಲೋ.
2: ನಮಸ್ತೆ. ನಮಸ್ತೆ ಮೇಡಮ್.
0: ಆ ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ.
2: ಹಲೋ, ನಮಸ್ತೆ ಮೇಡಮ್.
0: ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ಹಾ ನಮಸ್ತೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಗೀತ ಮಾಧುರ್ಯ ಕಾರ್ಯಕ್ರಮಕ್ಕೆ ಯಾವ ಹಾಡನ್ನ ಹಾಡ್ತೀರಿ, ಯಾವ ಗೀತೆಯನ್ನ ಹಾಡ್ತೀರಿ?
2: ಇದು ಒಂದು ಒಳ್ಳೆಯ ಗೀತ ಮಾಧುರ್ಯ ಒಂದು ಸಮಯ ಅಲ್ಲ ಮೇಡಮ್.
0: ಇಲ್ಲ, ಯಾಕೋ ಕೇಳಿಸ್ತಾ ಇಲ್ವಲ್ಲ. ಹಲೋ,
2: ಗಣಪತಿಯದ್ದು.
0: ಹಲೋ,
2: ಗಣಪತಿಯ ಒಂದು ಹಾಡನ್ನು ಹಾಡ್ತೇನೆ ಮೇಡಮ್.
0: ಜನಪದ ಗೀತೆ ಸಂತೋಷ ಹಾಡಿ.
2: ವಿಘ್ನೇಶ್ವರನ ಅದು ಮೌಷಿಕ ವಾಹನ ಮೋದಕ ಹಸ್ತ ಅಂತ ಉಂಟಲ್ಲ,
1: ಗಣಪತಿ ಹಾಡನ್ನ ಹಾಡ್ತಾರಂತೆ.
0: ಹಾಡಿ.
2: ಮೂಷಿಕ ವಾಹನ ಮೋದಕ ಹಸ್ತ.

0: ನಮ್ಮ ತಾರಗಳು.
1: ತಿಮ್ಮಪ್ಪ ಅವರೇ, ಆರಂಭದಲ್ಲಿ ಪ್ರಾರ್ಥನೆಯನ್ನ ನೀವು ಮಾಡಿದ್ರಿ ಅಂತ ನಾವು ಅಂದುಕೊಳ್ಳೋಣ. ಈ ಬಾರಿ ಗಣೇಶನ ಹಬ್ಬ ಬರ್ತಾ ಇದೆ ಅಲ್ಲ, ಹೇಗೆ ಆಚರಿಸ್ತೀರಿ?
0: ನಾವು ಮನೆಯಲ್ಲೆಲ್ಲ ಗಣಪತಿಯ ಇದು ಸ್ವತಃನಲ್ಲ ಇತ್ತು, ಅದಕ್ಕೆ ಅದಕ್ಕೆ ಇದು ಅಕ್ಕಿ ಹೀಗೆ ಮತ್ತೆ ಹಣ ಎಲ್ಲ ಇತ್ತು, ಬಿಳಿಯ ಬಟ್ಟೆಯನ್ನೆಲ್ಲ ಇತ್ತು, ಹೀಗೆ ಮಾಡ್ತೀವಲ್ಲ ಗಣಪತಿಗೆ ಚೌತಿಯಲ್ಲಿ. ಮತ್ತೆ ಎಲ್ಲುಂಡೆ ಮತ್ತೆ ಅಪ್ಪಕಡ್ಡೆ ಎಲ್ಲ ಇಡ್ತೇವೆ, ಇದು ಭಜನೆ ಎಲ್ಲ ಮಾಡಿ ಆಮೇಲೆ ಆರತಿ ಮಾಡಿ.
1: ಅಲ್ಲ, ಮಣ್ಣಿನ ಗಣಪತಿಯನ್ನ ಕೂರಿಸ್ತೀರಾ ಅಂತ?
0: ಇಲ್ಲ ಮೇಡಮ್, ನಾನು ನಾವು ಮನೆಯಲ್ಲಿ ಗಣಪತಿ ಇದು ಮಾಡುವುದಿಲ್ಲ, ದೇವರ ಪಟದಲ್ಲಿ ಪೂಜೆ ಮಾಡ್ತೇವೆ. ಅಂದ್ರೆ ಅದಕ್ಕೆ ಇಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರೆ ಹಾಕ್ಲಿಕ್ಕೆ ಜಾಗ ಇಲ್ಲ, ಮತ್ತೆ ನಾವು ಅದು ಎಲ್ಲಿಯಾದ್ರೂ ಈ ಕೆರೆ ಅಲ್ಲಿಗೆ ನದಿಗೆ ಎಲ್ಲ ಹಾಕಿದ್ರೆ ಅದು ಕಲುಷಿತ ಆಗ್ತದಲ್ಲ, ಅದಕ್ಕೆ ನಾವು ಅದನ್ನು ಮಾಡುದಿಲ್ಲ. ಹಿಂದೆ ದೇವಾಲಯಗಳಲ್ಲೆಲ್ಲ ಮಾಡ್ತಾ ಇದ್ರು ಮಣ್ಣಿನ ಗಣಪತಿ ಮಾಡಿ ಮತ್ತೆ ಒಳಗೆ ಬಿಡುವಂತದ್ದು, ಈಗ ನಿಲ್ಲಿಸಿದ್ದಾರೆ ಕೆರೆಗೆ.
1: ಅಲ್ಲ, ಹಿಂದೆ ಎಲ್ಲ ಬಣ್ಣದ ಗಣಪತಿಯನ್ನ ಪರಿಸರಕ್ಕೆ ವಿರುದ್ಧವಾಗಿರುವಂತಹ ಕಲುಷಿತಗೊಳಿಸುವಂತ, ನೋಡಿ ನೀವು ಒಳ್ಳೆ ಪದವನ್ನ ಕೊಟ್ರಿ, ಕಲುಷಿತಗೊಳಿಸುವಂತಹ ಗಣಪತಿಯನ್ನ ತಯಾರು ಮಾಡಿ ಅದನ್ನ ಕೆರೆ ಹೊಂಡಗಳಿಗೆ ಬಿಡ್ತಾ ಇದ್ರು. ಅಲ್ಲಿ ಜಲಚರ ಜೀವಿಗಳೇನಿತ್ತು ಮೃತ ಆಗ್ತಾ ಇದ್ವು, ಹಾಗಾಗಿ ಮಣ್ಣಿನ ಗಣಪತಿಯನ್ನ ಕೂರಿಸಿದ್ರೆ ಪರಿಸರಕ್ಕೆ ಏನಾದರೂ ನಾವು ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ರೆ ನಿಜವಾಗಿ ಸಹಾಯ ಆಗುತ್ತೆ ಪ್ರಕೃತಿ ಮಾತೆಗೆ.
0: ಈಗ ಅದಕ್ಕೆ ಎಲ್ಲ ಕಲ ಇದು ಪೈಂಟ್ ಎಲ್ಲ ಕೊಡುದಿಲ್ಲ, ಅವರು ಇದು ಬಣ್ಣ ಎಲ್ಲ ಕೊಡುದಿಲ್ಲ,
1: ಆದಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತೀರಾ?
0: ಅದಕ್ಕೆ ಪೂಜೆ ಮಾಡಿ ಮತ್ತೆ ಅದನ್ನು ಇದು ನದಿಗೆ ಕೂಡ ಬಿಡುದಿಲ್ಲ, ಅದಕ್ಕೆ ಒಂದು ಹೊಂಡ ತೆಗೆದು ಅದರಲ್ಲಿ ನೀರು ಹಾಕಿ ಅದರಲ್ಲಿ ಮುಳುಗಿಸಿ ಮತ್ತೆ ಅಲ್ಲಿ ಬಿಡ್ತಾರೆ ಮೇಡಮ್.
1: ನಿಜವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ, ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ನಮಸ್ಕಾರ.
0: ಈಗ ಒಂದು ಆರಂಭ ಒಂದು ಇದು ಮಾಡಿದೀರಿ, ಇದು ಒಳ್ಳೆ ಉತ್ತರೋತ್ತರಾಗಿ ಅಭಿವೃದ್ಧಿ ಆಗ್ಲಿ, ಮತ್ತೆ ಇದು ಈ ಕಾರ್ಯಕ್ರಮ ಯಾವಾಗಲೂ ನಿಲ್ಲಿರ್ಬೇಡ, ಅನಂತಾನಂತವಾಗಿ ನಡೆಯಲಿ ಎಂದೇ ನನ್ನ.
1: ತಾವೆಲ್ಲರೂ ಕೂಡ ನಿರಂತರವಾಗಿ ಭಾಗವಹಿಸಬೇಕು, ಮತ್ತೆ ಹೊಸ ಹೊಸ ಶ್ರೋತೃಗಳು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ, ಅವರೆಲ್ಲರಿಗೆ ಸ್ವಾಗತ. ಮತ್ತೊಮ್ಮೆ ನಮಸ್ಕಾರ ತಿಮ್ಮಪ್ಪ ಅವರೇ, ನಮಸ್ಕಾರ.
2: ಹಲೋ ಹಲೋ
1: ಹಲೋ ನಮಸ್ತೆ.
2: ಹಲೋ
3: ಹಲೋ
2: ನಮಸ್ತೆ, ಯಾರು ಹೋಗಿಲ್ಲಿಂದ?
3: ನಮಸ್ಕಾರ ಸರ್, ನಾನು ಸಕಲೇಶ್ಪುರದಿಂದ ಗಿರಿಜಾ.
2: ಸಕಲೇಶ್ಪುರದಿಂದ ಗಿರಿಜಾ ಅವರು.
1: ಗಿರಿಜಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಮೇಡಮ್ ಏನ್ ಚೆನ್ನಾಗಿ ಹಾಡು ಹೇಳ್ತೀರಾ ನೀವು, ತುಂಬಾ ಚೆನ್ನಾಗಿ ಹೇಳ್ತೀರಾ ಮೇಡಮ್.
1: ಅಲ್ಲ, ಈಗ ನೀವು ಹಾಡಿ ಅಂತ ಪ್ರೇರಣೆ ಕೊಡ್ತಾ ಇರೋದಷ್ಟೇ ಅಲ್ವಾ, ಎಲ್ಲರಲ್ಲೂ ಹಾಡುವಂತಹ. ಈಗ ಅವಿನಾಶ್ ತುಂಬಾ ಚೆನ್ನಾಗಿ ಹಾಡ್ತಾರೆ, ಆದ್ರೆ ಶ್ರೋತೃಗಳ ಹಾಡ್ಲಿ ಅಂತ ಬಾಯಿ ಬಿಡ್ತಾ ಇಲ್ಲ ಅವರು. ನೋಡಿ ಇವಾಗ ಮೆತ್ತಿಗೆ ಹೇಳ್ತಾರೆ ಹಲೋ ಅಂತ. ಅದಕ್ಕೆ ನೀವು ಹಾಡಿ, ಯಾವ ಹಾಡು ತಯಾರಿ ನಡೆಸಿದ್ದೀರಿ?
3: ನಾನು ಅವ್ರು ಹೇಳಿದ ಗಣಪತಿ ಹಾಡ ಹೇಳ್ತಾ ಇದ್ದೀನಿ, ಯಾಕೆ ಅಂದ್ರೆ ನೀವು ಕಾರ್ಯಕ್ರಮ ಶುರು ಮಾಡೋದ್ರಿಂದ ಈ ಕಾರ್ಯಕ್ರಮ ನಿರಂತರವಾಗಿ ಸುಸೂತ್ರವಾಗಿ ಮುಂದೆ ನಡೆದು.
1: ಅದೇ ಹಾಡು ಹಾಡ್ತೀರಾ?
3: ಅದಲ್ಲ, ಬೇರೆದು
1: ಹಾಡಿ ಹಾಡಿ
3: ಗಣಪತಿದು ಒಟ್ಟಿನಲ್ಲಿ
1: ಒಳ್ಳೇದಾಗ್ಲಿ ಹಾಡಿ.
3: ಪ್ರಭು

ವಿನಾಯಕ ಆಗಮ ವಂದ್ಯನೆ ವಿನಾಯಕ ಪ್ರಭೋ ಗಣಪತೇ ಪರಿಪಾಲಿಸು ಎಮ್ಮನು ನೀ ಸದಾ ಪ್ರಭೋ ಗಣಪತೇ.

0: ಗಿರಿಜಾರೆ,
1: ಏನು
0: ಬಹಳ ಆನಂದವಾಗಿ ವಿನಾಯಕನ ಹಾಡನ್ನ ಒಪ್ಪಿಸಿದಿರಿ ಮಡಿಕೇರಿ
1: ಅಂದ್ರೆ
0: ಆಕಾಶವಾಣಿಗೆ.
1: ಹಂಗೆ ಹಳೆ ಹಾಡುಗಳೆಲ್ಲ ಬರುತ್ತೆ ಮೇಡಮ್.
0: ಹಾಡಿ
1: ಮತ್ತೆ ಮಧುಮಗಳ ಹಸೆ ಕರೆಯೋದು, ಮಧುಮಗಳ ಹಸೆ ಕರೆಯೋದು,
0: ಮುಂದಿನ
1: ಮತ್ತೆ
0: ದಿನಗಳಲ್ಲಿ,
1: ಮಧುಮಗಳ ಹಸೆ ಹಾಡು
0: ಅಲ್ಲ
1: ಇದೆಲ್ಲ ಬರುತ್ತೆ.
0: ಗಿರಿಜಾರೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಾಡನ್ನ ಕಲಿತು ಹಾಡಿ. ತುಂಬಾ ಸಂತೋಷ ಆಯ್ತು.
1: ನಮ್ಮ ಅಮ್ಮ ಅವರೆಲ್ಲ ಹೇಳ್ಕೊಟ್ಟಿದಾರಲ್ಲ ಆ ಹಾಡು, ಹಿಂದಿನ ಹಾಡುಗಳೆಲ್ಲ ತುಂಬಾ ಬರುತ್ತೆ ಮೇಡಮ್ ನಂಗೆ.
0: ತುಂಬಾ ಧನ್ಯವಾದ, ಚೆನ್ನಾಗಿ ಹಾಡಿದ್ದೀರಿ. ನಮಸ್ಕಾರ.
1: ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಮೇಡಮ್. ಥ್ಯಾಂಕ್ ಯು.
0: ಧನ್ಯವಾದ. ನಮಸ್ಕಾರ.
2: ಹಲೋ
3: ಹಲೋ
2: ಹಲೋ, ನಮಸ್ತೆ. ಯಾರು ಹಾಗು ಎಲ್ಲಿಂದ?
3: ನಮಸ್ತೆ, ನಾನು ಮಡಿಕೇರಿಯಿಂದ ಪ್ರಶಾಂತ್ ಅಂತ.
2: ಮಡಿಕೇರಿಯಿಂದ ಪ್ರಶಾಂತ್ ಅವರು.
3: ಹೌದು.
2: ಯಾವ ಗೀತೆ ಕಲ್ತಿದ್ದೀರಿ ಇವತ್ತು?
3: ನಾನು ಯಾವ್ದು ಭಾವಗೀತೆ ಹಾಡ್ತೀನಿ.
0: ರಚನೆ
3: ಎಂ ಎನ್ ವ್ಯಾಸರಾವ್, ಸಂಗೀತ ಶ್ರೀ ಅಶ್ವತ್ ಅವರು.
0: ಹಾಡಿ.
3: ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲಿ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲಿ ಸೆರೆಯಾಗಿದೆ. ನಿನಗಾಗಿ ಕಾದು ಕಾದು ಪರಿತ

0: ಪ್ರಶಾಂತ್ ಅವರೇ,
1: ಮೇಡಮ್
0: ಯಾವುದೋ ಲೋಕಕ್ಕೆ ಕೇಳುಗರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ನಿಮ್ಮ ಹಾಡು ತುಂಬಾ ಚೆನ್ನಾಗಿ ಹಾಡ್ತೀರಿ. ನೀವು ಸಂಗೀತ ಅಭ್ಯಾಸ ಮಾಡಿದ್ದೀರಾ?
1: ಇಲ್ಲ ಇಲ್ಲ, ಸಂಗೀತ ಅಭ್ಯಾಸ ಮಾಡಿ ಹಿಂಗೆ ಹಾಡ್ತಾ ಇರ್ತೀನಿ.
0: ತುಂಬಾ ಚೆನ್ನಾಗಿ ಭಾವ ತುಂಬಿ ಹಾಡಿದ್ದೀರಿ. ಮತ್ತೆ ರಚನೆ ಮತ್ತೆ ಸಂಗೀತ ಎಲ್ಲವನ್ನು ಕೂಡ ಹೇಳಿದಿರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.
2: ಹಲೋ ಹಲೋ
1: ಹಲೋ, ನಮಸ್ತೆ ಸರ್.
2: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
1: ನಾನು ಕಾರ್ಕಳದಿಂದ ಪೂವಪ್ಪ ಮಾತಾಡಿದ್ದೇನೆ ಸರ್.
2: ಯಾರು?
1: ಕಾರ್ಕಳದಿಂದ ಪೂವಪ್ಪ ಮಾತಾಡಿದ್ದೇನೆ.
2: ಪೂವಪ್ಪ ಹೊಸ ಶ್ರೋತೃ ಅನ್ಸುತ್ತೆ.
0: ಹೊಸ ಶ್ರೋತೃ?
1: ಹೌದು ಸರ್, ಹೌದು.
0: ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಿ?
1: ನಾನು ಮನೆಯಲ್ಲಿ ಇರುದು ಸಾಧಾರಣ ಮೇಡಮ್, ಕೇಳ್ತಾ ಇದ್ದೇನೆ. ಒಮ್ಮೆ ನಿಮ್ಮ ಒಳ್ಳೇದು ಆಗ್ತದೆ, ಎಲ್ಲ ಪ್ರೋಗ್ರಾಮ್ ಕೇಳಲಿಕ್ಕೆ ಅಷ್ಟೊಂದು ಟೈಮ್ ಇಲ್ಲ. ಇವತ್ತೊಂದು ಕಾರ್ಯ ಸಿಕ್ಕಿದೆ.
0: ಓಹೋ, ಸಂಡೇ ಸ್ಪೆಷಲ್, ಸಮಯ ಮಾಡ್ಕೊಂಡು ಕೇಳ್ತೀವಿ. ಕೇಳಿದೀರಾ? ಮತ್ತೆ ದೂರವಾಣಿ ಕೂಡ ಸಂಪರ್ಕಕ್ಕೆ ಸಿಕ್ಕಿದೆಯಲ್ಲ.
1: ಹೌದು ಮೇಡಮ್.
0: ಮತ್ತೆ ಇವತ್ತು ಯಾವ ಹಾಡು ಹಾಡ್ತೀರಿ?
1: ನಾನೊಂದು ಭಕ್ತಿ ಗೀತೆ ಹಾಡ್ತೇನೆ ಮೇಡಮ್.
0: ಹಾಡಿ.
1: ಜಯತ್ತು ಜಯ ವಿಠಲ, ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದ ರಾಮ. ಜಯತ್ತು ಜಯ ವಿಠಲ, ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮದ ಭಾವವು ನೀನೆ. ಕನಸು ಮನಸ್ಸಿನ ಜೀವವು ಅಂತರಾತ್ಮ. ಅದು ಹೋಯ್ತು ಮೇಡಮ್.
2: ಸಾಹಿತ್ಯ ಮರ್ತೋಯ್ತಂತೆ.
0: ಓ, ಅಭ್ಯಾಸ ಮಾಡಿರ್ಲಿಲ್ವಾ? ಬೇಜಾರು ಮಾಡ್ಕೋಬೇಡಿ. ಆದ್ರೆ ನೀವು ಪ್ರಯತ್ನ ಮಾಡಿದ್ದೀರಲ್ಲ, ಅದಕ್ಕೆ ಧನ್ಯವಾದಗಳು. ಬಹಳ ದೂರದಿಂದ ಕರೆ ಮಾಡಿದಾರಲ್ವಾ? ಬಹಳ ದೂರದಿಂದ ಕರೆ ಮಾಡಿದ್ದೀರಿ. ಹೀಗೆ ಭಾಗವಹಿಸ್ತಾ ಇರಿ. ನಮಸ್ಕಾರ. ಧನ್ಯವಾದ ಸರ್.
2: ಹಲೋ
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
3: ನಾನು ಭಾಗಮಂಡಲ ಕೇರಂಗಲ ಗ್ರಾಮದಿಂದ ಕೋಡಿ ದರ್ಶನ್
2: ಪಾಲಕೃಷ್ಣ. ಯಾವ ಗೀತೆ ಕೇಳ್ತಿದ್ದೀರಿ ಇವತ್ತು ನೀವು?
3: ಪುರಂದರದಾಸರದೊಂದು ಹಾಡು ಅಂತ.
2: ಕೀರ್ತನೆನಾ?
0: ಹಾಡುವ ಅಂತ ಯೋಚನೆ ಮಾಡಿದ್ದಾರೆ. ಹಾಡೋದು ಬೇಡವೋ ಅಂತ ಈಗ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಏನ್ ಮಾಡೋದು ಈಗ ವಿನಾಶ್?
2: ಶ್ರೋತೃಗಾಗಿ ಇರುವ ಕಾರ್ಯಕ್ರಮ. ಹಾಡಿ
0: ಹಾಡಿ ಹಾಡಿ, ಸಂತೋಷ.

ನಾರಾಯಣನೆಂದು ಅಜಮಿಳನು ಕೈವಲ್ಯ ನಾರಾಯಣನೆಂದು ಅಜಮಿಳನು ಕೈವಲ್ಯ ಕೇಳಿದರೆವೋ ಸುದ್ದಿಯ ಕೇಳಿದರೇನು ನಾರಾಯಣ ಎನ್ನಿರೋ ಶ್ರೀನರಹರಿ ಪಾರಾಯಣ ಮಾಡಿರೋ ಕಾಶಿಗೆ ಹೋಗಲಿಕ್ಕೆ ಕವಡಿ ಪೊತ್ತು ಬೇಸತ್ತು ತಿರುಗಲಿಕ್ಕೆ ಕಾಶಿಗೆ ಹೋಗಲಿಕ್ಕೆ ಕವಡಿ ಪೊತ್ತು ಬೇಸತ್ತು ತಿರುಗಲಿಕ್ಕೆ

ಬಾಸುಂಬನೆ ವಾಸುದೇವನ ನಮ ಬಾಸುಂಬನೆ ಕ್ಲೇಶದೆಲೆ ಮುಂಬೋದು ಕ್ಲೇಶ ಮಾತ್ರವಿಲ್ಲ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ತೋರರ

0: ನಾರಾಯಣನೆಂದು ಅಜಮಿಳನು ಕೈವಲ್ಯ, ನಾರಾಯಣನೆಂದು ಅಜಮಿಳನು ಕೈವಲ್ಯ. ಸೇರಿದರೆಂಬೋ ಸುದ್ದಿಯ ಕೇಳಿ ಅರಿಯಿರೋ ನಾರಾಯಣ ಎನ್ನಿರೋ. ದಿನರ ಹರಿ ಪಾರಾಯಣ ಮಾಡಿರೋ.
1: ಹಲೋ
0: ಹಲೋ.
1: ಬಹಳ ಶ್ರದ್ಧೆಯಿಂದ ಪ್ರಯತ್ನಪಟ್ಟು ಹಾಡಿದ್ದೀರಿ. ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರೇನೋ ಧ್ವನಿಯಲ್ಲಿ ಕೇಳಿಸ್ತಾ ಇತ್ತು
0: ಸ್ವಲ್ಪ.
1: ತುಂಬಾ ಖುಷಿ ಆಯ್ತು ನೋಡಿ, ನೀವು ನಿಮ್ಮ ಸಂತೋಷ ನಮ್ಮೆಲ್ಲರಿಗೆ ಕೂಡ ಖುಷಿ ತಂದಿದೆ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮಸ್ಕಾರ.
0: ಒಂದೆರಡು ಮಾತಾಡ್ಬೋದ ಮೇಡಮ್?
1: ಹೇಳಿ, ಏನು ಅಭಿಪ್ರಾಯ?
0: ನಾನು ಆಕಾಶವಾಣಿಗೆ ಮೊದಲು ಬರ್ತಾ ಇದೆ ಮೇಡಮ್. ನಾನು
1: ಸರಿ
0: ಇದು ಸುಬ್ರಹ್ಮಣ್ಯ ಸರ್ ಇರುವಾಗ ಮತ್ತೆ ಶಾರದಾ ನಂಜಪ್ಪ.
1: ಯಾವ ಕಾರ್ಯಕ್ರಮ ನೀವು ಕೊಟ್ಟಿದ್ದೀರಿ?
0: ನಾನು ಜಾನಪದ ಗೀತೆ ಶೋಭಾನೆ ತುಂಬಾ ಕೊಟ್ಟಿದ್ದೇನೆ ಮೇಡಮ್.
1: ಯಾಕೆ ಈಗ ಬರ್ತಾ ಇಲ್ಲ ಅಂತ ಹೇಳ್ಬಹುದಾ?
0: ಈಗ ಬರ್ತಾ ಇಲ್ಲ ಮೇಡಮ್. ನಾನು
1: ಯಾಕೆ ಇಷ್ಟು ಚೆನ್ನಾಗಿ ಹಾಡ್ತೀರಿ, ಅವಕಾಶ ಇದೆ ಅಲ್ವಾ?
0: ಹೌದು.
1: ಮತ್ತೆ ಪ್ರಯತ್ನ ಮಾಡಿ ಬರ್ಲಿಕ್ಕೆ.
0: ಮೇಡಮ್ ನಮ್ಮಲ್ಲಿಗೆ
1: ಏನು
0: ಸುಬ್ರಹ್ಮಣ್ಯ ಸರ್?
1: ಹೌದು, ಎಸ್ ಸುಬ್ರಹ್ಮಣ್ಯ ಅಂತ
0: ಮಾಡ್ಕೊಂಡು ಹೋಗಿದ್ರು ಸರ್. ಹೋಗಿದ್ರು, ಮೊದ್ಲು ಬಂದಿದ್ರು ಮೇಡಮ್ ಅವರು.
1: ಏನ್ ಹೇಳಿ?
0: ಮಾಡ್ಕೊಂಡು ಹೋಗಿದ್ರ ಸುಬ್ರಹ್ಮಣ್ಯ ಸರ್ ಇರುವಾಗ ನಮ್ಮ ಮನೆಗೆ ಬಂದು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ರು ಮೇಡಮ್. ಆಗ ಅವರು ಇರುವಾಗ
1: ಅವಾಗೆಲ್ಲ ಅಲ್ಲೇ ಸ್ಥಳದಲ್ಲಿ ಬಂದು ರೆಕಾರ್ಡ್ ಮಾಡ್ಕೊಂಡು ಬರ್ತಾ ಇದ್ರು. ಈಗ ವ್ಯವಸ್ಥೆ ಇಲ್ಲ, ನೀವೇ ಬರ್ಬೇಕು, ಬಂದು ಒಂದು ಹಾಡನ್ನ ಹಾಡಿ ಅಥವಾ ಕಾರ್ಯಕ್ರಮ ಪ್ರಸ್ತುತ ಪಡಿಸಿ ಹೋಗ್ಬೇಕು. ಆ ರೀತಿ ಇದೆ. ರಜಾ ದಿನಗಳನ್ನ ಹೊರತುಪಡಿಸಿ ಸೋಮವಾರದಿಂದ ಶುಕ್ರವಾರದವರೆಗೆ 10 ಗಂಟೆಯಿಂದ 5 ಗಂಟೆ ಒಳಗಡೆ ಕಾರ್ಯಕ್ರಮದ ಮುಖ್ಯಸ್ಥರನ್ನ ಭೇಟಿ ಮಾಡಬಹುದು. ಬಂದು
0: ಮುಖ್ಯಸ್ಥರು ನಂಬರ್ ಇಲ್ಲಲ್ಲ ಮೇಡಮ್ ನಮ್ಮ ಹತ್ರ.
1: ಅಲ್ಲ, ನೀವು ಬರಬಹುದು ಆಕಾಶವಾಣಿಗೆ, ವಿಳಾಸ ಎಲ್ಲ ಗೊತ್ತಿದೆಯಲ್ಲ?
0: ಗೊತ್ತಿದೆ ಮೇಡಮ್.
1: ಖಂಡಿತ ಬನ್ನಿ, ಯಾವ್ದಕ್ಕೂ ಬೇಸರ ಮಾಡ್ಕೊಳ್ಬೇಡಿ.

0: ಏ ಮತ್ತೆ ಪ್ರಯತ್ನ ಮಾಡುತ್ತಲ್ವಾ ಜೇಡ, ಜೇಡ ಬಲೆಯನ್ನ ಎಣೆಯುವಾಗ ಅದೆಲ್ಲೋ ಅದು ಡ್ಯಾಮೇಜ್ ಆಯ್ತು ಅಥವಾ ಕಿತ್ತು ಹೋಯ್ತು ಗಾಳಿಗೆ ಹಾರಿ ಹೋಯ್ತು ಅಂತ ಅಂದಾಗ ಅದು ಪ್ರಯತ್ನ ಬಿಡಲ್ಲ. ನಿಮ್ ಹೆಸರೇನು ಹೇಳಿದ್ರಿ?
1: ನಂದು ಜಯಲಕ್ಷ್ಮಿ ಬಾಲಕೃಷ್ಣ.
0: ಹಾ, ಜಯಲಕ್ಷ್ಮಿ ಬಾಲಕೃಷ್ಣ ಅವರೇ, ನಿಮ್ಮ ಹವ್ಯಾಸಗಳೇನು?
1: ನಾನು ರೇಡಿಯೋ ಕೇಳುದು, ಮತ್ತೆ ಪೇಪರ್ ಓದುದು, ಮತ್ತೆ ಹೀಗೆ ಏನಾದ್ರು ಬತ್ತಿ ಗೀತೆ ಸೋಬಾನೆ ಜಾನಪದ ಗೀತೆ ಇದನ್ನೆಲ್ಲ ಹಾಕೊಂಡು ಇರೋದಷ್ಟೇ.
0: ಬನ್ನಿ ನಮ್ಮ ಆಕಾಶವಾಣಿಗೆ. ಮತ್ತೆ ಸಾಕಷ್ಟು ಶ್ರೋತೃಗಳು ಕೂಡ ಕರೆಯನ್ನ ಮಾಡ್ತಾರೆ. ಅವರು ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದ್ರೆ ಅಡುಗೆಯ ತಯಾರಿಯ ಬಗ್ಗೆ ಕೂಡ ಅವರು ಹೇಳ್ಬಹುದು. ಅಮ್ಮನ ಕೈ ಅಡುಗೆ ಅಂತ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ ಅಲ್ವಾ? ಯಾರೇ ಆಗ್ಲಿ ಶ್ರೋತೃಗಳಿಗೆ, ಅವರು ಬಂದು ಅವರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮವನ್ನು ನಾನು ಪ್ರಸ್ತುತ ಪಡಿಸ್ತೀನಿ ಅಂತ ಬರಬಹುದು. ಈಗಾಗಲೇ ನೀವು ಬಂದಿದ್ದೀರಿ, ನಮ್ಮ ಎಸ್ ಸುಬ್ರಹ್ಮಣ್ಯ ಅವರು ಅಲ್ಲಿ ಬಂದಿದ್ರು, ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ರಿ ಅಂದ್ರೆ ನಿಮ್ಗೆ ಆಕಾಶವಾಣಿಯ ನಿಯಮಗಳು ಗೊತ್ತಿರುತ್ತೆ ಅಲ್ವಾ? ತುಂಬಾ ಸಂತೋಷ.
1: ಮೊನ್ನೆ ಜಾನಪದ ಗೀತೆ ಎಲ್ಲ ಹಾಕಿದ್ರು ನಮ್ದು.
0: ಹೌದಾ, ಪ್ರಸಾರ ಆಯ್ತಾ?
1: ಹೌದು,
0: ತುಂಬಾ ಸಂತೋಷ ಆಯ್ತು. ಆಯ್ತು, ಸಾಕಷ್ಟು ಶ್ರೋತೃಗಳು ದೂರವಾಣಿ ಸಂಪರ್ಕ. ಧನ್ಯವಾದ, ನಮಸ್ಕಾರ.
2: ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಸ್ವಲ್ಪ ಸ್ಪಷ್ಟವಾಗಿ ಜೋರಾಗಿ ಮಾತಾಡ್ಬೋದಾ? ಸೌಮ್ಯ ಅವರು. ಯಾವ ಗೀತೆ ಕಲ್ತಿದ್ದೀರ ಇವತ್ತು?
3: ಜನಪದ ಗೀತೆ.
2: ಜನಪದ ಗೀತೆ ಹಾಡಿ.

0: ಹಲೋ,
1: ಹಲೋ ಹೇಳಿ.
0: ಹಾ ಸೌಮ್ಯ ಅವರೇ,
1: ಹೇಳಿ ಮ್ಯಾಮ್.
0: ನೀವು ತುಂಬಾ

0: ಸಣ್ಣ ಧ್ವನಿಯಲ್ಲಿ ಹಾಡ್ಬಿಟ್ರಿ. ಹಲೋ,
1: ಹಾ,
0: ಭಯನಾ? ಭಯನಾ? ಯಾಕಾಗಿ ಭಯ?
2: ಕಾಲ್ ಸಿಕ್ತಲ್ಲ ಅದಕ್ಕೆ ಭಯ.
0: ಅಲ್ಲ, ಬೆಳಿಗ್ಗೆನೂ ಕೂಡ ನೀವು ಕರೆ ಮಾಡಿದ್ರಿ ಅಲ್ವಾ? ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಹಲವರ ಕಣ್ಣಲ್ಲಿ ನೀರು ಬಂದಿರಬಹುದು ಅಂತ ಅನ್ಕೊಳ್ಳೋಣ. ತುಂಬ ಒಳ್ಳೆಯ ಹಾಡನ್ನ ಹಾಡಿದ್ದೀರಿ. ಸ್ವಲ್ಪ ನೀವು ರೇಡಿಯೋದಿಂದ ದೂರ ಬರಬೇಕು, ಆಗ ಕೇಳಿಸುತ್ತೆ ಸ್ಪಷ್ಟವಾಗಿ.
2: ಅಂದ್ರೆ ನೆಟ್ವರ್ಕ್ ಇರೋ ಪ್ರದೇಶದಲ್ಲಿ ಬಂದು ಮಾತಾಡಬೇಕು. ಅಂದ್ರೆ ಮಧ್ಯೆ ಹಾಡ್ಬೇಕಾದ್ರೆ ಕಟ್ಟು ಕಟ್ ಆಗ್ತಿತ್ತು.
1: ಯಾವ್ದು
0: ಹೇಳಿ?
1: ಹಗಲಿರುಳು ಅನ್ನೋದನ್ನ ಎದೆಯಲ್ಲಿ ಅಂತ ಹೇಳಿದ್ರು.
0: ಹೌದಾ? ಈಗ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಪ್ರಶಾಂತ್ ಅಂತ ಮಡಿಕೇರಿಯಿಂದ ಕರೆ ಮಾಡಿದ್ರು ಶ್ರೋತೃ. ಅವರು ನಿಮ್ಮ ಮಾತನ್ನ ಕೇಳಿ ಅವರು ಸರಿಪಡಿಸ್ಕೊಳ್ತಾರೆ,
2: ತಿದ್ಕೊಳ್ತಾರೆ.
0: ನೋಡಿ, ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ಧನ್ಯವಾದಗಳು ಸೌಮ್ಯ. ನಮಸ್ಕಾರ.
2: ಹಲೋ,
3: ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಾನು ಸುಳ್ಯ ತಾಲೂಕು ಕಾಲೇಟಿ ಗ್ರಾಮದಿಂದ ಶ್ರೀಧರ್ ಮಾತಾಡ್ತಾರೆ.
2: ಶ್ರೀಧರ್ ಅವರು, ಯಾವ ಗೀತೆ ಕಲ್ತಿದ್ದೀರಿ ಇವತ್ತು?
3: ನಾನು ಇವತ್ತು ಒಂದು ಭಾವಗೀತೆ ಹಾಡ್ತೇನೆ ಸರ್.
2: ರಚನೆ?
3: ರಚನೆ ಶಿವರುದ್ರಪ್ಪನವರು.
2: ಹಾಡಿ.
3: ಎದೆ ತುಂಬಿ ಹಾಡಿದೇನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೇನು ಅಂದು ನಾನು, ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು, ಕೇಳುವಿರಿ ಸಾಕೆ ನಗೆ ಅದುವೇ ಬಹುಮಾನ. ಇಂದು ನಾ ಹಾಡಿದರು ಅಂತೆಯೇ ಕುಳಿತು, ಕೇಳುವಿರಿ ಸಾಕೆ ನಗೆ ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೇನೋ ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಪ್ರತಿಗೆ ಕೇಳಲಿ ನಾನು.

0: ಕೇಳುವ ವಾರಿಯಾರೆಂದು ನಾ ಬಲ್ಲೆ ಅದರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಎದೆ ತುಂಬಿ ಹಾಡುವೆನು ಅಂದು ಮನವಿಟ್ಟು ಕೇಳುವಿರಿ ಅಲ್ಲಿ ನೀವು ಮನವಿಟ್ಟು ಕೇಳುವಿರಿ ಅಲ್ಲಿ ನೀವು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ನಮಸ್ಕಾರ ಸರ್. ನಮಸ್ಕಾರ,
2: ಧನ್ಯವಾದ. ಹಾಡಿದ್ರು ಅದೇ ರೀತಿ ಇವತ್ತು ಹಾಡಿದ್ದು ಎಲ್ಲರೂ ಕೇಳಿರ್ತಾರೆ.
1: ಒಂದು ಅಭ್ಯಾಸ ಮಾಡ್ತಾ ಇರ್ಲಿ ಮುಂದಿನ ವಾರದ ತನಕ. ನಮಸ್ಕಾರ ಸರ್.
2: ಹಲೋ ಹಲೋ
3: ಹಲೋ ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡ್ತೀರಾ?

0: ಅದು
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ.
0: ಯಾವ ಗೀತೆ ಇವತ್ತು?
1: ನಾನು ಭಕ್ತಿಗೀತೆ ಹಾಡ್ತೇನೆ ಸರ್.
0: ಭಕ್ತಿಗೀತೆ. ಹಾಡಿ.
1: ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ, ನಂಬಿದೆ ನಿನ್ನಯ ಚರಣ, ನಿಂದಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣಾಕರ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ಅಲಗಿರಿಯಲಿ ಬಂದ ಶನಿ ಅಡಗಿರಿಯಲಿ ನಿಂದ, ಕೊಲಲ ದನಿಯದೋ ಚಂದ, ಭಕ್ತರ ಕೂದಲೆ ಗೋವಿಂದ ಚಂದ. ತಿರುಪತಿ ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ಪಾಪ ವಿನಾಶಿನಿ ತಾನ ಪಾದದ ಕವೋ ತಾನ, ಪಾಪ ವಿನಾಶಿನಿ ತಾನ ಪಾದದ ಕವಿ ಪಾನ, ಪಾಪ ದೋಷಗಳ ನಿಧಾನ, ನನ್ನ ಪುರಂದರ ವಿಕಲನ ಜಾನ ಜಾನ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣ, ನಿನಗೇತಕ್ಕೆ ಬಾರದು ಕರುಣ.
0: ಸರಸ್ವತಿ ಅವರೇ, ಸುಸ್ತಾಗ್ಬಿಟ್ರಲ್ಲ, ಊಟ ಮಾಡಿದ್ರಾ? ಅಲ್ಲ, ಊಟ ಮಾಡಿದ್ರಾ ಅಥವಾ ಉತ್ಸಾಹದಲ್ಲಿ? ಅಲ್ಲ, ಉತ್ಸಾಹದಲ್ಲಿ ಸುಸ್ತಾಗ್ಬಿಟ್ರಾ ಅಂತ. ತುಂಬಾ ಖುಷಿಯಿಂದ ಹಾಡಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ
2: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಿರೋದು?
2: ನಮಸ್ಕಾರ, ನಾನು ಸತೀಶ್ ಕುಮಾರ್ ಅಂತ ಸರ್.
0: ಎಲ್ಲಿಂದ?
2: ಸಾಲಿಗ್ರಾಮ ಉಡುಪಿ.
0: ಸಾಲಿಗ್ರಾಮ ಉಡುಪಿಯಿಂದ. ಯಾವ ಗೀತೆ ಇವತ್ತು?
2: ನಾವು ಯಾವ್ದು ಹಾಡ್ಬೋದು ಸರ್?
0: ಯಾವುದು ಚಿತ್ರಗೀತೆಯನ್ನ ಹಾಡುವಂತಿಲ್ಲ, ಆದರೆ ಭಕ್ತಿ ಪ್ರಧಾನ ಚಿತ್ರಗೀತೆಗಳನ್ನ ಹಾಡಬಹುದು. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆಯನ್ನ ಚಿತ್ರಗೀತೆಗೆ ಅಳವಡಿಸಿಕೊಂಡಿರ್ತಾರೆ.
2: ಹೌದು,
0: ಅದನ್ನ ಭಕ್ತಿಗೀತೆಯಾಗಿ ಸ್ವೀಕರಿಸಬಹುದು. ಹಾಡಿ ಸರ್, ಯಾವ್ದು, ಭಾವಗೀತೆನಾ ಭಕ್ತಿಗೀತೆನಾ?
2: ಭಕ್ತಿಗೀತೆ
0: ಹಾಡಿ ಸರ್.
2: ಅದು ನಮ್ಮ ಗುರುರಾಯರದ್ದು.
0: ಹಾಡಿ.
3: ಒಂಬೆ ನಿಂದ ವೀಣೆಯನ್ನು

ಧ್ಯಾನದಲ್ಲಿ ಲೀನವಾಗಿ ಜೀವನಲಿಯಲಿ ನಾನು ಎಂಬ ಭಾವವಿಂದೆ ಕರಗಿ ಹೋಗಲಿ ನೀನೇ ಸರ್ವ

0: இருவ கண்டியன்று மீட்டலறிய மீட்டலறிய மீட்டலறிய.
1: ಧನ್ಯವಾದ ತಮಗೆ,
2: ವಂದನೆ,
1: ನಮಸ್ಕಾರ.
3: ಹಲೋ,
4: ಹಲೋ,
3: ನಮಸ್ತೆ, ಯಾರು ಮಾತಾಡ್ತಿರೋದು?
4: ನಮಸ್ತೆ, ನಾನು ಮನು ಅಯ್ಯಪ್ಪ ಅಂತ,
3: ವಿರಾಜಪೇಟೆಯಿಂದ. ಯಾವ ಗೀತೆ ಇವತ್ತು?
4: ಭಕ್ತಿ ಗೀತೆ ಹೇಳ್ಬೇಕು.
3: ಹೇಳಿ.
4: ಕಾಯಬೇಕು ಕಾಯಬೇಕು ಪ್ರಿಯ

ಸಂಗಳನು ಇಷ್ಟಿಷ್ಟು ಎಲ್ಲದ ಮುನ್ನ ಈರಡಿಯಾ.

0: يا بيكو يا بيكو شيتري ويكرمان.
1: ಮನೋರೆ,
0: ಹೇಳು.
1: ಆ ರಚನೆ ಯಾವುದು, ಯಾರ್ದು ಇದು?
0: ಇದು ಹಯವದನ ಭಜನೆಯಲ್ಲಿ ನಾವು ಹೇಳ್ತಾ ಇದ್ವಿ ಮ್ಯಾಮ್, ಹಾಗಾಗಿ ರಚನೆ ನಮ್ಮ ಗುರುಗಳನ್ನೇ ಕೇಳಬೇಕು.
1: ಹಾ ಹಾ ಹಾ ಹಾ ಸಾಮಾನ್ಯವಾಗಿ ಭಕ್ತಿ ಗೀತೆಗಳಿಗೂ ಕೂಡ ರಚನೆ ಇರುತ್ತೆ.
0: ಹೌದು ಹೌದು, ನಾನು ಬೆಳಿಗ್ಗೆ ಮ್ಯಾಮ್ ಕಾಲ್ ಮಾಡಿದ್ದೆ, ಸಿಗ್ಲಿಲ್ಲ ಅವರು.
1: ಸಂಗೀತ ಅಭ್ಯಾಸ ಮಾಡ್ತಾ ಇದ್ರಾ?
0: ಹೇಳಿ ಹೇಳಿ ಮ್ಯಾಮ್.
1: ಸಂಗೀತ ಅಭ್ಯಾಸ ಮಾಡ್ತಾ ಇದ್ರಾ?
0: ನಮ್ಮ ಗುರುಗಳ ಹತ್ರ ಹೋಗಿ ಅವ್ರು ಏನ್ ಹೇಳ್ಕೊಡ್ತಾರೆ ಅದನ್ನ ದಿನ ಹೋಗಕ್ ಆಗ್ತಿರ್ಲಿಲ್ಲ. ಅವ್ರ ಜೊತೆ ಭಜನೆಗಳಿಗೆಲ್ಲ ಹೋಗ್ತಿದ್ದೆ, ಹಾಗಾಗಿ ಅವ್ರು ಕಲಿಸ್ಕೊಟ್ಟೆ ಹಾಡಿದ್ದು.
1: ಅಲ್ಲ, ಒಂದು ಸಣ್ಣ ಪ್ರಶ್ನೆ ನಿಮಗೆ.
0: ಹೇಳಿ ಮ್ಯಾಮ್.
1: ಪ್ರತಿದಿನ ಭಜನೆ ಭಕ್ತಿಗೀತೆಯನ್ನ ಹಾಡುವಂತಹದ್ದು ಕೆಲವರ ಮನೆಗಳಲ್ಲಿ, ಅಲ್ಲ ಹಲವರ ಮನೆಗಳಲ್ಲಿ ಅಭ್ಯಾಸ ಇದೆ, ಸಂಜೆ ಆಗ್ತಾ ಇದ್ದ ಹಾಗೆ. ಯಾಕಾಗಿ ಆ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತೀರಿ ನೀವು?
0: ಭಗವಂತನ ದಿನಕ್ಕೊಮ್ಮೆ ಆದ್ರೂ ಪ್ರಶಾಂತವಾದ ಸ್ಥಳದಲ್ಲಿ ಕೂತು ನೆನೆಯಬೇಕು ಅಂತ ಅನ್ಕೊಳ್ತೀನಿ.
1: ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಗುರುಗಳ ಬಗ್ಗೆ ನೀವು ಹೇಳಿದ್ರಲ್ಲ, ಹಾಗಾಗಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಅಲ್ವಾ. ನಮ್ಮ ಸಂಸ್ಕೃತಿ ಸಂಸ್ಕಾರದಲ್ಲಿ ಪ್ರತಿದಿನ ಸ್ಮರಣೆ ಮಾಡುವಂತಹದ್ದು ಹಲವರ ಮನೆಗಳಲ್ಲಿ ನಾವು ಕಂಡಿದ್ದೇವೆ, ಹಾಗಾಗಿ ಈ ಪ್ರಶ್ನೆ ಇತ್ತು. ಧನ್ಯವಾದ ನಿಮ್ಮ ಪ್ರಯತ್ನಕ್ಕೆ, ಚೆನ್ನಾಗಿ ಹಾಡಿದ್ದೀರಿ. ನಮಸ್ಕಾರ.
2: ಹಲೋ
3: ಹಲೋ,
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಮಸ್ತೆ, ಸೋಮವಾರಪೇಟೆಯಿಂದ ನಾಗರಾಜ್.
2: ನಾಗರಾಜ್ ಅವರು, ಯಾವ ಗೀತೆ ಇವತ್ತು ಕಲ್ತಿದ್ದೀರಾ?
3: ಭಕ್ತಿ ಗೀತೆ ಹಾಡ್ಲಾ?
2: ಹ್ಮ್, ಹಾಡಿ.
1: ಹಾಡ್ಲಾ? ಅಲ್ಲ,
2: ಹಾಡ್ಲೇಬೇಕು,
1: ಭಕ್ತಿಯಿಂದನೇ ಹಾಡ್ಬೇಕು. ನಾಗರಾಜ್ ಅವರೇ, ಹಾಡಿ.
3: ವಕ್ರತುಂಡಾಯ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ ನಿರ್ವಿಘ್ನ ಕುರು ಮೇ ಸದಾ, ಪ್ರಣಮಾಮಿ.

0: ಹೌದು, ಈಗ ಆರಂಭದಲ್ಲಿ ಒಬ್ರು ಕಾರ್ಕಳದಿಂದ ಪೂವಪ್ಪ ಅಂತ ಮಾಡಿದ್ರು, ಜಯತು ಜಯ ವಿಠಲ ಅಂತ. ಇದು ಎ ಚಿ ಸದಾಶಿವಯ್ಯ ಅವರ ರಚನೆ. 1963 ಬಂದಂತಹ ಕನ್ನಡದ ಸಂತ ತುಕಾರಾಂ ಚಲನಚಿತ್ರದ ಪ್ರಸಿದ್ಧ ಭಕ್ತಿಗೀತೆ. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದಂಥವರು ವಿಜಯ ಭಾಸ್ಕರ್, ಮತ್ತು ಧ್ವನಿ ನೀಡಿದ್ದಂಥವರು ಡಾಕ್ಟರ್ ಪಿ ಬಿ ಶ್ರೀನಿವಾಸ. ಈ ಮಾಹಿತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇನ್ನು ನಮ್ಮ ಶ್ರೋತೃಗಳ ಭೇಟಿ ನಾಳಿನ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಹಲವರು ಹೇಳ್ತಾರೆ, ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಹೊಸ ಹೊಸ ಶ್ರೋತೃಗಳಿಗೆ ಯಾಕೆ ಅವರು ಅವಕಾಶವನ್ನು ಕೊಡಬಾರ್ದು ಅಂತ. ಹಾಗಾಗಿ ಶ್ರೋತೃಗಳು, ಹೊಸ ಹೊಸ ಶ್ರೋತೃಗಳಿಗೂ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ ಹೊಸ ಹೊಸ ಕಾರ್ಯಕ್ರಮಗಳಲ್ಲಿ, ಅವರಿಗೂ ಕೂಡ ಅವಕಾಶವನ್ನು ಕೊಡುವತ್ತ ಮನಸ್ಸು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಭಾಗವಹಿಸಿದಂತಹವರಿಗೆ ಮತ್ತು ಭಾಗವಹಿಸಲು ಪ್ರಯತ್ನಿಸಿದಂತಹವರಿಗೆ, ಏಕೆಂದರೆ ಸ್ವಲ್ಪ ದೊಡ್ಡ ದೊಡ್ಡ ಹಾಡುಗಳನ್ನು ಹಾಡುವಾಗ ಸಮಯ ಕಳೆದು ಹೋಗುತ್ತೆ. ಒಂದು ಸ್ವಲ್ಪ ಪ್ರಯತ್ನ ಪಡಬಹುದು, ಚಿಕ್ಕ ಚಿಕ್ಕ ಹಾಡುಗಳನ್ನು ಹಾಡಿದ್ರೆ ನಮ್ಮಂಥ ಶ್ರೋತೃಗಳಿಗೂ ಕೂಡ ಅವಕಾಶ ಸಿಕ್ಕಬಹುದು ಅಂತ ಮನಸ್ಸುಗಳು ಹೇಳ್ತಾ ಇದೆ. ದೊಡ್ಡ ಹಾಡನ್ನು ಆಯ್ಕೆ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ಈಗ ಪಲ್ಲವಿ ಅದಿಲ್ಲ, ಚರಣ ಅದಿಲ್ಲ, ಎರಡೆರಡು ಸಾರಿ ಹಾಡುವಾಗ ಸಮಯ ಹೋಗುತ್ತೆ. ಹಾಡಿನ ಆಯ್ಕೆಯಲ್ಲೂ ಕೂಡ ನಾವು ಸ್ವಲ್ಪ ಬುದ್ಧಿವಂತಿಕೆಯನ್ನ ಗುಡಿಸಿದ್ರೆ
1: ಇನ್ನೊಬ್ಬ ಶ್ರೋತೃ
0: ಅವರಿಗೆ ನಿಜವಾಗ್ಲೂ ಬೇಸರ ಆಗಿರತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನ ಸ್ವಲ್ಪ ಸ್ವಲ್ಪ ಕಲಿಯುತ್ತಾ ಹೋಗೋಣ. ಪ್ರಯತ್ನಕ್ಕಂತೂ ನಿಜವಾಗಿ ಧನ್ಯವಾದಗಳನ್ನ ಹೇಳೋಣ ಅವಿನಾಶ್.
1: ಅದೇ ರೀತಿ ಮುಂದಿನ ಗೀತ ಮಾಧುರಿಯ ಕಾರ್ಯಕ್ರಮ ಪ್ರಸಾರ ಆಗುವಾಗ ಭಕ್ತಿಗೀತೆ ಹಾಗೂ ಭಾವಗೀತೆಯ ರಚನೆಕಾರರನ್ನ
0: ಹೌದು ಅವರು ಬರ್ಕೊಳ್ಬಹುದು. ಸಮಯ ನೋಡಿ, ಒಂದು ವಾರಗಳ ಕಾಲ ಇರುತ್ತೆ.
1: ಹೌದು,
0: ನಿಜವಾಗಿ ಆಶ್ಚರ್ಯ ಆಯ್ತು, ಇಷ್ಟೆಲ್ಲ ಶ್ರೋತೃಗಳು ಬೇಗ ಕಲಿತು ಭಾಗವಹಿಸಿದ್ದಾರಲ್ಲ ಅಂತ.
1: ಹೌದು,
0: ತುಂಬಾ ಸಂತೋಷ ಆಗುತ್ತೆ. ಮತ್ತೆ ತಾಂತ್ರಿಕ ಸಹಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ,
1: ಇವತ್ತಿನ ಕಾರ್ಯಕ್ರಮದ ತಾಂತ್ರಿಕ ನಿರ್ವಹಣೆ ಬಿ ಕೆ ಲೋಕೇಶ ಹಾಗೂ ಸಿ ಮುರುಗೇಶ್.
0: ಇನ್ನು ನಮ್ಮ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರವನ್ನ ಹೇಳೋಣ.
1: ನಮಸ್ಕಾರ,
0: ಧನ್ಯವಾದ. ಇದುವರೆಗೆ
2: ಗೀತ ಮಾಧುರ್ಯ ವೈವಿಧ್ಯಮಯ ಗೀತೆಗಳ ಪೂರಣ ಕಾರ್ಯಕ್ರಮ ಪ್ರಸಾರವಾಯಿತು.
3: ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು.
2: ನಿರ್ವಹಣೆ ಎಂ ಶಕುಂತಲಾ.
3: ಎಲ್ಲ ಮರೆತು ಈ ಹಾಡ ಕೇಳುತ್ತಿಗ ನಿಮ್ಮ ಪ್ರೀತಿಗೆಂದು.
2: ಇದಾಗಿತ್ತು ಇಂದಿನ ಗೀತ ಮಾಧುರ್ಯ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ. ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ

0: ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
2: ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು, ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಸಮಯ 4:54 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ. ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು. ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು. ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ. ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ. ಹಸಿಮಣ್ಣು

0: ಗುರುವೇ ಕಲಿಸು, ಗುರುವೇ
1: ಕಲಿಸು, ಗುರುವೇ ಕಲಿಸು, ವಿದ್ಯೆಯ ಕಲಿಸು, ಗುರುವೇ ಕಲಿಸು.
2: ಗುರುಭ್ಯೋ ನಮಃ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಹಾಗೆಯೇ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಸ್ವಾಗತ.
3: ಇಂದು ಮುಂದುವರೆದ ಕಾರ್ಯಕ್ರಮವನ್ನು ಕೇಳೋಣ.
4: ಈಗ ಅಷ್ಟೂ ಮಕ್ಕಳ ನಡುವೆ ಹೇಳಿದಾಗ ಒಂದು ಮಗು ತನ್ನ ಪ್ರಾಣವನ್ನು ಕಳ್ಕೊಂಡಂತಹದ್ದು ಇತ್ತೀಚೆಗೆ ನಾವು ಗಮನಿಸಿದ್ದೀವಿ. ಅವನ ಒಂದು ಮನಸ್ಥಿತಿ ಯಾವ ರೀತಿ ಇತ್ತೋ, ಬೆಂಬಲವಾಗಿ ನಿಲ್ಲದೆ ಆ ಶಿಕ್ಷಕ ಆ ಮಗುವನ್ನು ಒಂದು ಪ್ರೀತಿಯಿಂದ ಸರಿದಾರಿಗೆ ತರಬಹುದಾದಂತಹ ಸಮಯವನ್ನು ಅವರು ಕಳೆದು ಹೋದಾಗ ಆ ಮಗುವಿನ ಪ್ರಾಣ ಪಕ್ಷಿ ಹಾರು ಹೋದಂತಹದ್ದು. ಇಲ್ಲಿ ಒಂದು ಸಂಕಟ ಎದುರಾಗುತ್ತೆ. ತಂದೆ ತಾಯಿಗೆ ಈ ಸಂಗತಿ ಗೊತ್ತಿರಲ್ಲ, ಶಿಕ್ಷಕನಿಗೆ ಮಾಡಬಹುದಾಗಿತ್ತು ಮಾಡಲಿಲ್ಲ, ವಿದ್ಯಾರ್ಥಿಗೆ ಆ ಕ್ಷಣದಲ್ಲಿ ನನಗೆ ಅವಮಾನ ಆಯಿತು ಅನ್ನೋದು ಒಂದಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಜವಾಬ್ದಾರಿ ಶಿಕ್ಷಕನದೇ ಅಂತ ಪೋಷಕರ ಸಲಹೆ ಏನು ಹೇಳ್ತೀರಿ ಅದಕ್ಕೆ?
5: ಅಂದರೆ ಮಕ್ಕಳನ್ನ ಮಾನಸಿಕವಾಗಿ ಸದೃಢ ಮಾಡಬೇಕು ಮೇಡಮ್. ಅದು ಹೊಗಳಿಕೆ ಆಗಲಿ ತೆಗಳಿಕೆ ಆಗಲಿ, ಈಗ ಯಾಕೆಂದರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತರಬೇತಿ ಪಡ್ಕೊಂಡೆ ಶಾಲೆಗೆ ಬಂದಿರ್ತಾರೆ. ಡಿ ಎಡ್ ಆಗಲಿ, ಬಿ ಎಡ್ ಆಗಲಿ, ಮಾಸ್ಟರ್ ಡಿಗ್ರಿ ಆಗಲಿ, ಮತ್ತೊಂದಾಗಲಿ, ಅಲ್ಲಿ ಸೈಕಾಲಜಿಯನ್ನು ಒಂದು ಸಬ್ಜೆಕ್ಟಾಗಿ ಖಂಡಿತವಾಗಿ ಓದಿರ್ತಾರೆ. ಅಲ್ಲಿ ಹೇಳ್ತಾ ಹೋಗ್ತಾರೆ ಮಕ್ಕಳಿಗೆ ಕಲಿಸಬೇಕಾದ್ರೆ ನೀವು ಯಾವ ತಂತ್ರಗಳನ್ನ ಬಳಕೆ ಮಾಡಬೇಕು, ಬೋಧನಾ ತಂತ್ರಗಳು ಹೇಳ್ತಾ ಹೋಗ್ತಿರ್ತಾರೆ. ಮಕ್ಕಳಿಗೆ ಬಹುಮಾನ ಮತ್ತು ಶಿಕ್ಷೆ, ಹೊಗಳಿಕೆ ಮತ್ತು ತೆಗಳಿಕೆ, ಇಲ್ಲಿ ಎರಡು ತಂತ್ರಗಳನ್ನ ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಮಾಡ್ಬೇಕು ನೀವು. ಈಗ ಕೆಲವು ಮಕ್ಕಳಿಗೆ ಪ್ರೈಸ್ ಕೊಟ್ಟಾಗ ಇನ್ನೊಂದಷ್ಟು ಅವನು ಮೋಟಿವೇಟ್ ಆಗಕ್ಕೆ ಇರ್ತಾನೆ. ಕೆಲವು ಮಕ್ಕಳೇನಾಗ್ತಾ ಇರುತ್ತೆ ಅಂತಂದ್ರೆ ಬೈದ್ರೆ ನನಗೆ ಬೈತಾರಲ್ಲ ಅನ್ನೋ ಭಯದಲ್ಲಿ ಬೇರೆ ರೀತಿ ತಪ್ಪುದಾರಿ ತುಳಿಯಬಹುದು. ಒಂದು, ಕೆಲವರು ಬೈತಾರೆ ಅನ್ನುವಂಥದ್ದು ಬಂದರೆ ಟೀಚರ್ ಬೈತಾರೆ ನಾನು ಈ ವರ್ಕ್ ಬೇಗ ಮುಗಿಸ್ಬೇಕು ಅನ್ನೋಂಥ ಭಾವನೆ ಎಲ್ಲಾದರೂ ಖಂಡಿತವಾಗಿಯೂ ಕೆಲವು ಮಕ್ಕಳು ಮಾಡಿರ್ತಾರೆ. ಯಾಕೆ ಎಲ್ಲ ಮಕ್ಕಳ ಮನಸ್ಥಿತಿ ಒಂದೇ ರೀತಿ ಇರಲ್ಲ, ಕೆಲವರು ಹೊಗಳಿಕೆಗೆ ಮೋಟಿವೇಟ್ ಆಗ್ತಾರೆ. ಆದರೆ ಯಾವ ಮಗುವಿಗೆ ಯಾವ ತಂತ್ರವನ್ನು ನಾನು ಬಳಕೆ ಮಾಡಬೇಕು ಅನ್ನೋದು ಶಿಕ್ಷಕನಿಗೆ ಗೊತ್ತಿರಬೇಕು.

0: ಅದನ್ನು ಅದು ಹೇಳ್ದಂಗೆ ಟ್ರೈನಿಂಗ್ನ ತಗೊಂಡಿದ್ದಾಗ ಆ ಟ್ರೈನಿಂಗ್ ಮುಖಾಂತರ ಅವರಿಗೆ ಅರಿವಿರುತ್ತೆ. ಅವರಿಗೆ ಆದರೂ ಕೂಡ ಇಲ್ಲೊಂದು ಸರ್ತಿ ಕಣ್ಣು ತಪ್ಪಿ ಆಗಿರುತ್ತೆ. ಈಗ ಅದನ್ನು ನಾವು ತಕ್ಷಣಕ್ಕೆ ಬಳಕೆ ಮಾಡಿರೋಕ್ಕಾಗಲ್ಲ. ಟೀಚರ್ಗೂ ನಾನು ಹಂಗೆ ಬರೆಯಬಾರ್ದು.
1: ಪ್ರತಿಯೊಂದು ಜೀವವೂ ಕೂಡ ಅಮೂಲ್ಯ,
0: ಅಮೂಲ್ಯನೇ, ಅಮೂಲ್ಯ ಖಂಡಿತವಾಗಿಯೂ. ಆದರೆ ತಕ್ಷಣಕ್ಕೆ ಏನು ಮಾಡಬಾರ್ದು, ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಹೌದು, ತಪ್ಪು ಮಾಡಿದ್ರೂ ಕೂಡ ಅದನ್ನು ಸಮಾಧಾನವಾಗಿ ನೋಡಿ ತಿನ್ನೋದು. ಅವನಿಗೆ ಅಲ್ಲಿ ಬೈಬೇಕಾ ಅಥವಾ ಹೊರಗಡೆ ಕರೆದು ಬೈಬೇಕಾ ಅಥವಾ ಎಲ್ಲರ ಮುಂದೆ ಬೈಯೋದು ನಾನು ಸರಿನಾ ಅನ್ನುವಂತ ಆಲೋಚನೆ ಶಿಕ್ಷಕ ಖಂಡಿತವಾಗಿ ಮಾಡಬೇಕಾದ ಅವಶ್ಯಕತೆ ಇದೆ.
1: ಬೈಯೋದು ಅನ್ನೋದೇ ಪದ ತಪ್ಪು ಅಂತ ಹೇಳ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ.
0: ಬೈಯೋ ಆದರೆ ನಾನು ಹೇಳ್ತಿರೋದು ಮಗುದು ತಪ್ಪಿದೆ ಅಂತೇಳಿ ಪೋಷಕರಿಗೂ ಗೊತ್ತಿದೆ, ಇಲ್ಲಿ ಟೀಚರ್ಗೂ ಗೊತ್ತಿದೆ, ಕ್ಲಾಸ್ ರೂಮಲ್ಲಿ ಇರುವಂಥ ಫ್ರೆಂಡ್ಸ್ಗಳಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿಯೂ ಕೂಡ ಅವನಿಗೆ ಸಪೋರ್ಟ್ ಮಾಡೋದು ತಪ್ಪಾಗಿರುತ್ತೆ.

ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ತಪ್ಪು ಮಾಡಿದಾಗ ಅಟ್ಲೀಸ್ಟ್ ಒಂದು ಸಲ ಎರಡು ಸಲ ಅವನನ್ನು ಪ್ರತ್ಯೇಕವಾಗಿ ಕರೆದು ಹೇಳಿದಾಗ ತಿದ್ಕೊಂಡ್ರೆ ಪರವಾಗಿಲ್ಲ. ತಿದ್ದಲಿಲ್ಲ ಅಂತ ಅಂದಾಗ ಅವನನ್ನು ತಪ್ಪು ಮಾಡಿದಾಗ ಕೆಲವು ಸಂದರ್ಭ ನಾವು ಶಿಕ್ಷಿಸ್ಬೇಕಾದ ಶಿಕ್ಷದ ಅಂದರೆ ಹೊಡೆಯೋದು ಬಡಿಯೋದು ಏನಟ ಅದು ಈ ಕ್ಲಾಸಿಂದ ಹೊರಗಡೆ ನಿಲ್ಲಿಸುವಂಥದ್ದು ಸಂಪೂರ್ಣವಾಗಿ ನಿಲ್ಲಿಸಿದಾಗಲೂ ಕೂಡ ಅವನಿಗೆ ಅವಮಾನ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ

0: ಮಕ್ಕಳ ಮನಸ್ಸು ಹೂವಿನಂಥದ್ದು. ಇತ್ತೀಚೆಗೆ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ನಾವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೀವಿ, ನೆನಪಿಸ್ಕೊಂಡ್ರೆ ತುಂಬ ಭಯಂಕರ, ಭಯಾನಕ ಕೂಡ. ಆ ಮಕ್ಕಳು ಅನ್ಯಾಯವಾಗಿ ಜೀವವನ್ನು ಕಳ್ಕೊಳ್ತಾ ಇರುವಾಗ ಸಮಾಜದ ಜವಾಬ್ದಾರಿ ಏನು ಅಂತ ಹೇಳ್ತೀರಾ ನೀವು?
1: ನಾನು ಹೇಳೋದ ಪ್ರಕಾರ, ನನಗಿದು ವಸತಿ ಶಾಲೆದ್ದು ಕಲ್ಪನೆ, ನನ್ನ ಪ್ರಕಾರ ಅದು ಶಿಕ್ಷಣ ತಜ್ಞರ ಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಅದು ಒಂದು ರೀತಿಯಲ್ಲಿ 90% ಭಾಗ ಅದು ತಪ್ಪು ಅಂತ ಹೇಳಿ ಅನ್ಕೊಳ್ತೀನಿ.
0: ಈಗ ಹಾಸ್ಟೆಲ್ ಹಾಕೋದ ಬಗ್ಗೆ ಏನು ಹೇಳ್ತೀರಿ?
1: ಹಾಸ್ಟೆಲ್ಗೆ ಈಗ 1-10 ತರಗತಿವರೆಗೆ, ಈಗ ಬಹುತೇಕ ವಸತಿ ಶಾಲೆಗಳೆಲ್ಲ ಪ್ರಾರಂಭವಾಗೋದು 6ನೇ ತರಗತಿಯಿಂದ. ಹತ್ತನೇ ತರಗತಿವರೆಗೆ ಇರುತ್ತೆ. 5ನೇ ತರಗತಿಯಿಂದ 6ನೇ ತರಗತಿಗೆ ಹೋಗ್ತಾ ಇರೋ ಮಗು ಇನ್ನೂ ನನ್ನ ಪ್ರಕಾರ ಅಷ್ಟು ಮೆಚ್ಯೂರ್ಡ್ ಆಗಿರಲಿಕ್ಕಿಲ್ಲ. 10ನೇ ತರಗತಿವರೆಗೂ ಹೋಗ್ತಾ ಇದೆ ಅಂತಂದ್ರೂ ಕೂಡ ಈಗಲೂ ಕೂಡ ಬಹುತೇಕ PUC ಓದ್ತಾ ಇರೋ ಮಕ್ಕಳಿಗೆ, ಡಿಗ್ರಿ ಹೋಗ್ತಾ ಇರೋ ಮಕ್ಕಳು ಕೆಲವೊಂದು ಸಂದರ್ಭದಲ್ಲಿ ಒಂದು ಒಳ್ಳೆ ನಿರ್ಧಾರ ಕೆಟ್ಟ ನಿರ್ಧಾರಗಳು ಅಥವಾ ಸರಿ ತಪ್ಪು ಯಾವುದು ಅನ್ನೋದು

0: ಗುರುತಿಸುವಂಥ ಸಾಮರ್ಥ್ಯ ತುಂಬ ಕಡಿಮೆ ಇರುತ್ತೆ. ಈ ಬಹುತೇಕ ಈಗ ಈ 2025-26 ಸಾಲಿನಿಂದ 1ನೇ ತರಗತಿ ಮಗು ಜಾಯ್ನ್ ಆಗಬೇಕಂದ್ರೆ 6 ವರ್ಷ ಕಂಪ್ಲೀಟ್ ಆಗಲೇಬೇಕು ಅನ್ನೋ ನಿಯಮ ಜಾರಿ ಇದೆ. 6 ವರ್ಷಕ್ಕಿಂತ ಕಡಿಮೆ ಆದರೆ ಮಗುನ 1ನೇ ತರಗತಿಗೆ ದಾಖಲು ಮಾಡೋಂಗಿಲ್ಲ. 6 ವರ್ಷ ಎಕ್ಸಾಕ್ಟ್ ಆಗಿರಲೇಬೇಕು, 6 ವರ್ಷದ ಮೇಲೆ ಏನಾದರೂ ಆಗಿರಲಿ, ಆದರೆ 6 ವರ್ಷದ 1 ದಿನ ಕಡಿಮೆ ಆದರೂ ಕೂಡ ಮಗುನ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಮಾಡಬಾರ್ದು ಅನ್ನೋದು 2025-26 ಸಾಲಿನಿಂದ ಅದು ಜಾರಿಯಲ್ಲಿ ಜಾರಿ ಆಗುತ್ತೆ ಕೂಡ. ಈಗ ಆ ರೀತಿ ಇದ್ದಾಗ 1ನೇ ತರಗತಿಗೆ ಮಗು ಈ ವಯಸ್ಸಿಗೆ ಸೇರ್ಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡುವಂಥ ಶಿಕ್ಷಣ ತಜ್ಞರು 5ನೇ ತರಗತಿಗೆ 6ನೇ ತರಗತಿಗೆ ಹೋಗ್ತಾ ಇರೋ ಮಗು ಸ್ವಂತಿಕೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ವಸತಿ ಶಾಲೆಯಲ್ಲಿ ಓದುವಂಥ ಜವಾಬ್ದಾರಿ ಅದಕ್ಕೆ ಇರುತ್ತೆ ಅನ್ನೋಂಥದ್ದು ತಪ್ಪಾಗುತ್ತೆ. ಅದು ಯಾವ ಆಧಾರದಲ್ಲಿ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಈಗ ವಸತಿ ಶಾಲೆಗಳು ಅಂತಂದಾಗ ಕೆಲವೊಂದು ವಸತಿ ಶಾಲೆಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ, ಸ್ವಂತ ಕಟ್ಟಡ ಕೆಲವು ವಸತಿ ಶಾಲೆಗಳಿಗಿಲ್ಲ. ಬಹುತೇಕ ಅದು ಎಷ್ಟು ಶಾಲೆಗಳಿಗೆ ಎಷ್ಟು ಪರ್ಸೆಂಟ್ ಇಲ್ಲ, ಎಷ್ಟು ಪರ್ಸೆಂಟ್ ಶಾಲೆಗಳು ಸ್ವಂತ ಕಟ್ಟಡದಲ್ಲಿ ಇದಾವೆ ಅನ್ನೋದು ಗೊತ್ತಿಲ್ಲ, ಆದರೆ ಬಹುತೇಕ ಬಾಡಿಗೆ ಕಟ್ಟಡಗಳಲ್ಲಿ ನಾನು ನಡೆಯೋದನ್ನು ನೋಡಿದ್ದೀನಿ. ಅಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಇರಲಿಕ್ಕೆ, ಜೊತೆಗೆ ಮಗು ಬೆಳಗಿನಿಂದ ಸಂಜೆ ತನಕ ಅಥವಾ ಸಂಪೂರ್ಣವಾಗಿ ದಿನ 24 ಗಂಟೆ ಶಾಲೆಯಲ್ಲೇ ಉಳಿಯೋದ್ರಿಂದ ಶಾಲೆ ವಾತಾವರಣ ಬಿಟ್ಟು ಬೇರೆ ಇನ್ನೇನು ಕೂಡ ಮಗುಗೆ ಸೌಲಭ್ಯ
1: ಅಂದ್ರೆ ಮಗುವಿಗೆ ಒಂಟಿತನ ಅನ್ನೋದು ಕಾಡುತ್ತೆ. ಅಂದ್ರೆ ನಾವು ಮಗುವಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು, ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ
0: ಮಗುವಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು. ವಸತಿ ಶಾಲೆಗಳು ಬೇಡ ಅಂತ ಹೇಳ್ತಿಲ್ಲ, ವಸತಿ ಶಾಲೆಯಲ್ಲಿ ಓದಲಿಕ್ಕೆ ಒಂದು ನಿರ್ದಿಷ್ಟವಾದಂತಹ ವಯಸ್ಸು ಮಗು ಸ್ಥಿತಿ ಏನಾಗುತ್ತೆ ಅಂತ ಹೇಳುವಂತ ಈಗ ಸರ್ಕಾರವೇ ವಸತಿ ಶಾಲೆಗಳನ್ನ
1: ಈಗ ಅನಿವಾರ್ಯ ಕಾರಣಗಳಿದ್ದಾಗ ಸರ್ ಅನಿವಾರ್ಯ ಕಾರಣಗಳು ಅಂತ ಬಂದಾಗ ಸಮಸ್ಯೆ, ಆ ಸಮಸ್ಯೆಯ ಕಾರಣಗಳಿಂದ ಆ ತಾಯಿಗೆ ನಿಭಾಯಿಸೋದು ಕಷ್ಟ ಅನ್ನೋ ಕಾರಣಕ್ಕೆ ವಸತಿ ಶಾಲೆಗಳ ಮೊರೆಯನ್ನು ಹೋಗ್ತಾರೆ. ಹಾಗಾಗಿಯೇ ಸಮಾಜದಲ್ಲಿ ಆ ಕೇಂದ್ರಗಳು ಸ್ಥಾಪಿತ ಆಗಿದೆ ಅಂತ ಹೇಳ್ಬೋದು.
0: ಅದು ಒಂದು ನನ್ನ ಸಲಹೆ ಏನಪ್ಪ ಅಂದರೆ ವಸತಿ ಶಾಲೆಯಲ್ಲಿ ಒಂದು ಮಗುಗೆ ಏನು ಖರ್ಚು ಮಾಡ್ತಾರೆ ಈಗ ಅಲ್ಲಿ ನೋಡ್ಕೊಳ್ಳೋಕೆ ವಾರ್ಡನ್ನಿಗಾಗ್ಬೋದು, ಊಟಕ್ಕಾಗ್ಬೋದು, ಮಗು ಬಟ್ಟೆಗೆ, ಪುಸ್ತಕಗಳಿಗೆ ಎಲ್ಲವೂ ಸಂಪೂರ್ಣ ಸರ್ಕಾರ ಒದಗಿಸ್ತಾ ಇದೆ, ಅದು ಸಂತೋಷನೇ. ಆದರೆ ಅದೇ ಸೌಲಭ್ಯಗಳನ್ನ ಸರ್ಕಾರಿ ಶಾಲೆಯಲ್ಲಿ ಮಗು ಮನೆಯಿಂದ ಹೋಗಿ ಶಾಲೆಗೆ ಹೋಗಿ ಮತ್ತು ಮನೆಗೆ ಬಂದು ತಂದೆ ತಾಯಿಗಳ ಜೊತೆ ಕಲಿಯೋದಕ್ಕೆ ಏನು ಬೇಕಾಗುತ್ತೆ ವ್ಯವಸ್ಥೆ, ಅದೇ ವ್ಯವಸ್ಥೆನ ಸ್ಕಾಲರ್ಶಿಪ್ ರೂಪದಲ್ಲಿ ತಂದೆ ತಾಯಿಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಅದನ್ನು ಮಾಡಿ
1: ಅಲ್ಲ. ಈಗ ಸಮಸ್ಯೆಗಳು ಅಂತ ಬಂದಾಗ ನಿಭಾಯಿಸೋದು ಕಷ್ಟ ಅಂತ ಅವರು ವಸತಿ ಶಾಲೆಗಳಿಗೆ ಹಾಕ್ತಾರೆ.
0: ನಿಭಾಯಿಸೋದು ಕಷ್ಟ ಬಹುತೇಕ ಮ್ಯಾಕ್ಸಿಮಮ್ ಮಕ್ಕಳನ್ನ ನಿಭಾಯಿಸೋದು ಅಂತಂದ್ರೆ ಹಣದ ವಿಚಾರವೇ ಮಾಡಿ, ಬೇರೆ ಯಾವ ರೀತಿಯಲ್ಲೂ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದು ಇಲ್ಲ ಒಂದ್ ಕಡೆ ಸರಿ ಆಗ್ಬೋದು. ಮಗುನ
1: ಅಲ್ಲ ಅಕಾಲಿಕ ಮೃತ್ಯುವಿಗೀಡಾಗಿ ತಂದೆನೋ ತಾಯಿನೋ ತೀರ್ಕೊಂಡಾಗ ಆ ಸಮಯ ಸಂದರ್ಭ ಅಂತ ಬಂದಾಗ ನಿಜಕ್ಕೂ ಇದು ಒಂದು ನೋವಿನ ಸಂಗತಿ. ಯಾವ ಮಕ್ಕಳಿಗೂ ಕೂಡ ಆ ಪರಿಸ್ಥಿತಿ ಬರಬಾರ್ದು. ಆ ಸ್ಥಿತಿ ಒಂದು ಶೋಚನೀಯ ಸ್ಥಿತಿ ಅದು ಅಲ್ವಾ. ಅಂತಹ ಸ್ಥಿತಿ ಬಂದಾಗ ವಸತಿ ಶಾಲೆಗಳಿಗೆ ಆ ಮಕ್ಕಳಿಗೆ ಪ್ರವೇಶವನ್ನು ಕೊಡಿಸ್ತಾರೆ. ಒಂಟಿಯಾಗೇ ಬೆಳೆಯುತ್ತೆ ಅನ್ನೋದು ನಮ್ಮೆಲ್ಲರಿಗೆ ಅರ್ಥ ಆಗಬಹುದು. ಆ ಮಗುವಿಗೆ ಪ್ರೀತಿಯನ್ನು ಕೊಡುವಲ್ಲಿ ದೊಡ್ಡವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ, ಸಮಯವನ್ನು ಕೊಡ್ತಾರೆ ಆ ಮಕ್ಕಳ ಜೊತೆ ಅನ್ನೋದು ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಮಗುವಿನ ಭಾವನೆಗಳು, ಆಸೆ ಆಕಾಂಕ್ಷೆಗಳು ಸಹಜವಾಗಿ ಬೆಳೆಯುವಂತಹ ಒಂದು ಮನಸ್ಥಿತಿ ಇಲ್ಲವಾಗಬಹುದಾ ಅಂತ.
0: ಖಂಡಿತವಾಗಿಯೂ ಅದು ವಾತಾವರಣ ಆಗಿರಲಿ.

0: ತಂದೆಗೆ.
1: ಹ್ಮ್
0: ಇಲ್ಲಿ ಬರೀ ಮಕ್ಕಳು ಮಾತ್ರ ಸಮಸ್ಯೆ ಅನುಭವಿಸಲ್ಲ, ಮಕ್ಕಳನ್ನ ಬಿಟ್ಟು ತಂದೆ ತಾಯಿಗಳು ಕೂಡ ಅಷ್ಟು ಸಫರ್ ಮಾಡ್ತಾರೆ ಖಂಡಿತ. ಯಾಕೆಂದ್ರೆ ಯಾವ ತಾಯಿ ಕೂಡ ಅಥವಾ ಯಾವ ತಂದೆ ಕೂಡ ತಮ್ಮ ಮಕ್ಕಳನ್ನ ಸಂಪೂರ್ಣವಾಗಿ ಶಾಲೆಯಲ್ಲೇ ಬಿಟ್ಟು ಮನೆಯಲ್ಲೇ ನಾನು ಖುಷಿಯಾಗಿರ್ತೀನಿ ಅನ್ನೋದು ಸುಳ್ಳು.
1: ಆದರೆ ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಬೇಕು ಮಾತಿನಲ್ಲಿ ಅಂದಾಗ ಮಕ್ಕಳು ತುಂಬ ಹಠ ಮಾಡ್ತಾರೆ ಅಂತ ಒಂದು ರೆಸಿಡೆನ್ಷಿಯಲ್ ಶಾಲೆಯನ್ನು ಹುಡುಕಿ ಅಲ್ಲಿ ಸರಿ ಹೋಗ್ತಾನೆ ನನ್ನ ಮಗ ಅನ್ನೋ ಕನಸು ಪೋಷಕರದು.
0: ಬಹುತೇಕ ಅದು ಆ ರೀತಿ ಸರಿ ಹೋಗುವಂಥ ಮಕ್ಕಳ ಸಂಖ್ಯೆ ಕಡಿಮೆನೇ ಮೇಡಮ್. ಯಾಕೆಂದರೆ ಮಗು ಅಟಮಾರಿತನದಲ್ಲೇ ಬೆಳೆದಿದೆ ಅಂತಂದಾಗ ತಂದೆ ತಾಯಿಗಳ ಮಾತನ್ನೇ ಅವನು ಕೇಳ್ತಾ ಇಲ್ಲ, ಶಿಕ್ಷಕರ ಮಾತನ್ನು ಕೇಳ್ಬೋದು ಅನ್ನೋಂಥ ನಂಬಿಕೆಯಲ್ಲಿ ಹಾಕಿರ್ತಾರೆ ಹೌದು. ಆದರೆ ಅಲ್ಲೂ ಕೂಡ ಆತನಿಗೆ ಒಂದು ದಿನ ಎರಡು ದಿನ ಕೇಳಿದ ಮೇಲೆ ಏನಂತದ್ದು ಮತ್ತಿದೆ ಅಥವಾ ಟೀಚರ್ನ ಒಳ್ಳೆತನನ ಇವನು ಕೆಟ್ಟದಾಗ ಕೂಡ ಉಪಯೋಗಿಸ್ಕೋಬೋದು. ಯಾಕೆಂದ್ರೆ ತುಂಬ ಸ್ಮೂತಾಗಿ ಹೇಳ್ತಾ ಇರ್ತಾರೆ, ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತೇಳಿ. ಅಥವಾ ಅವನೇನು ಹೇಳಿದ್ರು ಒಂದಂತಕ್ಕೆ ಎಸ್ ಬದಲಾಗಲಿ ಅನ್ನೋವಂಥ ಉದ್ದೇಶದಿಂದ ಅವನು ಹೇಳ್ತಾ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಅದನ್ನು ಹಂಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತೇಳಿ ಸಮಾಧಾನವಾಗಿ ಹೇಳುವಂಥ ಶಿಕ್ಷಕರ ಒಳ್ಳೆ ಮನಸ್ಸನ್ನು ಕೆಟ್ಟದಾಗ ಉಪಯೋಗಿಸ್ಕೊಳ್ಳೋ ಸಾಧ್ಯತೆಯೇ ಜಾಸ್ತಿ. ಇವತ್ತು ಹೌದು ಹೇಳ್ತಾರೆ ಬದಲಾಗ್ತಾನೆ ಅನ್ನೋಂಥದ್ದು, ಎಷ್ಟು ಮಕ್ಕಳು ಬದಲಾಗಿರ್ಬೋದು ಅಂತ. ಬದಲಾಗಿರೋ ಮಕ್ಕಳು ಎಷ್ಟು ಜನ ಇದ್ದಾರೆ, ಬದಲಾಗಿ ಒಳ್ಳೆ ಬೆರಳೆಣಿಕೆ ಬದಲಾಗಿಲ್ಲ ಅಂತ ಹೇಳಿ.
1: ಅಂದರೆ ತಂದೆ ತಾಯಿ ಜವಾಬ್ದಾರಿನೇ ಮಕ್ಕಳನ್ನ ತಿದ್ದುವಂಥದ್ದು.
0: ಯಾಕೆಂದ್ರೆ ತಂದೆ ತಾಯಿಗಳ ಉದ್ದೇಶವೇ ಅದು, ಯಾಕೆಂದ್ರೆ ಅವ್ರದ್ದೇ ಜೀನ್ಸ್ ಆಗಿರೋದ್ರಿಂದ ಅದೇ ವಂಶವಾಹಿ ಆಗಿರೋದ್ರಿಂದ ತನ್ನ ಮಗು ಏನ್ ಬೇಕು ಏನ್ ಬೇಡ ಅನ್ನೋಂಥದ್ದು ತಂದೆ ತಾಯಿಗಳಿಗಿಂತ ಇನ್ಯಾರು ಹೆಚ್ಚಿಗೆ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಶಿಕ್ಷಕರು ತಿಳಿಬಹುದು, ಅಂದ್ರೆ ಅವನು ಶಾಲೆಯಲ್ಲಿ ಇದ್ದಂತ ಸಮಯದಲ್ಲಿ ಅವ್ನಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಶಿಕ್ಷಕರು ನೋಡಿರ್ಬೋದು ಅಥವಾ ನೆರೆಹೊರೆಯವರು ಅಕ್ಕಪಕ್ಕದಲ್ಲಿ ಇದ್ದ ನೋಡ್ಬೋದು. ಆದ್ರೆ ತನ್ನ ಮಗನ ಪರಿಸ್ಥಿತಿ ಏನು ಅವನ ಮನಸ್ಥಿತಿ ಏನು ಅನ್ನೋಂಥದ್ದನ್ನ ತಂದೆ ತಾಯಿಗಳಿಗಿಂತ ಯಾರು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ಜನಪದರು ಅದನ್ನೇ ಹೇಳಿ, ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು ಮಾತ್ರ ಮಕ್ಕಳ ದುಃಖ ಸುಖಗಳು ಗೊತ್ತಾಗ್ಲಿಕ್ಕೆ ಸಾಧ್ಯ.
1: ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು
0: ಅವಳಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಎಷ್ಟೇ ಇದಾದ್ರು. ಯಾಕೆಂದ್ರೆ ಮಗುವಲ್ಲಿ ಏನೇ ಬದಲಾವಣೆ ಆದ್ರೂ ತಾಯಿ ಗೊತ್ತಾಗುತ್ತೆ. ಖುಷಿಯಾಗಿದ್ದಾಗ್ಲೂ ಮುಖದಲ್ಲಿ ಬೇಸರ ಬಂದಾಗ್ಲೂ ಅಥವಾ ಅವನು ಏನು ಹೇಳದೇ ಇದ್ರು ತಾಯಿಗೆ ಮಗುವಿನ ಮನಸ್ಥಿತಿ ಏನೋ ಅವನು ಬೇಸರ ಆಗಿದೆ ಅಂತ, ಖುಷಿಯಾಗಿದೆ ಅಂತಾಗ್ಲಿ ದುಃಖ ಆಗಿದೆ ಅಂತಾಗ್ಲಿ
1: ಸೂಕ್ಷ್ಮ ಗೊತ್ತಾಗೋದು ತಾಯಿಗೆ
0: ಅಂತ. ಹಂಗಿದ್ದಾಗ ಯಾರನ್ನೋ ನಂಬಿ, ಈಗ ಆ ರೀತಿಯಲ್ಲಿ ಈಗ ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ವಿಜ್ಞಾನಿ, ನ್ಯೂಟನ್ ಇಂಥವ್ರನ್ನೆಲ್ಲ ತಾಯಿ ಎಂದರೆ ತಿದ್ದದ್ದು, ಅವರ ಸಾಧನೆಗೆ ಮೂಲ ಪ್ರೇರಣೆ
1: ತಾಯಿ.
0: ಶಾಲೆಯಿಂದ ಮನೆ ಕಳಿಸಿದಂತ ಸಂದರ್ಭದಲ್ಲೂ ಕೂಡ ತನ್ನ ಮಗನ ಬಗ್ಗೆ ಬೇಸರ ಪಟ್ಕೊಳ್ಳದೆ ನಾನೇ ವಿದ್ಯೆ ಕಲಿಸ್ಕೊಡ್ತೀನಿ ಅಂತೇಳಿ ವಿದ್ಯೆ ಕಲಿಸ್ಕೊಟ್ಟಂತ ತಾಯಿ ಹತ್ರ. ಅಂತದ್ರಲ್ಲಿ ತನ್ನ ಮಗುವಿನ ತಿದ್ದೋದಕ್ಕೆ ಇನ್ಯಾವುದೋ ಶಾಲೆಯಲ್ಲಿ ಬಿಡ್ತೀವಿ, ರೆಸಿಡೆಂಟ್ ಶಾಲೆಗೆ ಹಾಕ್ತೀವಿ ಅನ್ನೋಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ
1: ನಿಮ್ಮ ಅಭಿಪ್ರಾಯ?
0: ಇದೆ ಆ ರೀತಿ ಇದ್ದಂತ ಮಕ್ಕಳನ್ನ ಬಹುತೇಕ ಮ್ಯಾಕ್ಸಿಮಮ್ ತಮ್ಮ ಮನೆಯಲ್ಲೇ ಮಕ್ಕಳನ್ನ ಉಳಿಸ್ಕೊಂಡು ತಿದ್ದ ಪ್ರಯತ್ನ ಕಲಿತೇನೆ ಇಲ್ಲ ಮಗು.
1: ಅಂದ್ರೆ ಪೋಷಕರು ತಮ್ಮ ಹೊರೆಯನ್ನ ಶಿಕ್ಷಕರ ಮೇಲೆ ಹಾಕಿಬಿಟ್ಟು ಅವರು ಸ್ವತಂತ್ರರಾಗ್ಬಿಡ್ತಾರೆ ಅಂತ.
0: ಬಹುತೇಕ ಪ್ರೈವೇಟ್ ಶಾಲೆಗಳಲ್ಲೂ ಕೂಡ ಅಷ್ಟೇ ಅಂತಿರೋದು, ಬಹುತೇಕ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ

0: ಒಂಬತ್ತು 3 ಗಂಟೆ ಗಂಟನ 4 ಗಂಟೆ ತನಕ ಮಕ್ಕಳನ್ನ ಶಾಲೆಯಲ್ಲಿ ಬಿಟ್ಟಿರ್ತಾರೆ. ಶಾಲೆಯಲ್ಲಿ ಏನು ಕಲಿತರು ಏನು ಕಲಿತಾ ಇದ್ರು ಬಂದು ಕೇಳುವಂಥದ್ದು ಶಿಕ್ಷಕರನ್ನೇ. ಆದರೆ ಮಗು ಈಗ ಬೆಳಿಗ್ಗೆ 8ರಿಂದ ಸಂಜೆ 3 ಗಂಟೆವರೆಗೆ ಟೈಮ್ ಟೇಬಲ್ ಹಾಕಿ ಕೊಡ್ತೀವಿ ನಾವು. ಆ ಟೈಮ್ ಟೇಬಲಲ್ಲಿ ನಾವು ಇಂಥದ್ದನ್ನು ಕಲಿಸ್ತಾ ಇದ್ದೀವಿ ಕಲಿಸ್ತಾ ಇಲ್ಲ ಅಂತೇಳಿ ಅದೇ ಟೈಮ್ ಟೇಬಲ್ ತಂದೆ ತಾಯಿ ಮನೆಯಲ್ಲಿ ಪಾಲನೆ ಮಾಡ್ತಾ ಇದ್ದಾರ. ಹೆಚ್ಚು ಸಮಯ ಈಗ ಸಂಜೆ 3 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೂ ಮನೆಯಲ್ಲಿ ಮಗು ಇದೆ. ಆ ಮಗುವಿಗೆ ತಂದೆ ತಾಯಿ ಯಾವ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದಾರೆ, ಯಾವ ಟೈಮ್ ಟೇಬಲಲ್ಲಿ ಮಗು ಹೋಗ್ತಾ ಇದೆ. ಆದರೆ ಶಿಕ್ಷಕರನ್ನು ಮಾತ್ರ ಕೇಳ್ತಾ ಟೈಮ್ ಟೇಬಲ್ ಕಳಿಸಿಲ್ಲ ಅಂತೇಳಿ ಕೇಳುವಂಥವ್ರು ಇದ್ದಾರೆ. ನೀವು ಈ ಟೈಮ್ ಟೇಬಲ್ ಮಗು ಪಾಠ ಮಾಡಿಲ್ಲ ಅಂತೇಳಿ ಕೇಳೋರು ಅಂತವ್ರು ಇದ್ದಾರೆ. ಎಷ್ಟು ಟೈಮಲ್ಲಿ 6 ಗಂಟೆ ಮಗು ಶಾಲೆಯಲ್ಲಿ ಉಳಿಯೋದು, ಯಾವುದೇ ಶಾಲೆ ಆದರೂ ಮ್ಯಾಕ್ಸಿಮಮ್ 6 ಗಂಟೆ ಉಳಿಯುತ್ತೆ. 6 ಗಂಟೆಯಲ್ಲಿ ಮಧ್ಯಾಹ್ನದ ಊಟ ಆಗಬೇಕು, ಅದಕ್ಕೆ PT ಆಗಬೇಕು, ಬೇರೆ ಇನ್ಯಾವುದೋ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಗು ಭಾಗವಹಿಸಬೇಕು, ಅದ್ರ ಜೊತೆಗೆ ಪಠ್ಯ ಚಟುವಟಿಕೆಗಳು. ಆ 6 ಗಂಟೆಯಲ್ಲಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಟೈಮ್ ಟೇಬಲ್ ಹಾಕಿರ್ತಾರೆ ಟೀಚರ್ಸು, ಆ ವೇಳಾಪಟ್ಟಿಯಂತೆ ತರಗತಿಗಳು ಆಗಿರ್ತವೆ. ಆದರೆ ಹೆಚ್ಚು ಸಮಯ ಮಗು ಕಳೆಯೋದಲ್ಲಿ ಮನೆಯಲ್ಲಿ ಕಳೆಯುತ್ತೆ, ಪೇರೆಂಟ್ ಜೊತೆಯಲ್ಲಿ ಮನೆಯಲ್ಲಿ. ಆ ಸಮಯದಲ್ಲಿ ಮಗು ಏನು ಮಾಡ್ತಾ ಇದೆ ಅನ್ನೋದನ್ನು ಪೋಷಕರು ಗಮನಿಸಬೇಕು.
1: ಮನೆಯ ಪರಿಸ್ಥಿತಿ ಬಹಳಷ್ಟು
0: ಶುದ್ಧವಾಗಿರುವ
1: ಪರಿಣಾಮವನ್ನು ಬೀರುತ್ತೆ ಮಗುವಿನ ವಿಕಾಸಕ್ಕೆ ಅಂತ ಹೇಳ್ಬೋದಲ್ಲ.
0: ನೀವು ಈಗ ಹೆಂಗ್ ಮಾಡ್ತಿರ್ತಾರೆ ಮಕ್ಕಳು ಓದ್ತಾ ಇದಾರೆ ಅಂತೇಳಿ, ಈಗ ಬಹುತೇಕ ಈ ಸ್ಟಡಿ ರೂಮ್ ಅನ್ನೋಂಥದ್ದು ಬರ್ತಾ ಇದೆ ಮನೆಯಲ್ಲೇ, ಮಕ್ಳು ಓದಕ್ಕಂತೇಳಿ ಒಂದು ರೂಮ್ ಅಂತೇಳಿ. ಆ ರೂಮಲ್ಲಿ ಯಾರು ಹೋಗ್ತಾರೆ, ಮಕ್ಳು ಹೋಗ್ತಾರೆ, ಹೋಗ್ತಾ ಇದಾರೆ. ಆದ್ರೆ ಆ ರೂಮಲ್ಲಿ ನಿಜವಾಗಿ ಅವನು ಓದ್ತಾ ಇದ್ದಾನ ಅನ್ನೋದನ್ನ ಪದೇ ಪದೇ ಗಮನಿಸುವಂತ ಕೆಲಸ ಪೋಷಕರದಾಗಿರ್ಬೇಕು. ಶಾಲೆಯಲ್ಲಿ ಈಗ ಎಲ್ಲ ಮಕ್ಕಳನ್ನ ಕೂರಿಸಿರ್ತೀವಿ, ಪ್ರತಿ ಪಿರಿಯಡ್ ಒಬ್ಬರಲ್ಲಿ ಒಬ್ರು ಟೀಚರ್ ಹೋಗ್ತಾ ಇರ್ತಾರೆ, ವಾಶ್ರೂಮಿಗೆ ಹೋಗ್ಲಿ, ಗ್ರೌಂಡಿಗೆ ಹೋಗ್ಲಿ.
1: ಒಬ್ಬನೇ ಇದ್ದಾಗ ಅಥವಾ ಒಬ್ಳೇ ಇದ್ದಾಗ ಆ ಮಗುವನ್ನ
0: ಗಮನಿಸ್ಬೇಕು. ಗಮನಿಸಿದಾಗ ಪೋಷಕರು ಆ ರೀತಿ ಗಮನಿಸಿದಾಗ ಎಸ್ ಓದ್ತಾ ಇದ್ದಾನೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ.
1: ಅವನ ಭವಿಷ್ಯದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ನಿರೀಕ್ಷೆಯನ್ನ ಇಟ್ಕೊಂಡು ನಾಳೆ ದೇಶದ ಒಬ್ಬ ಉತ್ತಮ ಪ್ರಜೆಯಾಗ್ತಾನೆ ಅನ್ನುವಂತಹ ಕನಸನ್ನ ನಂಬಿಕೆಯನ್ನ ಭರವಸೆಯನ್ನ ಇಟ್ಕೊಂಡಂತ ಪೋಷಕರಿಗೆ ಪ್ರಾಥಮಿಕವಾಗಿ ಕಾಳಜಿ ಇರಬೇಕು ಅಂತ ನಿಮ್ಮ ಮಾತಿನಿಂದ ಅರ್ಥ

0: ಪುಟ್ಟ ಮಕ್ಕಳಿಗೆ ಸಾಹಿತ್ಯವನ್ನು ಅರ್ಥ ಮಾಡಿಸ್ತಾ ಇದ್ದೀರಿ, ಅಂದರೆ ವ್ಯಾಕರಣವನ್ನು ಕಲಿಸ್ತಾ ಇದ್ದೀರಿ, ಸಂಸ್ಕಾರವನ್ನು ಆ ಮುಖಾಂತರ ಕಲಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆ ಮಕ್ಕಳ ಒಂದು ಕಲಿಯುವಿಕೆಯಲ್ಲಿ ನೀವು ಕಲಿತಂತಹ ಸಂಗತಿಗಳು ಏನು?
1: ನಾನು ಕಲಿತಂಥ ಸಂಗತಿ ಮಕ್ಕಳಿಗೆ, ಆಗಲೇ ಹೇಳ್ದಂಗೆ ನಾನು ಮಕ್ಕಳ ತಲೆ ಖಾಲಿ ಮಡಿಕೆ ಇದ್ದಂಗೆ, ಅದನ್ನಲ್ಲಿ ನಾವು ಒಳ್ಳೆಯದನ್ನು ತುಂಬಿದ್ರೆ ಅದು ಒಳ್ಳೆಯದೇ ಫಲನೇ ಬರುತ್ತೆ. ಏನೇನು ಬಿತ್ತತೀವೋ ಅದನ್ನು ಬೆಳಿತೀವಿ ಅಂತ. ಈಗಾಗಲೇ ಹೇಳ್ದಂಗೆ ಪೋಷಕರು ನಿಮಗೊಂದು ವಿಡಿಯೋ ಕೇಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪೋಷಕರೇ ಹೇಳಿರುವಂಥ ಮಾತುಗಳು, ಮಗು ಬದಲಾವಣೆ ಆಗಿದೆ. ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ ಅಂದರೆ, ತನ್ನ ಮನೆಯಲ್ಲೇ ತನ್ನ ಹಿರಿಯರೇನಿದ್ದಾರೆ ಅವ್ರನ್ನ ಎದ್ದೇಳಿಸೋ ಕೆಲಸ ಮಗು ಮಾಡುತ್ತೆ. ನೀನು ರಾತ್ರಿ ಊಟ ಮಾಡಿ ಮಲಗಬೇಕಾದ್ರೆ ದೇವ್ರ ಸ್ಮರಣೆ ಮಾಡಬೇಕಾ, ಅಥವಾ ಅನ್ನಪೂರ್ಣೆ ಸದಾಪೂರ್ಣೆ ಮಂತ್ರ ಹೇಳಬೇಕಾ, ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡಬೇಕಾ, ಕರಾಗ್ರಹ ವಸತಿ ಲಕ್ಷ್ಮಿ ಇಂಥದ್ದೆಲ್ಲ ಹೇಳಬೇಕಾ? ಈ ರೀತಿಯಲ್ಲಿ ಬಂದಾಗ ದೊಡ್ಡವ್ರಿಗೆ ನೀವು ಗುಡ್ ಮಾರ್ನಿಂಗ ಗುಡ್ ಈವ್ನಿಂಗ ಕನ್ನಡದಲ್ಲಿ ಹೇಳ್ತೀಯಾ ಇಂಗ್ಲೀಷಲ್ಲಿ ಹೇಳ್ತೀಯಾ ಗೊತ್ತಿಲ್ಲ, ಆದರೆ ದೊಡ್ಡವ್ರಿಗೆ ಗೌರವ ಹೇಗೆ ಕೊಡಬೇಕು ಅನ್ನುವಂಥದ್ದನ್ನು ಕಲಿತಾ ಇದೆ ಮಗು ಅಂತೇಳಿ ಪೋಷಕರು ಹೇಳಿರುವಂಥದ್ದು. ಜೊತೆಗೆ ಮಕ್ಕಳು ಎಷ್ಟು ಮಟ್ಟಿಗೆ ಖುಷಿಯಾಗಿ ಕಲಿತಾ ಇದ್ದಾರೆ ಮತ್ತು ಶಾಲೆನ ಅಥವಾ ಶಾಲೆಯಲ್ಲಿ ಕಲಿತಂಥ ಶಿಕ್ಷಣನ ಅವ್ರು ಮರೆಯಲ್ಲ ಅನ್ನೋವಂಥ ನಂಬಿಕೆ ಖಂಡಿತವಾಗಿಯೂ ನನಗಿದೆ. ಅಷ್ಟರ ಮಟ್ಟಿಗೆ ಬದಲಾವಣೆಗಳು ಕೂಡ ಆಗ್ತಾ ಇದ್ದಾವೆ. ನಾನು ಆದರೆ ವಿಶೇಷವಾಗಿ ಬೇಕು, ನಿಮ್ಮ ಶಾಲೆ ಮಕ್ಕಳು ನಮ್ಮ ಶಾಲೆಗೆ ಬಂದರೆ ಒಂದು ಒಳ್ಳೆ ರಿಸಲ್ಟ್ನ ನಾವು ಕೊಡ್ಬೋದು, ಒಳ್ಳೆ ಒಂದು ಬ್ಯಾಚ್ನ ಪ್ರಿಪೇರ್ ಮಾಡ್ಬೋದು ಅಂತೇಳಿ ಪರ್ಸ್ನಲ್ಲಾಗಿ ಬಂದು ಕೇಳುವಂಥದ್ದು ಖಂಡಿತವಾಗಿ.
0: ಅಂದರೆ ವೈಯಕ್ತಿಕವಾಗಿ ಅವರು ಮಗುವಿನ ಮನಸ್ಸನ್ನು ಇಷ್ಟಪಟ್ಟಿದ್ದಾರೆ, ಅದರ ಒಂದು ಬೆಳವಣಿಗೆಯ ಮನಸ್ಸು, ಕಲಿತಂತಹ ಮನಸ್ಸನ್ನು ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ.
1: ಒಂದೊಂದ್ಸರ್ತಿ ನಾವೇನಾಗುತ್ತೆ, ನಾವೇ ಮಾತಾಡ್ಸಿರಲ್ಲ, ನಮ್ಮದು ಟೆನ್ಷನ್ ಕಲಿಸಿದ ಟೆನ್ಷನ್ ಅಥವಾ ಬೇರೆ ಯಾರ ಜೊತೆ ಮಾತನಾಡ್ತಿರ್ತೀವಿ ಅಂತೇಳಿ ನಾವು ಕೂತಿದ್ರು, ಅಥವಾ ನಮ್ಮ ಮುಖ ನೋಡಿದಾಗ ಅಥವಾ ಟೀಚರ್ಸ್ ನಮ್ಮ ಶಾಲೆ ಟೀಚರ್ಸ್ ಮುಖ ನೋಡಿದಾಗ ಮಕ್ಕಳು ತಕ್ಷಣ ಶಾಲೆ ಒಳಗಡೆ ಎಂಟರ್ ಆಗ್ತಾ ಇದೆ ಮಗು ಅಂತಂದ್ರೆ ಅದು ಎಂಥದ್ದೇ ಪರಿಸ್ಥಿತಿ ಇದ್ರೂ ನಮಸ್ಕಾರ ಮಾಡೇ ಹೋಗುತ್ತೆ ಒಳಗೆ, ಶಾಲೆ ಒಳಗಡೆ ಹೋಗುತ್ತೆ. ನಾವು ಎಷ್ಟೋ ಒಂದು ಸರ್ತಿ ನಮ್ಮ ಎದುರಿಗಿದ್ದವ್ರಿಗೂ ಕೂಡ ನಾವು ಮಾತಾಡ್ಸಿರಲ್ಲ, ನಾನು ಅದನ್ನು ಕಲ್ತಿದ್ದೀನಿ. ಎಸ್, ಮೊದಲು ನಾವು ಯಾರೇ ಇದ್ರು ಸಂಸ್ಕಾರಯುತವಾಗಿ ಮೊದಲು ನಮಸ್ಕಾರ ಮಾಡಬೇಕು, ಅವ್ರನ್ನ ಗುರುತಿಸ್ಬೇಕು, ಗೌರವ ಕೊಡಬೇಕು. ಆ ಗೌರವ ಕೊಟ್ಟಾಗ ನಮಗೂ ಆ ಗೌರವ ಖಂಡಿತ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ವ್ಯಕ್ತಿತ್ವನ ನಾವಲ್ಲಿ ಉತ್ತಮವಾಗಿ
0: ಕಾಣಬಹುದು
1: ಅನ್ನೋದನ್ನು ಮಕ್ಕಳಿಂದ ಖಂಡಿತವಾಗಿ ನಾನು ಕಲ್ತಿದ್ದೀನಿ.
0: ಶ್ರೋತೃಗಳೇ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಈ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನ ಮುಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಆಲಿಸಬಹುದು.
2: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
3: ಇದುವರೆಗೂ ತಾನು ಬರೆದ ವ್ಯಾಕರಣ ಪುಸ್ತಕವನ್ನು ಹೆಗ್ಗಲ ಮೇಲೆ ಹೊತ್ತು ಮಾರಿದ ಹಣದಿಂದ ಶಾಲೆ ತೆರೆದ ಕೆಆರ್ಪೇಟೆ ತಾಲೂಕಿನ ನುರಿತ ಯುವ ಶಿಕ್ಷಕ ಸಂದೇಶ್ ಕುಮಾರ್ ಎಸ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು.

0: ಗುರುವೇ ಕಲಿಸು ಗುರುವೇ
1: ಶರಣು ಗುರುವೇ ಶರಣು. ಇದು ಇಂದಿನ ಕಲಿಸು ಗುರುವೇ ಕಲಿಸು ಶರಣು ಗುರುವೇ ಶರಣು ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಹಾಲು ಜೇನು ಒಂದಾದ ಹಾಗೆ
3: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬಾ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕ.

ಬಾಲಬಂಧನದ ಬಾಂಧವ್ಯದೊಡಲೆ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ಸಮಯ 4:34:33 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ ನೆನಪು ನಿನಾದ
1: ಕಾರ್ಯಕ್ರಮ ನೆನಪು ನಿನಾದ
3: ನೆನಪು ನಿನಾದ
1: ಕಾರ್ಯಕ್ರಮ ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ
1: ನೆನಪು ನಿನಾದ
0: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ವಿಜಯನಾರಸಿಂಹ.

ಶ್ರೀ ಉದಯಶಂಕರ್ ಅವರು ಸಾಹಿತ್ಯ ಬರೆದಿರುವ ಬಯಲುದಾರಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ.

ಕನ್ಯಾರತ್ನ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಾಹಿತ್ಯ ಬರೆದಿದ್ದಾರೆ ಕೂರ ಸೀತಾರಾಮ ಶಾಸ್ತ್ರಿ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ಇನ್ನು ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಮುಗಿಯದ ಕತೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ರಾಜನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿರುವ ವಿಜಯವಾಣಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಬರೆದಿದ್ದಾರೆ ಚಿ ಉದಯಶಂಕರ್.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜಿಸಿರುವ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಸಮಯ 5:35.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
7: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
8: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.

0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ಸಮಯ 5:30:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
4: ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
3: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವ ವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

0: ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಯುವ ಸ್ನೇಹಿತರಿಗೆ ಪ್ರೀತಿಯ ಸ್ವಾಗತ. ನಿನ್ನೆಯ ಅಂದರೆ ಆಗಸ್ಟ್ 15 ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೇವೆ. ಈ ಪ್ರಯುಕ್ತ ತಮ್ಮೆಲ್ಲರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಇಂದು ದೇಶಭಕ್ತಿ ಗೀತೆಗಳನ್ನಾಧರಿಸಿದ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಮಾಸ್ ಲೀಡರ್ ಚಿತ್ರದ ಗೀತೆ ಹಾಡಿದ್ದಾರೆ ಜೋಗಿ ಪ್ರೇಮ್ ಹಾಗೂ ಸಂಗಡಿಗರು. ವೀರ್ ಸಮರ್ಥ್ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

0: ಮತೀಯ ಮತ್ತು ಸಾಮಾಜಿಕ ಅಂಧಶ್ರದ್ಧೆ ಮತ್ತು ಅಂಧಾಚಾರಗಳಿಂದ ನಾವು ಪಾರಾಗದಿದ್ದರೆ ನಮಗೆ ಉದ್ಧಾರವಿಲ್ಲ. ಕುವೆಂಪು.
1: ಎಂಎನ್ ಕೃಪಾಕರ್ ಅವರು ಸಂಗೀತ ಸಂಯೋಜಿಸಿ ಹಾಡಿರುವ ಖಡಕ್ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಪ್ರತಾಪ್ ರೆಡ್ಡಿ.

0: ನಮ್ಮ ಭಾಷೆ ವಿದ್ಯಾಭ್ಯಾಸದ ಅತ್ಯುನ್ನತ ಮಟ್ಟಗಳಲ್ಲಿಯೂ ಶಿಕ್ಷಣ ಮಾಧ್ಯಮವಾಗಲು ಸಮರ್ಥವಾಗಿದೆ ಎನ್ನುವುದರ ಬಗೆಗೆ ಯಾರೂ ಸಂದೇಹ ಪಡಬೇಕಾಗಿಲ್ಲ. ಕುವೆಂಪು
1: ವಿಜಯ್ ಜೇಸುದಾಸ್ ಹಾಗೂ ಸಂಗಡಿಗರು ಹಾಡಿರುವ ಯೋಧ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಭಾರತದ ಸ್ವಾತಂತ್ರ್ಯವು ಅದರ ನಿಜವಾದ ವೀರರಾದ ಸ್ವಾತಂತ್ರ್ಯ ಹೋರಾಟಗಾರರ ಅಸಾಧಾರಣ ಶೌರ್ಯ ಮತ್ತು ನಿಸ್ವಾರ್ಥತೆಗೆ ಗೌರವವಾಗಿದೆ. ಸ್ವಾತಂತ್ರ್ಯದ ಪ್ರಯಾಣವು ಸವಾಲುಗಳಿಂದ ತುಂಬಿತ್ತು. ಲೆಕ್ಕವಿಲ್ಲದಷ್ಟು ದೇಶಭಕ್ತ ವ್ಯಕ್ತಿಗಳು ನಡೆಸಿದಂತಹ ದಂಗೆಗಳು, ಯುದ್ಧಗಳು ಮತ್ತು ಚಳುವಳಿಗಳಿಂದ ನಿರೂಪಿಸಲ್ಪಟ್ಟಿತು. ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ಅದರ ಅಚಲ ಹೋರಾಟವು ಭಾರತದ ಸಾರ್ವಭೌಮತ್ವವನ್ನು ಭದ್ರಪಡಿಸಿತು. ಈ ವೀರರನ್ನು ರಾಷ್ಟ್ರದ ಸ್ವಾತಂತ್ರ್ಯ ಚಳುವಳಿಯ ದಾರ್ಶನಿಕರನ್ನಾಗಿ ಸ್ಥಾಪಿಸಿತು.

ಇನ್ನು ಕೇಳಿ ಗಂಗಾಧರ್ ಹಾಗೂ ಸಂಗಡಿಗರು ಹಾಡಿರುವ ವಂದೇ ಮಾತರಂ ಚಿತ್ರದ ಗೀತೆ. ದೇವ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಕೆ ಕಲ್ಯಾಣ್.

0: ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಶಾಂತಿಯುತ ಪ್ರತಿಭಟನೆಗಳಿಂದ ಹಿಡಿದು ಸಶಸ್ತ್ರ ಪ್ರತಿರೋಧದವರೆಗೆ ವೈವಿಧ್ಯಮಯ ವಿಧಾನಗಳನ್ನು ಬಳಸಿದರು. ಪ್ರತಿಯೊಂದೂ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಈ ಪ್ರಸಿದ್ಧ ಹೆಸರುಗಳ ಜೊತೆಗೆ ಅಸಂಖ್ಯಾತ ಇತರ ದೇಶಭಕ್ತರು ಗುರುತಿಸಲ್ಪಟ್ಟಿರಲಿ ಅಥವಾ ಹಾಡಲ್ಪಡದಿದ್ದರೂ ರಾಷ್ಟ್ರದ ಉದ್ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಅವರ ಸಾಮೂಹಿಕ ಪ್ರಯತ್ನಗಳು ಮತ್ತು ತ್ಯಾಗಗಳನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಸ್ವಾತಂತ್ರ್ಯಕ್ಕೆ ಕಾರಣವಾದ ಅಚಲ ಮನೋಭಾವವನ್ನು ಎತ್ತಿ ತೋರಿಸುತ್ತದೆ.
1: ಇನ್ನು ಕೇಳಿ ಟಿಪ್ಪು ಅವರು ಹಾಡಿರುವ ಚೌಕಾ ಚಿತ್ರದ ಗೀತೆ. ಅರ್ಜುನ್ ಜನ್ಯ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಸಿದ್ದಯ್ಯ ಪುರಾಣಿಕ್.

0: ಇದುವರೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇಂದು ದೇಶಭಕ್ತಿ ಗೀತೆಗಳನ್ನಾಧರಿಸಿದ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭ ಸಂಜೆ.
1: ಯುವಲಹರಿ ಪ್ರಸಾರವಾಯಿತು.
2: ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಯುವವಾಣಿ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಹಾಲು ಜೇನು ಒಂದಾದ ಹಾಗೆ
2: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬಾ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾ

ಬಾಳ ಬಂಧನದ ಬಾಂಧವ್ಯದೊಡಲೆ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀ

ತೀಗಳೇ ಸಂಗಮ. ಅದೇ ಚಿನ್ನದುಂಗುರ, ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ನಿರೀಕ್ಷಿಸಿ.
1: ಬಾಳು ಬೆಳಕಾಯಿತು.
2: ಸಮಯ 5:33:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.
4: ಕಾವೇರಿ
2: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಆಲಿಸಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272228558. ಸಂಖ್ಯೆ ಮತ್ತೊಮ್ಮೆ 08272228558.

0: ನಮ್ಮ ಮೊದಲ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತಿದ್ದೇನೆ.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇವೆ ಸರ್. ನಿಮಗೂ ಎಲ್ಲ ಸಿಬ್ಬಂದಿ ಅವರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯ.
0: ನಿಮಗೂ ಕೂಡ ಶುಭಾಶಯ.
1: ಥ್ಯಾಂಕ್ ಯು ಸರ್.
0: ಯಾವ ಗೀತೆ ಬೇಕಿವತ್ತು?
1: ನನಗೆ ಪೂಜಾ ಫಲ ಚಿತ್ರದಿಂದ ಸರ್ ನಾಗರ ಹಾವೆ ಹಾವಳು
0: ಪ್ರಸಾರ ಮಾಡುವ. ನಿಮಗೆ ಒಂದು ಪ್ರಶ್ನೆ, ಸಣ್ಣ ಕಥೆ ರಚಿಸಿದ ಮೊದಲ ಲೇಖಕಿ ಯಾರು?
1: ಸಣ್ಣ ಕಥೆ?
0: ಹ್ಮ್,
1: ಕೊಡಗಿನ ಗೌರಮ್ಮ ಮಾಡ್ತೇವೆ.
0: ಹಾ, ಹೌದು, ಸರಿಯಾದ ಉತ್ತರ. ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಾನು ಚೀರಮ್ಮನೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿಜ್ಯ ಗೊಮ್ಮೆ.
0: ಹೇಗಿದ್ದೀರಾ ವಾಣಿ ಅವರೇ?
1: ಚೆನ್ನಾಗಿದ್ದೀನಿ ಸರ್.
0: ಸಂಜೆಯ ಕಾಫಿ ಎಲ್ಲ ಆಯ್ತಾ?
1: ಆಯಿತು.
0: ಯಾವ ಗೀತೆ ಬೇಕಿವತ್ತು ನಿಮಗೆ?
1: ನನಗೆ ಸ್ನೇಹ ಲವ್ ಸೆನ್ಸ್ ಚಿತ್ರದಿಂದ ಒಂದೇ ಉತ್ತೀರಂತೆ ನೀನು ನಾನು ಆಗಿ.
0: ಪ್ರಸಾರ ಮಾಡುವ ನಿಮಗೆ ಒಂದು ಪ್ರಶ್ನೆ. ಕೊಡಗಿನ ಪುಷ್ಪಗಿರಿ ಶಿಖರದ ಮತ್ತೊಂದು ಹೆಸರೇನು?
1: ಪುಷ್ಪಗಿರಿ, ಬ್ರಹ್ಮಗಿರಿ ಬೆಟ್ಟ
0: ಅಲ್ಲ.
1: ನೆನಪಿಗೆ ಬರೋದಿಲ್ಲ ಸರ್.
0: ಸರಿಯಾದ ಉತ್ತರ ಕುಮಾರ ಪರ್ವತ.
1: ಕುಮಾರ ಪರ್ವತ.
0: ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ
1: ಆಯ್ತು,
0: ಪ್ರಸಾರ ಆಗ್ತಾ
1: ಧನ್ಯವಾದ.
0: ಇದೆ.

0: ಹಲೋ,
1: ಸರ್ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಅಬೂಬಕರ್ ಬೈರಾಜಿ.
0: ಹಲೋ.
1: ಅಬೂಬಕರ್ ಬೈರಾಜಿ ಸರ್.
0: ಹೇಗಿದ್ದೀರಾ?
1: ಚೆನ್ನಾಗಿದೆ ಸರ್.
0: ಯಾವ ಚಿತ್ರ ತೆಗಿತೆ ಬೇಕಿವತ್ತು ನಿಮಗೆ?
1: ನನಗೆ ನಾಗರ ಪಂಚಮಿ ಹಬ್ಬ ಶುಭಾಶಯಗಳು ನಿಮಗೆ,
0: ನಿಮಗೂ ಕೂಡ.
1: ಹಾಗೆ ಕ್ರಾಂತಿವೀರರಲ್ಲಿ ಎಲ್ಲ ರೀತಿ ಆಡಿದ್ದು ಮರಿನಾಗ ಅಂತ
0: ಪ್ರಸಾರ ಮಾಡುವ ನಿಮಗೆ ಒಂದು ಪ್ರಶ್ನೆ. ಈಗ
1: ಶ್ರೀಧರ ಕೊಯಂಗಜಿ ಅವರಿಗೆ ಪ್ರಸಾರ ಮಾಡಿ, ಅಯ್ಯಂಗೈ ತಮ್ಮಯ್ಯ ಭಾಗಮಳ್ಳ ಮದನಾಡು ಹೋಟ್ಲಿಗೆ ಪ್ರಸಾರ ಮಾಡಿದ್ದಾರೆ.
0: ಎಲ್ಲರಿಗೂ ಪ್ರಸಾರ ಮಾಡುವ ನಿಮಗೆ ಪ್ರಶ್ನೆ. ಕನ್ನಡ ಚಿತ್ರರಂಗದಲ್ಲಿ ನಾಗರಕಟ್ಟೆ ಸಹೋದರರು ಎಂಬ ಇಬ್ಬರು ಜನಪ್ರಿಯ ನಟರು ಯಾರು?
1: ವಿಷ್ಣುವರ್ಧನ್ ಸರ್.
0: ಅಲ್ಲ ಅಲ್ಲ, ನಾಗರಕಟ್ಟೆ ಸಹೋದರರು ಗೊತ್ತುಂಟು ನಿಮಗೆ? ಇಬ್ಬರು ಸಹೋದರರು.
1: ರಾಜ್ಕುಮಾರ.
0: ಅಲ್ಲ, ನಾನೇ ಉತ್ತರ ಹೇಳ್ಬಿಡ್ತೇನೆ. ಅನಂತ್ ನಾಗ್ ಮತ್ತು ಶಂಕರ್ ನಾಗ್. ಹೀಗೆ ಕರೆ ಮಾಡ್ತಾ ಇರಿ.
1: ಆಯ್ತು ಸರ್, ನಮಸ್ತೆ.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಾನು ದಮ್ಮನ್ ಕಾರ್ಕಳದಿಂದ.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಿ?
0: ನಾವು ಕೂಡ ಚೆನ್ನಾಗಿದ್ದೀವಿ. ಯಾವ ಗೀತೆ ಬೇಕಿವತ್ತು ನಿಮಗೆ?
1: ನನಗೆ ಮುಸ್ಸಂಜೆ ಮಾತಿನಿಂದ ಶ್ರೇಯ ಘೋಷಲ್ ಅವರು ಹಾಡಿದ್ದಾರೆ, ಆಕಾಶ ಭೂಮಿ ಒಂದಾದ ಹಾಗಿದೆ ಹಾಡಿದ್ದಾರೆ.
0: ಪ್ರಸಾರ ಮಾಡುವ ನಿಮಗೆ ಪ್ರಶ್ನೆ ಈಗ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರಾಗಿದ್ದು ಯಾವ ದೊರೆಯ ಕಾಲದಲ್ಲಿ? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರಿನ ದಿವಾನರಾಗಿದ್ದರಲ್ವಾ, ಯಾರ ರಾಜರ ಕಾಲದಲ್ಲಿ ಅಂತ?
1: ಇವರು ಸರ್ ಒಂದು ಕೊಡ್ಬೋದಾ?
0: ನಾನೇ ಹೇಳಿಬಿಡ್ತೇನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್.
1: ಕೃಷ್ಣರಾಜ ಒಡೆಯರ್ ಸರ್.
0: ಹೀಗೆ ಕರೆ ಮಾಡ್ತಾರೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಆಯ್ತು ಸರ್, ಆಯ್ತು ಸರ್, ಥ್ಯಾಂಕ್ ಯು, ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಇಂದು ರಾತ್ರಿ 8:00 ಸಿರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ರಾಷ್ಟ್ರೀಯ ನಾಟಕ

ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 10 ಗಂಟೆಗೆ ರವಿವಾಸಿರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಇನ್ನು ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ನಮ್ಮ ನಿಲಯದಿಂದ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ವಿಷಯ ಅರಿಶಿಣ ಮತ್ತು ನೆಲ್ಲಿಕಾಯಿ ಔಷಧೀಯ ಗುಣಗಳು. ಭಾಗವಹಿಸುವವರು ಡಾಕ್ಟರ್ ಟಿ ಶಿವರುದರ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನಭಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನನ್ನೆದೆಯ ಹಾಡು, ನೇರ ಫೋನಿನ್ ಕಾರ್ಯಕ್ರಮ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿ ಹಬ್ಬ ಕುರಿತಂತೆ ಧಾರವಾಡದ ಅಕ್ಕನ ಬಳಗರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ. ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿಪಥದಲ್ಲಿ ಪಿಎಂ ಕೌಶಲ್ಯ ವಿಕಾಸ ಯೋಜನೆ ಕುರಿತು ಮಾಹಿತಿ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮಗಳು. 4:00 ನಮ್ಮ ನಿಲಯದಿಂದ ಭಕ್ತಿಗೀತೆಗಳು. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ಸಂಜೆ 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಾಗರ ಪಂಚಮಿ ನಾಡಿಗೆ ದೊಡ್ಡದು. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ. ಈ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:00 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ

ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ವಿಷಯ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಇಂದು ರಾತ್ರಿ 8:00 ಸಿರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂವಾದ ನಡೆಸಲು ವಾಟ್ಸಪ್ ಸಂಖ್ಯೆ 9480901013. 9:15 ಭಾವಗೀತೆಗಳು. 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:19.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
2: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿ ಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲ ಇದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
4: ಐಬಿಎಸ್ ಅಂತ ಹೇಳೋದನ್ನ ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗ ಆಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ, ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ, ಜೂನ್ 15 ರಿಂದ.

0: ಸೆಪ್ಟೆಂಬರ್ 14ರವರೆಗೆ. 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
2: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
4: ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
8: ಇದು 20ನೇ ತಾರೀಕು, ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
9: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
8: ಹಾ, ಒಂಥರ ಫಂಕ್ಷನ್. August 20ಕ್ಕೆ ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
9: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
10: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ. ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ up to 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸತನ್ನಿ.
3: ಅಯ್ಯಯ್ಯೋ, ಸಿಟ್ಟಾಗ್ಬೇಡ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ %20 to %50 ರಿಯಾಯಿತಿನೂ ಪಡಿಬಹುದು.
10: ಈ ಆಫರ್ ಮಡಿಕೇರಿ ಮಹಾದೇವ ಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
3: ಕಾಲ್ 229199.
11: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
8: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
11: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
8: ವಿಲ್ಕೋ ಗೋಲ್ಡ್, ಕುಶಾಲನಗರ. ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದ್ರಿ?
11: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. August 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದು ಬಿಡೋಣ
8: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
12: KNC ಇಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNM ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
13: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
14: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% VAS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ

0: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಬ್ಬಲು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
3: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು ರೀ?
6: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. August 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದು ಬಿಡೋಣ.
3: ನಿಮ್ಮ ಮನೆಗೆ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
6: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
7: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
3: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
7: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
6: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
3: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರೆ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
3: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.

0: ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಕುಣಿಯೂಪದ ಕರಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026ರ ಸೆಪ್ಟೆಂಬರ್ 6ರಂದು ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9010990786 ಅಥವಾ 9010990808.
8: ಪ್ರಕೃತಿ ಕಾಫಿ ವರ್ಕ್ಸ್, ಗುಡ್ಡಹುಸೂರು, ಕುಶಾಲನಗರ. ಗುಣಮಟ್ಟದ ಕಾಫಿ ಹೊಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹೊಡಿ ಮಾಡಿಸಲು ಗುಡ್ಡಹುಸೂರು, ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ ಗೆ ಭೇಟಿ ನೀಡಿ.
1: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
9: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್, ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
10: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
10: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗ್ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ.
11: 80ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಸುಳ್ಯದ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಗಸ್ಟ್ 15ರಿಂದ 31ರವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಒಳರೋಗಿಗಳಿಗೆ ಜನರಲ್ ವಾರ್ಡ್ನಲ್ಲಿ ಉಚಿತ ಬೆಡ್, ಊಟ, ತಿಂಡಿ, ನಿಗದಿತ ಔಷಧಿಗಳು ಲಭ್ಯ. ಜನರಲ್ ವಾರ್ಡಿನಲ್ಲಿ ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್ ಹಾಗೂ ಶಸ್ತ್ರಚಿಕಿತ್ಸೆಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಮಹಿಳಾ ಒಳರೋಗಿಗಳಿಗೆ ಹೆರಿಗೆ, ಸಂತಾನ ಹರಣ ಚಿಕಿತ್ಸೆ, ಗರ್ಭಕೋಶದ ಕಾಯಿಲೆಗಳ ತಪಾಸಣೆ ಹಾಗೂ ನಿಗದಿತ ಶಸ್ತ್ರಚಿಕಿತ್ಸೆಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಹೊರರೋಗಿಗಳಿಗೆ ನಿಗದಿತ ಔಷಧಗಳು, ನಿಗದಿತ ರಕ್ತ ತಪಾಸಣೆ, ಎಕ್ಸ್ರೇ, ಇಸಿಜಿ, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿ ಲಭ್ಯ. ವೈದ್ಯರುಗಳ ಸಮಾಲೋಚನೆ ಶುಲ್ಕ ಯಾವಾಗಲೂ ಉಚಿತ. ಕೆವಿಜಿ ಮೆಡಿಕಲ್ ಕಾಲೇಜು ಶ್ವಾಸಕೋಶ ವಿಭಾಗದಲ್ಲಿ ಅಲರ್ಜಿ ಕೇಂದ್ರವನ್ನು ಸ್ಥಾಪಿಸಿದ್ದು ಅತ್ಯಾಧುನಿಕ ಸ್ಕಿನ್ ಪ್ರಿಕ್ಸ್ ಟೆಸ್ಟ್ ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು ಹಾಗೂ ಅಲರ್ಜಿಗೆ ಸರಿಯಾದ ಪರಿಹಾರ ತಿಳಿಸಲಾಗುವುದು ಹಾಗೂ ಹೃದಯ ತಪಾಸಣೆ ಕೇಂದ್ರವನ್ನು ಸ್ಥಾಪಿಸಿದ್ದು ನುರಿತ ನೋಂದಾಯಿತ ವೈದ್ಯರಿಂದ ಇಸಿಜಿ ಮುಖಾಂತರ ಹೃದಯ ತಪಾಸಣೆ, ಬಿಪಿ, ಬ್ಲಡ್ ಶುಗರ್ ಟೆಸ್ಟ್ ಮಾಡಿಕೊಳ್ಳಲಾಗುವುದು. ಸಾರ್ವಜನಿಕರು ಈ ಆರೋಗ್ಯ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಮಾಹಿತಿಗಾಗಿ ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಕಾಲ್ 08257230316 ಅಥವಾ ಮೊಬೈಲ್ ಸಂಖ್ಯೆ 7353752233.
12: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಕ್ಕುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
13: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ?

0: ಅನ್ನವೇ ದೇವರು.
1: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಈ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ವಿಷಯ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಸಮಯ ಸರಿಯಾಗಿ 6:30. ಇದು ಆಕಾಶವಾಣಿ ವಿಜ್ಞಾನದ ಮುನ್ನಡೆ. ಗಿರೀಶ್ ಲಿಂಗಣ್ಣ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನ ಸಾಗರದ ಅಲೆಗಳ ಮೊರೆತ.
2: ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಎಲ್ಲರೂ ಕೇಳಿರ್ಬೋದು. ಆಪರೇಷನ್ ಸಿಂಧೂರಲ್ಲಿ ಹೇಗೆ ಅದು ಕಾರ್ಯಾಚರಣೆ ಮಾಡಿ ನಮ್ಮ ಭಯ ಹುಟ್ಟಾಕ್ತು. ನಮ್ಮ ಮಿಸೈಲ್ಸ್ ಎಷ್ಟು ಚೆನ್ನಾಗಿ ಕಾರ್ಯ ವೈಖರಿ ಮಾಡ್ತು ಅಂದ್ರೆ ಶತ್ರುಗಳಿಗೆ ಒಂದು ಇದು ಸಾಕಪ್ಪ, ಈ ಯುದ್ಧ ಒಂದು ನಿಂತ್ರೆ ಸಾಕು ಅನ್ನೋ ಅಷ್ಟು ಭಯ ತಂದಿಡ್ತು ಈ ಬ್ರಹ್ಮೋಸ್ ಮಿಸೈಲ್. ಈ ಬ್ರಹ್ಮೋಸ್ ಮಿಸೈಲ್ ಹೇಗೆ ಉಡಾಯಿಸಿದ್ರು ಅಂದ್ರೆ Su-30 MKI ಏರ್ ಕ್ರಾಫ್ಟ್ ಇದೆಯಲ್ಲ ನಮ್ Su-30, ಅದಕ್ಕೆ ಅಳವಡಿಸಿದ್ರು ಬ್ರಹ್ಮೋಸ್ ಮಿಸೈಲ್ನ. ಒಂದು Su-30ಗೆ ಒಂದು ಬ್ರಹ್ಮೋಸ್ ಮಿಸೈಲ್ನ ಅಳವಡಿಸ್ಕೊಡ್ಬೋದು. ಒಂದು ಬ್ರಹ್ಮೋಸ್ ಮಿಸೈಲ್ ಏನಿಲ್ಲ ಅಂದ್ರೂ 40-45 crore ಆಗುತ್ತೆ. ಇದರ ಭಾರ ಬಂದು ತೂಕ ಬಂದು 2800 kg ಇರ್ತದೆ, ಮತ್ತೆ ಇದ್ರ ಲೆಂತ್ ಬಂದು 10 meters ಅಷ್ಟು ಉದ್ದ ಇರ್ತದೆ. ಇದನ್ನ ಪೆನ್ಸಿಲ್ ಟೈಪ್ ಅಂತ ಕರೀತಾರೆ, ಪೆನ್ಸಿಲ್ ಟೈಪ್ ಮಿಸೈಲ್ ಅಂತ. ಅಂದ್ರೆ ಇದು ಸಣ್ಣನು ಎಷ್ಟು ಸಣ್ಣಕ್ಕೆ ಉದ್ದಕ್ಕೆ ಇರುತ್ತೆ ಅಂದ್ರೆ ಇದು ರೆಡಾರ್ ಕಣ್ಣಿಗೆ ಕಾಣಲ್ಲ. ಇದನ್ನ ಒಂದ್ಸಲಿ ಉಡಾಯಿಸಿದ್ಮೇಲೆ ರೆಡಾರ್ ಕಣ್ಣಿಗೆ ಕಾಣಲ್ಲ. ಇದ್ರ ಪಿನ್ ಪಾಯಿಂಟ್ ಅಕ್ಯುರಸಿ ಫೈರ್ ಅಂಡ್ ಫರ್ಗೆಟ್ ಅಂತಾರೆ. ಅಂದ್ರೆ ಇದು ಎಷ್ಟಂದ್ರೆ 300 kilometers ದೂರದಲ್ಲಿರುವಂತ ಒಂದು ಟಾರ್ಗೆಟ್, ಒಂದು ರನ್ವೇ ಆಗ್ಬೋದು, ಒಂದು ರೆಡಾರ್ ಸ್ಟೇಷನ್ ಆಗ್ಬೋದು, ಒಂದು ಕಮಾಂಡ್ ಅಂಡ್ ಕಂಟ್ರೋಲ್ ಆಗ್ಬೋದು. ಅದನ್ನ ಒಂದೇ ಸಲಿ ನೀವು ಲಾಂಚ್ ಮಾಡಿದ ತಕ್ಷಣ ಹತ್ತತ್ರ ಸ್ಪೀಡ್, ಇನಿಷಿಯಲ್ ಸ್ಪೀಡ್ ಬಂದು 400 meters per second ಇರುತ್ತೆ. ಅಂದ್ರೆ 400 meters per second ಸ್ಟಾರ್ಟ್ ಆಗುತ್ತೆ ಸ್ಪೀಡ್. ಆಮೇಲೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಸ್ಟಾರ್ಟ್ ಆದಾಗ ಇದ್ರ ಸ್ಪೀಡ್ ಎಷ್ಟು ಹೆಚ್ಚುತ್ತೆ ಅಂದ್ರೆ 900 meters per second ಹೆಚ್ಚುತ್ತೆ. 400 meters per second ಸ್ಪೀಡ್ ಹೆಚ್ಚೋದು ಬೂಸ್ಟರ್ ಅನ್ನೋದು ಕಾರ್ಯಾಚರಣೆ ಬಂದಾಗ. ಅದಾದ್ಮೇಲೆ ರಾಮ್ಜೆಟ್ ಇಂಜಿನ್ ಆನ್ ಆಗುತ್ತೆ, ಅವಾಗ ಅದು 900 meters per second ಸ್ಪೀಡ್ಗೆ ವೇಗ ಇನ್ಕ್ರೀಸ್ ಆಗುತ್ತೆ. 900 meters per second ಅಂದ್ರೆ ಒಂದು ಬುಲೆಟ್ ನ ನೀವು ಉಡಾಯಿಸಿದ್ರೆ 400 meters per second ಅಲ್ಲಿ ವೇಗವಾಗಿ ಹೋಗುತ್ತೆ. ಸೊ ಇದು 900 meters per second ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಎಷ್ಟು ಸ್ಪೀಡ್ ಅಲ್ಲಿ ಇದು ಹೋಗುತ್ತೆ. ಇದು ಎತ್ತರ ಬಂದು 10 meters ನದಿನಾಲ್ಕು ಸಾವಿರ meters ತನಕ ಆ ಎತ್ತರದಲ್ಲೇ ಹೋಗಬಲ್ಲವಂತ ಶಕ್ತಿ. ಇದು ಕ್ರೂಯಿಸ್ ಮಿಸೈಲ್ಸ್ ಅಂತಾರೆ. ಅಂದ್ರೆ ಇದ್ರ ಪಾತ್ ಬಂದು ಏರೋಪ್ಲೇನ್ ಹೇಗೆ ಚಲನೆ ಮಾಡುತ್ತೋ ಆ ತರ ಪಾತ್ ಇರುತ್ತೆ. ಬಟ್ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದ್ರ ಟ್ರಾಜೆಕ್ಟ್ರಿನು ಚೇಂಜ್ ಮಾಡಬಹುದು. ಅಂದ್ರೆ ಇದು ಒಂದು ಕಲ್ ಎಸೆದ್ರೆ ಯಾವ ತರ ಬರುತ್ತೆ ಆ ತರ ಪಾತು ಹೋಗುತ್ತೆ, ಇಲ್ಲ ಏರೋಪ್ಲೇನ್ ಪಾತು ಹೋಗುತ್ತೆ. ಮತ್ತು ಇದು ಎಲ್ಲಾ ವಾತಾವರಣದಲ್ಲೂ ಹ್ಯಾಂಡಲ್ ಮಾಡಬಹುದು. ಅಂದ್ರೆ ಒಂದು -50 degrees ವರ್ಕ್ ಆಗುತ್ತೆ, ಡೆಸರ್ಟ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಸಮುದ್ರದಲ್ಲೂ ವರ್ಕ್ ಆಗುತ್ತೆ. ಸಮುದ್ರದಲ್ಲಿ ಅಂದ್ರೆ 20 meters ಆಳದಲ್ಲೂ ಇದು ಯೂಸ್ ಮಾಡಬಹುದು. ಇದು ಶಿಪ್ ಇಂದ ಉಡಾಯಿಸಬಹುದು, ಇಲ್ಲ ಪ್ಲೇನ್ ಇಂದ ಉಡಾಯಿಸಬಹುದು, ಇಲ್ಲ ಲ್ಯಾಂಡ್ ಇಂದ ಉಡಾಯಿಸಬಹುದು, ಇಲ್ಲ ಸಬ್ಮರಿನ್ ಉಡಾಯಿಸಬಹುದು. ಸೊ ಇದು ಅತ್ಯಂತ ವೇಗವಾಗಿ ಇರುವಂತ ಕ್ರೂಯಿಸ್ ಮಿಸೈಲ್ಸ್. ಯಾವ ವಿಶ್ವದಲ್ಲೇ ಇಷ್ಟು ಸ್ಪೀಡ್ ಆಗಿರುವಂತ ಮಿಸೈಲ್ಸ್ ಇಲ್ಲ. ಮತ್ತೆ ಇದನ್ನ ತಡೆಯಬಲ್ಲವಂತ ಶಕ್ತಿ ಅಂದ್ರೆ ಇದನ್ನ ಇಂಟರ್ಸೆಪ್ಟ್ ಮಾಡಿ ಉರುಳಿಸುವಂತ ಶಕ್ತಿನೂ ಯಾವ ವಿಶ್ವದಲ್ಲಿ ಯಾವ ದೇಶಕ್ಕೂ ಇಲ್ಲ. ಈ

0: ಇದರಿಂದ ಬ್ರಹ್ಮೋಸ್ ಬೇಡಿಕೆ ಬಹಳ ಹೆಚ್ಚಾಗ್ತಾ ಇದೆ. ಈಗಾಗಲೇ ಫಿಲಿಪೈನ್ಸ್ ತಗೊಂಡಿದ್ದಾರೆ, ಇಂಡೋನೇಷ್ಯಾ ಇಂದ ಬೇಡಿಕೆ ಇದೆ, ಮತ್ತೆ ಆಫ್ರಿಕನ್ ಕಂಟ್ರೀಸ್ ಇಂದ ಬೇಡಿಕೆ ಇದೆ, ಅರಬ್ ಕಂಟ್ರೀಸ್ ಇಂದನೂ ಬೇಡಿಕೆ ಇದೆ. ಮತ್ತೆ ಬ್ರಹ್ಮೋಸ್ ಮಿಸೈಲ್ಸ್ ನ ನಾನ್ ನ್ಯೂಕ್ಲಿಯರ್ ವಾರೆಟ್ಸ್ ಮಾತ್ರ ಇದರಲ್ಲಿ ಯೂಸ್ ಮಾಡಕ್ಕಾಗೋದು, ಅಂದ್ರೆ ನ್ಯೂಕ್ಲಿಯರ್ ಸಿಡಿ ತಲೆಗಳನ್ನ ಹಾಕಿ ಇದನ್ನ ಯೂಸ್ ಮಾಡಕ್ಕೆ ಬರೋದಿಲ್ಲ. ಇದು 1993 ಅಬ್ದುಲ್ ಕಲಾಂ ಅವರು ಒಂದ್ಸಲಿ ರಷ್ಯಾಗ ಹೋದಾಗ ಇದ್ರ ಇಂಜಿನ್ ಅರ್ಧದಲ್ಲೇ ಮಾಡಿ ನಿಲ್ಸಿರ್ತಾರೆ. ಅವಾಗ ರಷ್ಯನ್ಸ್ ನ ಕೇಳ್ತಾರೆ, ಇದನ್ನ ಯಾಕೆ ಪೂರ್ತಿ ಮಾಡಿಲ್ಲ ಅಂದಾಗ ಅವ್ರ ಹಣದ ಕೊರತೆ ಅಂತ ಹೇಳ್ತಾರೆ. ಅವಾಗ ಈ ಪ್ರಾಜೆಕ್ಟ್ ನ ಇಂಡಿಯಾಗೆ ತಗೊಂಬಂದು ರಷ್ಯಾ ಮತ್ತೆ ಇಂಡಿಯಾ ಸೇರಿ ಈ ಬ್ರಹ್ಮೋಸ್ ಮಿಸೈಲ್ಸ್ ನ ತಯಾರು ಮಾಡಕ್ ಶುರು ಮಾಡ್ತಾರೆ. ಈ ಬ್ರಹ್ಮೋಸ್ ಮಿಸೈಲ್ಸ್ ಎಲ್ಲಿ ತಯಾರಾಗುತ್ತೆ ಅಂದ್ರೆ, ಒಂದು ಟ್ರಿವಾಂಡ್ರಮ್ ಅಲ್ಲಿ ಆಗ್ಬಹುದು, ನಾಗ್ಪುರ್ ಅಲ್ಲಿ ಆಗ್ಬಹುದು, ಪಿಲಾನಿಲಿ ಆಗ್ಬಹುದು, ಈಗ ಲಕ್ನೋವಲ್ಲೂ ಈಗ ಶುರು ಮಾಡ್ತಾ ಇದ್ದಾರೆ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:08.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಈಗ ಕೆಲವೊಂದು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ 6:40 ಪ್ರಸಾರವಾಗಲಿದೆ.
1: ಅಕಾಲಿಕ ಬಳಗೆ

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारु हंगामी बड़े वीमे नोंदी माड़ी
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7-7 ಸಾವಿರ ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ। ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು, ಸರ್ಕಾರ ಸಹಾಯಧನನ್ನು ಕೊಡುತ್ತೆ। ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ। ಈ ಬಾರಿ ನಾನು ಅಳವಡಿಸಲೇಬೇಕು। ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ

0: ಪಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
2: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
1: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
3: ಎಲ್ಲಿ ಹುಡುಕೋದು?
1: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
3: ಓ,
1: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
2: ಇಂದೇ ಸರ್ಚ್ ಮಾಡ್ತೀನಿ.
1: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ, ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
1: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದು ಏನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್�ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಉತ್ತಮವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
0: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 ಟಿಎಂಸಿ ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ, ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ

0: ಘೋಷಣೆ ಮಾಡಲಾಗಿದೆ. ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ ಹಿಂದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ದತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಬಂದ್ ಮಾಡಲಾದ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90%ರಷ್ಟು ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು, ಜಿಲ್ಲೆಯಲ್ಲಿ ಬೆಳೆ ಹಾನಿ ಬಗ್ಗೆ ಶೇಕಡಾ 65%ರಷ್ಟು ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30%ರಷ್ಟು ಮಳೆ ಕೊರತೆ ಇದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧ

ಮಹೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು ಸಹಕಾರಿ ಸಂಘಗಳು ರೈತರ ಪಾಲಿಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು ನೆಲಕೊಂದದಲ್ಲಿ 5 ಸೆಂಟಿಮೀಟರ್, ಆಗುಂಬೆ ಆಂಕೋಲಾ ಗೋಕರ್ಣದಲ್ಲಿ 4 ಸೆಂಟಿಮೀಟರ್, ಕುಂದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಹರಿವಾ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51:19. ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭತ್ತದ ಕೃಷಿಯನ್ನು ಮಾಡುವಾಗ ಅತಿ ಹೆಚ್ಚು ಖರ್ಚನ್ನು ಬಯಸುವಂಥ ಚಟುವಟಿಕೆ ಅಂದರೆ ಸಸಿಮಡಿಯನ್ನು ಮಾಡಿ ಆ ಸಸಿಗಳನ್ನು ನಾವು ಕಿತ್ತು ನಾಟಿ ಮಾಡುವಂಥ ಒಂದು ಕ್ರಮ ಅಂತ ಹೇಳಬಹುದು. ಇದಕ್ಕೆ ಪರ್ಯಾಯವಾಗಿ ಕೃಷಿ ತಜ್ಞರು ಭತ್ತದ ಬಿತ್ತನೆ ಬೀಜವನ್ನು ನೇರವಾಗಿ ಗದ್ದೆಗೆ ಬಿತ್ತನೆ ಮಾಡುವಂಥ ಕೃಷಿ ಉಪಕರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ, ಅದೇನೇ ಡ್ರಮ್ ಸೀಡರ್. ಈ ಡ್ರಮ್ ಸೀಡರನ್ನು ಈ ಭತ್ತದ ಕೃಷಿನಲ್ಲಿ ನಾವು ಹೇಗೆ ಬಳಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು, ಇದನ್ನು ಬಳಸುವಾಗ ವಹಿಸಬೇಕಾದಂಥ ಎಚ್ಚರಿಕೆ ಕ್ರಮಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿರುವಂತಹ ವಿಸ್ತರಣಾ ಶಿಕ್ಷಣ ಘಟಕದ ಸಹ ಪ್ರಾಧ್ಯಾಪಕರು ಹಾಗೂ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಬಸವಲಿಂಗಯ್ಯ ಅವರು. ನಮಸ್ಕಾರ ಡಾಕ್ಟರ್ ಬಸವಲಿಂಗಯ್ಯ ಅವರೇ.
1: ನಮಸ್ತೆ ಸರ್.
0: ಡ್ರಮ್ ಸೀಡರನ್ನು ಭತ್ತದ ಕೃಷಿನಲ್ಲಿ ಬಳಸ್ಕೊಳ್ಳೋದಕ್ಕೆ, ವಿಶೇಷವಾಗಿ ಬೀಜಗಳನ್ನು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ?
1: ಇತ್ತೀಚೆಗೆ ಕೊಡಗಿನಲ್ಲಿ ಡ್ರಮ್ ಸೀಡಿಂಗ್ ಭತ್ತ ಬೇಸಾಯ ಕೂಡ ಸ್ವಲ್ಪ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಕಳೆದ ಒಂದು 4-5 ವರ್ಷಗಳಿಂದ ಅಲ್ಲಲ್ಲಿ ರೈತರುಗಳು ಇದರ ಅನುಕೂಲತೆಗಳನ್ನು ಕಂಡುಕೊಂಡಿರೋರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ಉತ್ಸುಕತೆಯಿಂದ ಈ ಡ್ರಮ್ ಸೀಡಿಂಗ್ ಭತ್ತ ಪದ್ಧತಿಯನ್ನು ಅಳವಡಿಸಿಕೊಂಡು ಭತ್ತ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಡ್ರಮ್ ಸೀಡರ್ನ ಬಳಸಿ ಭತ್ತ ಬೇಸಾಯ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ.

0: ಅದರಲ್ಲಿ ಮೊದಲನೇದೇನಪ್ಪ ಅಂತಂದ್ರೆ ಬೇಸಿಗೆಯಲ್ಲಿ ಒಂದು ಆಳವಾದಂತ ಉಳುಮೆಯನ್ನ ಮಾಡ್ತಕ್ಕಂಥದ್ದು
1: ಅಂದ್ರೆ ಮಾಗಿ ಉಳುಮೆ.
0: ಮಾಗಿ ಉಳುಮೆ ಯಾಕೆ ಅಂತಂದ್ರೆ ಈ ಡ್ರಮ್ ಸೀಡರ್ ಭತ್ತ ಬೇಸಾಯದಲ್ಲಿ ಗದ್ದೆನ ನಾವು ಸಿದ್ಧತೆ ಮಾಡಿಕೊಂಡು ಕೆಸರು ಗದ್ದೆಗೆ ಡ್ರಮ್ ಸೀಡರ್ ಸಹಾಯದಿಂದ ಭತ್ತವನ್ನು ಬಿತ್ತನೆ ಮಾಡ್ಬಿಡ್ತೀವಿ. ಆ ಸಂದರ್ಭದಲ್ಲಿ ಭತ್ತನ ಹುಟ್ಟುತ್ತೆ, ಅದ್ರ ಜೊತೆಗೆ ಕಳೆನೂ ಹುಟ್ಟುತ್ತೆ. ಸೊ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದ್ರೆ ನಮಗೆ ಅಲ್ಲಿ ಅದನ್ನು ಸರಿಯಾಗಿ ನಿಯಂತ್ರಿಸಲಿಲ್ಲ ಅಥವಾ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಆ ಭತ್ತನೇ ಹೊರಟೋಗುತ್ತೆ, ನಮಗೆ ಬೆಳೆನೇ ಕಂಪ್ಲೀಟ್ ಲಾಸ್ ಆಗಿಬಿಡ್ತದೆ. ಹಾಗಾಗಿ ಕಳೆಗಳ ನಿಯಂತ್ರಣನೇ ಇಲ್ಲಿ ದೊಡ್ಡ ಸಮಸ್ಯೆ ನಮಗೆ. ಈ ಕಳೆಗಳನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಾವು ಮೊದಲಿಂದನೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಹಾಗಾಗಿ ಒಂದು ಮಾಗಿ ಉಳುಮೆ ಬಹಳ ಅವಶ್ಯಕತೆ. ಎರಡನೇದಾಗಿ ಕಳೆ ಬ್ಯಾಂಕಿನ ನಾಶವನ್ನು ಮಾಡಬೇಕಾಗತ್ತೆ. ಈ ಕಳೆ ಬ್ಯಾಂಕ್ ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಭತ್ತ ಬೆಳಿತೀವಿ, ಆ ಭತ್ತವನ್ನು ತಗೊಂಡು ನೀರ್ಗಾಕ್ತು ಅಂತಂದ್ರೆ ಅಥವಾ ಮಣ್ಣಿಗಾಕ್ತು ಅಂದ್ರೆ ಎಲ್ಲಾ ಭತ್ತದ ಬೀಜಗಳು ಮೊಳಕೆ ಹೊಡೆದು ಬಿಡ್ತವೆ. ಆದ್ರೆ ಕಳೆಗಳು ಆತರ ಇಲ್ಲ ಸರ್. ಒಂದು ಕಳೆ ಅದರದ ಜೀವಮಾನದಲ್ಲಿ ಒಂದಷ್ಟು ಬೀಜಗಳನ್ನ ಉತ್ಪತ್ತಿ ಮಾಡಿ ನೆಕ್ಸ್ಟ್ ಜನರೇಷನ್ಗೆ ಬಿಟ್ಟೋಗ್ಬಿಡ್ತದ ಅದು ಮುಂದಿನ ತಲೆಮಾರಿಗೆ. ಒಂದು ಉದಾಹರಣೆಗೆ ಹೇಳ್ತೀನಿ, ಯಾವುದೋ ಒಂದು ಕಳೆ 100 ಬೀಜಗಳನ್ನ ಉತ್ಪಾದನೆ ಮಾಡಿದೆ ಅಂದ್ರೆ ಅದರಲ್ಲಿ 20% ಬೀಜಗಳು ಮಾತ್ರ ಒಂದು ಸೀಸನ್ ಗುಟ್ಟುತ್ತೆ. ಇನ್ನೊಂದು 20% ಬೀಜಗಳು ಇನ್ನೊಂದು ವಾತಾವರಣ, ಮಣ್ಣಿನಲ್ಲಿ ಏನೋ ಟೆಂಪರೇಚರ್ ವೇರಿಯೇಷನ್ಸ್ ಆಯ್ತು, ವಾತಾವರಣದಲ್ಲಿ ಏನೋ ಹ್ಯೂಮಿಡಿಟಿ ವೇರಿಯೇಷನ್ಸ್ ಆಯ್ತು, ಈ ತರ ಇನ್ನೊಂದು 20% ಹುಟ್ಟುತ್ತೆ. ಇನ್ನು ಕೆಲವು ಹುಟ್ಟಿದಂತ ಕಳೆಗಳು ಇನ್ನೇನಾದ್ರೂ 15 ದಿನ ಮಳೆ ಬರಲ್ಲ ಅಂತಂದ್ರೆ ತಮ್ಮ ರಿಪ್ರೊಡಕ್ಟಿವ್ ಸ್ಟೇಜ್ನೇ ಅಂದ್ರೆ ಸಂತಾನೋತ್ಪತ್ತಿನೇ ಅಂತವನ್ನ ಪ್ರಿಪೋನ್ ಮಾಡ್ಕೊಂಡು ಒಂದಷ್ಟು ಬೀಜಗಳನ್ನ ಉತ್ಪಾದನೆ ಮಾಡಿ ಸತ್ತೋಗ್ತವೆ. ಸೊ ಈ ತರ ಎಲ್ಲ ಕಾರಣಕ್ಕೆ ಒಂದೇ ಗಿಡದಲ್ಲಿ ಬಂದಂತ ಕಳೆಗಳ ಬೀಜಗಳು ಒಂದೇ ಸಾರಿ ಹುಟ್ಟಲ್ಲ, ಹಾಗಾಗಿ ಹಂತವಾಗಿ ಹುಟ್ಟುತ್ತವೆ. ಸೊ ನಾವೀಗ ಮಾಗಿ ಉಳುಮೆ ಮಾಡಿ ಆ ಟೈಮಲ್ಲಿ ಏನಾದ್ರು ಸ್ವಲ್ಪ ಮುಂಗಾರು ಮಳೆ ಬಂತು ಅಂದಾಗ ಆಗ ಒಂದಷ್ಟು ಬೀಜಗಳು ಹುಟ್ಟುತ್ತೆ, ಅದು ನೆಕ್ಸ್ಟ್ ಉಳುಮೆ ಟೈಮಲ್ಲಿ ಅದನ್ನ ಸಾಯಿಸ್ಬಿಡ್ಬೋದು. ಈ ಆ ಉಳುಮೆ ಟೈಮ್ ಆದ್ಮೇಲೆ ಇನ್ನೊಂದಷ್ಟು ಕಳೆಗಳ ಬೀಜಗಳು ಹುಟ್ಟುತ್ತೆ, ನೆಕ್ಸ್ಟ್ ಮುಂದಿನ ಕೆಸರಿ ಮಾಡುವಂತ ಟೈಮಲ್ಲಿ ಅದನ್ನ ಸಾಯಿಸ್ಬೋದು. ಕೆಸರಾದ್ಮೇಲೆ ಕೆಲವು ಬೀಜಗಳು ಹುಟ್ಟುತ್ತೆ, ಅವನ್ನ ನೆಕ್ಸ್ಟ್ ಎರಡನೇ ಕೆಸರಿಗೆ ಅಥವಾ ನಾಟಿ ಮಾಡೋಕ್ಕೆ ಅಥವಾ ಬಿತ್ತನೆ ಮಾಡೋಕ್ಕಿಂತ ಮುಂಚಿನ ಕೆಸರಲ್ಲಿ ಅದು ಸತ್ತೋಗುತ್ತೆ. ಈ ರೀತಿ ಹಂತ ಹಂತವಾಗಿ ನಾವು ಕೆಸರು ಅಥವಾ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿ ಶೇಖರಣೆಗೊಂಡಿರ್ತಕ್ಕಂಥ ಕಳೆ ಬೀಜಗಳ ಬ್ಯಾಂಕ್ ನಶಿಸಿ ಹೋಗ್ತಾ ಇರ್ತದೆ. ಸೊ ಈ ರೀತಿನೂ ಕೂಡ ನಾವು ಕಳೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಅನಂತರ ಬಿತ್ತನೆಗೆ, ಅದು ಡ್ರಮ್ ಸೀಡಿಂಗ್ ಅಲ್ಲಿ ಏನಾದ್ರೂ ನೀವು ಭತ್ತ ಬಿತ್ತನೆ ಮಾಡ್ತೀವಿ ಅಂದ್ರೆ 15-20 ದಿನಗಳ ಮುಂಚೆ ಒಂದು ಕೆಸರನ್ನ ಮಾಡಬೇಕಾಗತ್ತೆ. ಸೊ ಒಂದು ಆಳವಾದ ಉಳುಮೆ ಮಾಡಿ ಬಿತ್ತನೆ ಮಾಡೋಕ್ಕಿಂತ 15-20 ದಿನಗಳ ಮುಂಚೆ ಒಂದು ಕೆಸರು ಗದ್ದೆಯನ್ನು ಮಾಡೋದಾದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಎಲ್ಲ ಹಸಿರು ಕಳೆಗಳು ಅಥವಾ ಬೆಳೆಯ ಕೂಳೆಗಳು ಎಲ್ಲವನ್ನು ಕಂಪ್ಲೀಟ್ ಆಗಿ ನಮ್ಮ ಮಣ್ಣಿಗೆ ಸೇರ್ಕೋ ರೀತಿಯಲ್ಲಿ ಕೆಸರು ಮಾಡಬೇಕು. ಅವಾಗ ಏನಾಗುತ್ತೆ, ಹಸಿ ಕಳೆ ಒಣಕಳೆ ಹಳೆ ಬೆಳೆಗಳ ಕೂಳೆಗಳು ಏನಾರು ಇದ್ರು ಕೂಡ ಅದು ಮಣ್ಣಲ್ಲಿ ಚೆನ್ನಾಗಿ ಕೊಳತು ಗೊಬ್ಬರ ಆಗ್ಬಿಡುತ್ತೆ. ಸೊ ನಮ್ಗೆ ಬಿತ್ತನೆ ಟೈಮ್ಗೆ ಯಾವುದೇ ವಿಧವಾದಂತ ಜೀವಂತ ಕಳೆಗಳು ನಮ್ಮ ಗದ್ದೆನಲ್ಲಿ ಇರಬಾರದು. ಈ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕು. ಆನಂತರ ಮುಂದುವರೆದು ಗದ್ದೆಯನ್ನು ಆದಷ್ಟು ಮಟ್ಟಿಗೆ ಸಮತಟ್ಟಾಗಿ ಮಾಡ್ಕೋಬೇಕು. ನಾವು 100% ಲೆವೆಲಿಂಗ್ ಅಂತ ಹೇಳ್ತೀವಿ, ಈಗ ಪೆನ್ನು ಪೇಪರ್ ವರ್ಕ್ ಆದಂಗ ಅಲ್ಲಾಗಲ್ಲ ಗದ್ದೆನಲ್ಲಿ, ರಿಯಾಲಿಟಿನಲ್ಲಿ ಇದ್ದಾಗ ಸಾಧ್ಯವಾದಷ್ಟು ಮಟ್ಟಿಗೆ ತಗ್ಗು ಪ್ರದೇಶಗಳು ಅಥವಾ ಗುಂಡಿಗಳಿರ್ದಂಗೆ
2: ನಾವು ಇರಬಾರದು,
0: ಉಬ್ಬು ತಗ್ಗುಗಳು ಇರ್ದಂಗೆ ನಾವು ಆದಷ್ಟು ಒಂದು ಸಮತಟ್ಟಾಗಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಈ ಗುಂಡಿಗಳಲ್ಲಿ ಗದ್ದೆಗಳಂತ ಕೃಷ್ಣ ಗುಂಡಿ ಇತ್ತು ಅಂದಾಗ ನೀರು ನಿಂತ್ಕೊಳ್ಳುತ್ತೆ. ಆ ಗುಂಡಿನಲ್ಲಿ ಬಿದ್ದಂತ ಬಿತ್ತನೆ ಬೀಜ
2: ಮಣ್ಣಿಗೆ ತಲುಪೋದಿಲ್ಲ,
0: ಆ ನೀರ್ ನಿಂತಿರೋದ್ರಿಂದ ಅದು ನೀರೊಳಗೆ ಕೊಳತು ಸತ್ತೋಗುತ್ತೆ.
2: ತೇಲ್ಬಹುದು,
0: ಗಟ್ಟಿ ಬೀಜ ನೀರು ಕೂರುತ್ತೆ ಬಟ್ ಕೊಳೆಯುವಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ನಿಂತ ನೀರಲ್ಲಿ ಬಿದ್ದಂತ ಬೀಜಗಳು ಕೊಳತು ನಮ್ಗೆ ಸಸಿ ಸಿಗಲ್ಲ. ಆನಂತರ ಏನ್ ಮಾಡ್ಬೇಕು ಅಂತಂದ್ರೆ ಬಿತ್ತನೆಗೆ 15-20 ದಿನಗಳ ಮುಂಚೆನೆ ನಾವು ಈ ಸಾವಯವ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಕೆಸರುಗದ್ದೆ ಮಾಡೋದಾದ್ರೆ ಆ ಎಲ್ಲಾ ಗೊಬ್ಬರಗಳು ಚೆನ್ನಾಗಿ ಕೊಳತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿತ್ತನೆ ಮಾಡಿದಂಥ ಬೀಜಕ್ಕೆ ಸಿಕ್ಕಿ ಆ ಗಿಡ ಚೆನ್ನಾಗಿ ಮೊಳತು ಚೆನ್ನಾಗಿ ಗಿಡ ಬರೋಕ್ಕೆ ಅನುಕೂಲ ಮಾಡ್ಕೊಳ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸಾವಯವ ಗೊಬ್ಬರಗಳನ್ನ ನಾವೇನಾದ್ರೂ ಸಡನ್ ಆಗಿ ಮಣ್ಣಿಗೆ ಸೇರಿಸಿ ನೆಕ್ಸ್ಟ್ ಡೇನೇ ಬಿತ್ತನೆ ಮಾಡ್ತೀವಿ ಅಥವಾ ನೆಕ್ಸ್ಟ್ ಡೇನೆ ಪ್ಲಾಂಟಿಂಗ್ ಮಾಡ್ತೀವಿ ಅಂದ್ರೆ ಈ ಸಾವಯವ ಅಂಶಗಳು ಸ್ವಲ್ಪ ಕರಗಬೇಕಾದ್ರೆ ಸ್ವಲ್ಪ ಟೆಂಪರೇಚರ್ನ ಬಿಡ್ತವೆ. ಈಗ ನೀವು ಯಾರಾದ್ರೂ ಸಗಣಿ ಗೊಬ್ಬರದ ಗುಂಡಿಗೆ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಬಿಸಿ ಇರುತ್ತೆ ಅಂತ. ಸೊ ಸಡನ್ ಆಗಿ ನಾವು ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಬಿತ್ತನೆ ಮಾಡೋದು ಅಥವಾ ನಾಟಿ ಮಾಡೋದಾದಾಗ ಮಣ್ಣಿನಲ್ಲಿ ಸ್ವಲ್ಪ ಟೆಂಪರೇಚರ್ ರೈಸ್ ಆಗುತ್ತೆ. ಅದರಲ್ಲೂ ಡ್ರಮ್ ಸೀಡಿಂಗ್ ಅಲ್ಲಿ ನಾವು ಆಗ್ತಾನೆ ಮೊಳತಿರೋ ಕಾಳುಗಳನ್ನ ಹಾಕಿರ್ತೀವಿ. ಈಗ ಇಮಿಡಿಯೇಟ್ ಆಗಿ ಇವತ್ತೇ ನಾವು ಸಗಣಿ ಗೊಬ್ಬರ ಹಾಕಿ ಮಣ್ಣಿಗೆ ಸೇರಿಸಿ ಕೆಸರ್ಗ ಮಾಡಿಬಿಟ್ಟು ನಾಳೆನೆ ಬಿತ್ತನೆ ಮಾಡಿದ್ರೆ ಆ ಉಷ್ಣಾಂಶದಿಂದ ಕೂಡ ಮೊಳಕೆಗಳು ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ 15-20 ದಿನಗಳ ಮುಂಚೆನೆ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ಕೆಸರು ಮಾಡಿ ಆನಂತರ ನಾಟಿಗೆ ಮುಂಚೆ 1-2 ದಿನದ ಎನ್ನುವಾಗ ಒಂದು ಕೆಸರು ಮಾಡಿ ಅಥವಾ ನಾಳೆ ನಾಟಿ ಅಂದಾಗ ಇವತ್ತು ಕೆಸರು ಮಾಡಿ ಸಮತಟ್ಟು ಮಾಡಿಕೊಂಡು ಬಿತ್ತನೆ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಇಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯಲ್ಲಿ ಅನುಸರಿಸಬೇಕಾಗತ್ತೆ.
2: ಅಂದ್ರೆ ಈ ಡ್ರಮ್ ಸೀಡ್

0: ಕಂಪ್ಯೂಟರನ್ನ ಬಳಸುವಂತ ಅವಶ್ಯಕತೆ ಏನಿದೆ ಅಂತೀರಿ?
1: ಈಗಿನ ಕಾಲಘಟ್ಟಕ್ಕೆ ನಾವು ಹೋಲಿಸ್ಕೊಳ್ಳೋದಾದ್ರೆ ಡ್ರಮ್ ಸೀಟ್ನ ಬಳಸಿ ಭತ್ತವನ್ನು ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಕೊಡಗಿನಲ್ಲಿ ಇವತ್ತು ನೋಡ್ತಾ ಇರ್ಬೋದು ಕಾರ್ಮಿಕರ ಸಮಸ್ಯೆ ಬಹಳ ಇದೆ.
0: ಹೌದೌದು.
1: ಈಗ ನಾನು ಎಷ್ಟು ಕೊಡಗಿನ ರೈತರ ಜೊತೆ ನಾನು ಮಾತಾಡಬೇಕಾದ್ರೆ ಅಥವಾ ನಾನು ಸುಮಾರು 4-5 ವರ್ಷಗಳಿಂದ ಈ ಡ್ರಮ್ ಸೀಡಿಂಗ್ನ ಪ್ರಮೋಟ್ ಮಾಡೋಕ್ಕೆ ಹೋಗಿ ಅಲ್ಲಲ್ಲಿ ಆಯ್ದ ರೈತರುಗಳ ತಕ್ಕಗಳಿಗೆ ಹೋಗಿ ನಾವು ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಅವರು ಹೇಳೋ ಪ್ರಕಾರನೇ ಒಂದು ಎಕರೆಯನ್ನು ಸಸಿ ಮಡಿ ತಯಾರಿಸಿ ನಾಟಿ ಮಾಡೋಕ್ಕೆ ಏನಿಲ್ಲ ಅಂತಂದ್ರೆ 5,000-6,000 ರೂಪಾಯಿ ಖರ್ಚು ಬರುತ್ತೆ. ನೀವು ಸಸಿ ಮಡಿ ಮಾಡ್ಕೋಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಖರ್ಚು. ಸಸಿ ಮಡಿ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಅದರಿಂದ ನೀರು ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ, ಆನಂತರದಲ್ಲಿ ಮೇಜರಾಗಿ ಬರ್ತಕ್ಕಂಥದ್ದು ಸಸಿ ಮಡಿಯಿಂದ ಗಿಡಗಳನ್ನ ಕಿತ್ತು ಅದನ್ನು ಬಂಡಲ್ ಮಾಡಿ ಮುಖ್ಯವಾದ ಗದ್ದೆಗಳಿಗೆ ಸಾಗಣೆ ಮಾಡಿ ಅಲ್ಲಿಂದ ನಾಟಿ ಮಾಡೋದು. ಸೊ ಈ ಎಲ್ಲ ಖರ್ಚುಗಳನ್ನ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ 5,000-6,000 ರೂಪಾಯಿ ರೈತರು ಹೇಳೋ ಲೆಕ್ಕಾಚಾರದಲ್ಲಿ, ಇನ್ನು ಹೆಚ್ಚಿನ ಖರ್ಚು ಅಂತ ಹೇಳ್ತಾರೆ ನಮ್ಮ ಲೆಕ್ಕಾಚಾರದಲ್ಲೂ ಕೂಡ ಅಷ್ಟು ಖರ್ಚು. ಈ ಭತ್ತದ 1 ಎಕರೆ ಗದ್ದೆನ ನಾಟಿ ಮಾಡ್ಬೇಕಾದ್ರೆ ಇಷ್ಟು ಖರ್ಚು ತಗಲುತ್ತೆ. ಆದ್ರೆ ಈ ಡ್ರಮ್ ಸೀಡಿಂಗ್ ಭತ್ತ ಬಿತ್ತನೆ ಏನಾಗುತ್ತೆ, ಈಗ ನಾವು ಬೇರೆ ಮೆಥಡಲ್ಲಿ ಏನು ಭತ್ತವನ್ನು ನಾಟಿ ಮಾಡ್ತೀವೋ ಅದೇ ರೀತಿ ನಾವು ಗದ್ದೆನ ಪ್ರಿಪೇರ್ ಮಾಡ್ಕೋತೀವಿ. ಬೇರೆ ಏನೇನು ಮಾಡ್ತೀವೋ ಎಲ್ಲ ವಿಧಾನಗಳು ಅದಕ್ಕೂ ಸೇಮು, ಡ್ರಮ್ ಸೀಡಿಂಗ್ ಭತ್ತಕ್ಕೂ ಸೇಮು. ಇಲ್ಲೇನು ಮಾಡ್ತೀವಿ ಅಂತಂದ್ರೆ ಗದ್ದೆ ರೆಡಿ ಆದ್ಮೇಲೆ ಭತ್ತವನ್ನ ನೇರವಾಗಿ ಡ್ರಮ್ ಸೀಟ್ ಇಂದ ಬಿತ್ತನೆ ಮಾಡ್ಬಿಡ್ತೀವಿ. ಸೊ ಈ ಗಿಡ ಕೀಳೋದು, ಬಂಡ್ಲು ಮಾಡೋದು, ತಗೊಂಡೋಗಿ ಸಾಕ್ಸೋದು, ನಾಟಿ ಮಾಡೋ ಖರ್ಚುಗಳಿರಲ್ಲ. ಹಂಗಾಗಿ ರೈತರಿಗೆ ಏನಿಲ್ಲ ಅಂತಂದ್ರು 1 ಎಕರೆಗೆ 5,000-6,000 ರೂಪಾಯಿ ದುಡ್ಡು ಉಳಿಯುತ್ತೆ. ಮತ್ತೆ ಕಾರ್ಮಿಕರ ಸಮಸ್ಯೆ ಇದ್ದಲ್ಲಿ ಇದನ್ನು ಎಫೆಕ್ಟಿವ್ ಆಗಿ ಬಳಸ್ಕೋಬಹುದು. 1 ಡ್ರಮ್ ಸೀಡರ್ನಿಂದ 2 ಗಂಟೆಗಳಲ್ಲಿ 1 ಎಕರೆಯಲ್ಲಿ ಭತ್ತ ಬಿತ್ತನೆಯನ್ನು ಮಾಡಿ ಮುಗಿಸ್ಬಿಡ್ಬಹುದು. ಇದು ಒಂದು ಅಡ್ವಾಂಟೇಜ್. ಸೊ ನಾನು ಈಗಾಗಲೇ ಹೇಳಿದಂಗೆ ಕಾರ್ಮಿಕರ ಕೊರತೆ ನನಗಿರುತ್ತೆ. ಎರಡನೇದು, 1 ಎಕರೆಗೆ ಭತ್ತನ ನಾಟಿ ಮಾಡಬೇಕು ಅಂತಂದ್ರೆ ನಮಗೆ ಸರಾಸರಿ 8 ಜನ ಲೇಬರ್ಸ್ ಒಂದು ದಿನ ಬೇಕು. ಅದನ್ನು ಇಲ್ಲಿ 2-3 ಗಂಟೆಗಳಲ್ಲಿ 1 ಡ್ರಮ್ ಸೀಡರ್ ಯೂಸ್ ಮಾಡಿ ನಾಟಿ ಮಾಡಬಹುದು. ಕಾರ್ಮಿಕರ ಕೊರತೆ ನೀಗ್ತು, ಮತ್ತೆ ಖರ್ಚಿನಲ್ಲಿ ಉಳಿತು, 5,000-6,000 ರೂಪಾಯಿ ಖರ್ಚು ಉಳಿತು. ಜೊತೆಗೆ ನಾವು ನಾರ್ಮಲ್ ಆಗಿ ಸಸಿ ಮಡಿ ಮಾಡಿಕೊಂಡು ಭತ್ತ ಬೆಳಿಬೇಕು ಅಂದ್ರೆ ನಮಗೆ 25 ಕೆಜಿ ಬಿತ್ತನೆ ಬೀಜ ಬೇಕು. ಇಲ್ಲಿ ನಮಗೆ 1 ಎಕರೆಗೆ 8 ಕೆಜಿಯಲ್ಲಿ ನಾವು ಭತ್ತ ಬಿತ್ತನೆಯನ್ನು ಮಾಡಿ ಮುಗಿಸ್ಬಿಡ್ಬೋದು.
0: ಅಷ್ಟರ ಮಟ್ಟಿಗೆ ಕಡಿಮೆ ಬೀಜ ಬೇಕಾಗುತ್ತೆ.
1: ಆಲ್ಮೋಸ್ಟ್ ನಮಗೆ 60% ಕಡಿಮೆ ಬಿತ್ತನೆ ಬೀಜ ಬಳಸ್ಕೋಬಹುದು.
0: ಅಂದ್ರೆ 25 ಕಿಲೋಗ್ರಾಮ್ ಅಂದ್ರೆ 3 ಎಕರೆಗೆ ಇಲ್ಲಿ
1: ಬಳಸ್ಕೋಬಹುದು ಆ 25 ಕಿಲೋಗ್ರಾಮ್ನ. ಸೊ ಇದು ಒಂದು ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನಾಟಿ ಮಾಡಿದಾಗ ಈ ಗಿಡಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತವೆ ನಾಟಿ ಆದ ನೆಕ್ಸ್ಟ್ 1 ವಾರದ ತನಕ, ಅಥವಾ ಸಪ್ಪೆಯಾಗಿರ್ತವೆ. ಯಾಕೆ ಅಂತಂದ್ರೆ ಸಸಿ ಮಡಿಯಿಂದ ನಾವು ಬೇರ್ ಸಮೇತ ಕಿತ್ತು ಅದನ್ನು ಬಂಡ್ಲು ಮಾಡಿ ಅಲ್ಲಿ ನಾಟಿ ಮಾಡಿರ್ತೀವಿ. ಅಲ್ಲಿ ನಾಟಿ ಮಾಡಿದ್ಮೇಲೆ ಆ ಗಿಡಗಳಿಗೆ ಹೊಸ ಬೇರ್ ಬರಬೇಕು, ಅದು ಬೇರ್ ಬಂದಾದ್ಮೇಲೆ ಇದು ಹೊಸ ಎಲೆಗಳು ಬಂದು ಅದು ಸೆಟ್ ಆಗ್ಬೇಕು. ಅದನ್ನ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ.
0: ಆಘಾತ
1: ಇಲ್ಲಿ ಆತರ ಸಮಸ್ಯೆಗಳಿರಲ್ಲ.
0: ಅಂದ್ರೆ ಬೇರು ಸಸಿಗಳನ್ನ ಕೇಳುವಾಗ ಸ್ವಲ್ಪ ಆಘಾತ ಆಗುತ್ತೆ.
1: ಆಮೇಲೆ ನಾಟಿ ಮಾಡೋ ವಿಧಾನನೂ ಬೇರೆ. ಕೆಲವರು ಬೆರಳಲ್ಲಿ ಹಾಕ್ತಾರೆ, ಎಬ್ಬೆರಳಲ್ಲಿ ಮುಂದುತ್ತಾರೆ. ಸೊ ಆ ಕಾಲ ರೀಜನ್ಗೂ ಸ್ವಲ್ಪ ನೋವು ಉಂಟಾಗ್ಬೋದು. ಹಂಗೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, 1 ವಾರ 12 ದಿವಸ ಅದು ಮತ್ತೆ ಚಿಗರಿ ನೀಟಾಗಿ ಗದ್ದೆನಲ್ಲಿ ಸೆಟ್ ಆಗೋಕೆ. ಆದ್ರೆ ಇಲ್ಲಿ ಆ ಸಮಸ್ಯೆ ಬರಲ್ಲ. ನೇರವಾಗಿ ಬಿತ್ತನೆ ಬೀಜಗಳನ್ನ ಬಿತ್ತೀವಿ, ಅದು ಗಿಡ ಒಡೆಯುತ್ತೆ, ಸಸಿ ಬೆಳವಣಿಗೆಯನ್ನು ಪ್ರಾರಂಭಿಸಿ ಬೆಳೆಯುತ್ತೆ. ಹಾಗಾಗಿ ಈ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅನ್ನೋದು ಇಲ್ಲಿರಲ್ವಲ್ಲ, ಈ ಬೆಳೆ 10-12 ದಿವಸ ಮುಂಚೆನೆ ಕಟಾವಾಗಿ ಬಂದ್ಬಿಡುತ್ತೆ. ಇದು ಒಂದು ನಮಗೆ ಅನುಕೂಲವಾಗುತ್ತೆ.
0: ಸಸಿಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿರೋದ್ರಿಂದ ಇಳುವರಿನ ಹೆಚ್ಚು ಬರ್ಬೋದಲ್ವೇ?
1: ಹೌದು. ಯಾಕಂತಂದ್ರೆ ಡ್ರಮ್ ಸೀಡರ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ ಆ ಡ್ರಮ್ಮಲ್ಲಿ ಸಾಲಿನಿಂದ ಸಾಲಿಗೆ 8 ಇಂಚು ಅಂತರವನ್ನ ಕಾಯ್ದುಕೊಂಡಿರ್ತಾರೆ, ಮೇಂಟೈನ್ ಮಾಡಿರ್ತಾರೆ. ಮತ್ತೆ ಆ ಬಿತ್ತನೆ ಬೀಜಗಳು ಪ್ರತಿ ಡ್ರಮ್ ಸೀಡಲ್ಲಿ ಇರ್ತಕ್ಕಂತ ಹೋಲಿಂದ ಬೀಳಬೇಕಾದ್ರೆ ಗಿಡದಿಂದ ಗಿಡಕ್ಕೆ 4 ಇಂಚಿನ ಅಂತರವನ್ನು ಮೇಂಟೈನ್ ಮಾಡ್ಕೋತೇವೆ. ಹಾಗಾಗಿ ನಾನು ಮುಂಚೆನೆ ಹೇಳಿದಾಗೆ 1 ಚದರ ಮೀಟರ್ನಲ್ಲಿ 50 ಗಿಡಗಳು
0: ಬಂದೇ
1: ಬರ್ತವೆ. ಹಾಗಾಗಿ ಇದು ಒಂದು ಕೂಡ ನಮ್ಮ ಇಳುವರಿಗೆ ಕಾರಣ ಆಗುತ್ತೆ.
0: ಆದ್ರೂ ಈ ಡ್ರಮ್ ಸೀಡರ್ ಭತ್ತದ ಬಿತ್ತನೆಯಲ್ಲಿರುವಂತಹ ಸಮಸ್ಯೆಗಳು ಅಥವಾ ಸವಾಲುಗಳೇನು ಅಂತೀರಿ?
1: ಡ್ರಮ್ ಸೀಡರ್ ಭತ್ತ ಬಿತ್ತನೆಯಲ್ಲಿ ನಮಗೆ ಒಂದು 3-4 ಸವಾಲುಗಳಿದೆ. ಅದರಲ್ಲಿ ಬಹಳ ಪ್ರಮುಖವಾದಂತ ಸವಾಲು ಅಂತಂದ್ರೆ ಕಳೆ ನಿರ್ವಹಣೆ. ನಾನು ಈಗಲೇ ಹೇಳಿದಾಗೆ ಭತ್ತದ ಬೀಜದ ಜೊತೆನೆ ಕಳೆ ಬೀಜಗಳು ಮೊಳಕೆ ಹೊಡೆದು ಕಳೆ ಎಸ್ಟಾಬ್ಲಿಷ್ ಆಗ್ತಾ ಇರ್ತದೆ. ಹಾಗಾಗಿ ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಏನಾದ್ರೂ ನಾವು ಅಚ್ಚುಕಟ್ಟಾಗಿ ಮಾಡ್ಬಿಡ್ತು ಅಂತಂದ್ರೆ ಡ್ರಮ್ ಸೀಡರ್ ಸಕ್ಸಸ್ ಆಯ್ತು ಅಂತಾನೆ ಅರ್ಥ. ಸೊ ಹಾಗಾಗಿ ಉತ್ತಮವಾಗಿ ಗದ್ದೆಯನ್ನು ಪ್ರಿಪೇರ್ ಮಾಡ್ಕೋಬೇಕು. ಮತ್ತೆ ಬಿತ್ತುವ ಸಂದರ್ಭದಲ್ಲಿ ಯಾವುದೇ ವಿಧವಾದಂತಹ ಹಸಿರು ಕಳೆಗಳು ಅಥವಾ ಹಸಿರು ಹುಲ್ಲುಗಳಾಗ್ಲಿ ಗದ್ದೆನಲ್ಲಿ ಇರಬಾರ್ದು. ಆನಂತರದಲ್ಲಿ ಮಲ್ನಾಡಿನಂತ ಪರಿಸ್ಥಿತಿನಲ್ಲಿ ನಾವು ಈ ಉದಯಪೂರ್ವ ಕಳೆನಾಶಕಗಳನ್ನ ಬಳಸಕ್ಕಾಗಲ್ಲ. ಯಾಕಂತಂದ್ರೆ ಮಳೆ ಹುಯ್ತಾ ಇರ್ತದೆ, ಉದಯಪೂರ್ವ ಕಳೆನಾಶಕಗಳು ಪ್ರಿ ಎಮರ್ಜೆಂಟ್ ಹರ್ಬಿಸೈಡ್ಸ್ ಹಾಕಿದ್ರೆ ಈ ಕಳೆ ಬೆಳೆಗೆ ಮೊಳಕೆಗೆ ಏನು ಎಫೆಕ್ಟ್ ಆಗುತ್ತೋ ಅದೇ ತರ ನಮ್ಮ ಭತ್ತದ ಮೊಳಕೆಗೂ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನ ಇಲ್ಲಿ ಬಳಸಕ್ಕಾಗಲ್ಲ. ಬೇರೆ ಪ್ರದೇಶಗಳಲ್ಲಿ ಬಳಸ್ಕೋಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ ಗಳನ್ನ ಬಳಸ್ಕೊಂಡು ಕಳೆ ನಿಯಂತ್ರಣ

0: ಕ್ರಮಗಳನ್ನು ಮಾಡ್ಬೋದು. ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂತಂದ್ರೆ ಉದಯೋತ್ತರ ಕಳೆನಾಶಕಗಳು. ಸೊ ಅವು ಯಾವ್ಯಾವಪ್ಪ ಅಂದ್ರೆ ಈ ನಾಮಿನಿಗೋಲ್ಡ್, ಪಿಮಿಕ್ಸ್ ಮತ್ತೆ ಬ್ಯೂಟಾಕ್ಲೋರ್, ಇವು ಮೂರನ್ನು ಕೂಡ ನಾವು ಕಳೆ ಬಂದ ನಂತರದಲ್ಲಿ ಆ ಕಳೆಗಳ ಮೇಲೆ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಕೋಬೇಕು. ಈ ಡ್ರಮ್ ಸೀಡಿಂಗ್ ಭತ್ತ ವಿಧಾನದಲ್ಲಿ ಏನಾದ್ರು ಭತ್ತ ಬೇಸಾಯ ಮಾಡಿ ಕಳೆಗಳು ಬಂದಿದೆ ಅಂತ ಗೊತ್ತಾದ್ರೆ ಬಿತ್ತನೆ ಆದ 20-25 ದಿನದೊಳಗಾಗಿ ನಾವು ಈ ಸ್ಪ್ರೇನ ತಗೋಬೇಕಾಗತ್ತೆ. ಆವಾಗ 1 ಎಕರೆಗೆ 120 ml ಕಾಮಿನಿಗೋಲ್ಡ್ ಅಥವಾ 1 ಎಕರೆಗೆ 8 ಗ್ರಾಮ್ ಪಿಮಿಕ್ಸ್ ಅಥವಾ 1 ಎಕರೆಗೆ 800 ಗ್ರಾಮ್ ಬ್ಯೂಟಾಕ್ಲೋರ್ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಉದಯೋತ್ತರ ಕಳೆನಾಶಕಗಳನ್ನ ಸುಮಾರು 150-180 ಲೀಟರ್ ಅಥವಾ 200 ಲೀಟರ್ ನೀರಿನ ಕರಗಿಸ್ಕೊಂಡು ಮಲೆನಾಡು ಪ್ರದೇಶದಲ್ಲಿ ಆಗಾಗ ಮಳೆ ಆಗ್ತಿರೋದ್ರಿಂದ ಅದಕ್ಕೊಂದು 80 ml ಗಮ್ ಹಾಕೊಂಡು ಸಾಧ್ಯ ಆದಷ್ಟು ಸ್ಪ್ರೇ ಮಾಡದ ಒಂದು 6-7 ಗಂಟೆಗಳ ಕಾಲ ಮಳೆ ಇರಬಾರ್ದು ಆ ತರ ವೆದರ್ ರಿಪೋರ್ಟ್ ನೋಡ್ಕೊಂಡು ಸ್ಪ್ರೇ ಮಾಡಿ ನಾವು ಕಳೆಗಳನ್ನ ಸಮರ್ಪಕವಾಗಿ ಕಂಟ್ರೋಲ್ ಮಾಡಬಹುದು. ಇದು ಒಂದು ಸಮಸ್ಯೆ. ಆದ್ರೆ ನಮ್ಗೆ ಎರಡನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ಬಿತ್ತನೆ ಮಾಡೋ ಟೈಮಲ್ಲಿ ವಾತಾವರಣ ಗಮನಿಸ್ಕೊಂಡು ನಾವು ಬಿತ್ತನೆಯನ್ನು ಮಾಡ್ಬೇಕಾಗತ್ತೆ. ಅವತ್ತೇನಾದ್ರೂ ಯೆಲ್ಲೋ ಅಲರ್ಟ್ ರೆಡ್ ಅಲರ್ಟ್ ಇದ್ದು ಅವತ್ತು ದಿನ ಏನಾದ್ರು ಬಿತ್ತನೆ ಮಾಡ್ಬಿಟ್ವಿ ಅಂದ್ಕೊಂಡ್ರೆ ಅಥವಾ ಬಿತ್ತನೆ ಮಾಡೋ ನಂತರದಲ್ಲಿ ಜೋರ್ ಮಳೆ ಬಂದ್ಬಿಟ್ರೆ ಏನಾಗುತ್ತೆ, ಆ ಬಿತ್ತನೆ ಬೀಜಗಳು ಲೈನಲ್ಲಿ ಬಿದ್ದಿರೋವೆಲ್ಲ ನೀರ್ಗೆ ಕೊಚ್ಕೊಂಡೋಗ್ಬಿಟ್ಟು ಎಲ್ಲ ಒಂದ್ ಕಡೆ ಸೇರ್ಕೊಳ್ಳೋದು,
1: ಚದುರು ಬಿಡ್ತವೆ.
0: ಅವಾಗ ನಮ್ಗೆ ಆ ಲೈನ್ಗಳು ಸಿಗಲ್ಲ. ಇದು ಎರಡನೇ ಸಮಸ್ಯೆ ಆಗತ್ತೆ. ಮೂರನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಪಕ್ಷಿಗಳು, ಈ ಗೀಜಗನಕ್ಕಿ, ಈ ಪಾರಿವಾಳ, ಕಾಡುಕೋಳಿ, ಇಂಥ ಅಕ್ಕಿಗಳು ಈ ಬಿತ್ತನೆ ಬೀಜವನ್ನ ತಿನ್ನುವಂತ ಚಾನ್ಸಸ್ಗಳಿರುತ್ತೆ. ಸೊ ಆಮೇಲೆ ಈ ಪಕ್ಷಿಗಳು ದಿನದ 24 ಗಂಟೆನೂ ಬಂದು ಅಲ್ಲಿ ತಿನ್ನಕ್ ಬರಲ್ಲ. ಅವು ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು 6:30-7-8 ಗಂಟೆ ತನಕ ಆ ಟೈಮ್ ಅವುಗಳ ಫಾರೆಸ್ಟ್ ಟೈಮ್ ಅದು. ಆ ಟೈಮಲ್ಲಿ ಅಷ್ಟೇ ಆಹಾರದನ್ನೇ
1: ಹುಡುಕಿ ಮತ್ತೆ
0: ಸಂಜೆ ಆ ಸಂಜೆ ಹೊತ್ತು ಯಾವ್ದಾದ್ರು ಲೇಬರ್ಸ್ ಇಟ್ಟು ಒಂದು ಸೌಂಡ್ ಗೀಂಡ್ ಏನಾದರೂ ಶಬ್ದಗಳು ಮಾಡೋದ್ರಿಂದ ಅಥವಾ ಹಕ್ಕಿಗಳನ್ನ ಚದುರಿಸಿ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಇವು ಇಷ್ಟು ಸವಾಲುಗಳನ್ನ ನಾವು ಬಗೆಹರಿಸ್ಕೊಳ್ತು ಅನ್ನೋದಾದ್ರೆ ಡ್ರಮ್ ಸೀಡಿಂಗ್ ಅನ್ನ ಬಳಸ್ಕೊಂಡು ಭತ್ತ ಬೇಸಾಯನ ಮಾಡಬಹುದು.
1: ಡ್ರಮ್ ಸೀಡರ್ ಅನ್ನ ಬಳಸ್ಕೋಬೇಕು ಅಂತ ಅಂದ್ರೆ ಹೇಗೆ ಬಿತ್ತನೆ ಬೀಜವನ್ನ ಸಿದ್ಧಪಡಿಸ್ಕೋಬೇಕು ಅಂತೀರಿ?
0: ಡ್ರಮ್ ಸೀಡಿಂಗ್ ಭತ್ತ ಬೇಸಾಯಕ್ಕೆ ಬಿತ್ತನೆ ಬೀಜಗಳನ್ನ ಸಿದ್ಧ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಾವು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಈಗ ನಾಟಿಗೆ ಯಾವ ರೀತಿ ಭತ್ತ ಸಿದ್ಧ ಮಾಡ್ಕೋತೀವೋ ಅದೇ ರೀತಿನಲ್ಲಿ ಮಾಡ್ಕೋಬೇಕಾಗತ್ತೆ. ಉತ್ಕೃಷ್ಟ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ 24 ಗಂಟೆ ನೀರಲ್ಲಿ ನೆನೆಸಿ ಹೊರಗಡೆ ತೆಗೆದು ನೀರ್ನೆಲ್ಲ ಡ್ರೈನ್ ಔಟ್ ಮಾಡಿ ಒಂದು ಗೋಣಿಚೀಲದಲ್ಲಿ ಕಟ್ಟಿಟ್ಟು ಸಸಿ ಮಡಿಗೆ ಬಳಸ್ತಾ ಇರ್ತೀವಿ ಎಲ್ಲಿ ನಾಟಿ ಪದ್ಧತಿಯಲ್ಲಿ. ಇಲ್ಲೂ ಕೂಡ 24 ಗಂಟೆಗಳ ಕಾಲ ಭತ್ತದ ಬೀಜಗಳನ್ನ ನೀರ್ನಲ್ಲಿ ನೆನೆಸಿ ಹೊರಗಡೆ ತಗೊಂಡು ಆ ನೀರ್ನೆಲ್ಲ ಬಸದ ಮೇಲೆ ಈ ಭತ್ತದ ಬೀಜಗಳನ್ನ ಬರೀ 24 ಗಂಟೆಗಳು ಮಾತ್ರ ಗೋಣಿಚೀಲದಲ್ಲಿ ಕಟ್ಟಿಡಬೇಕು. ಯಾಕೆ ಅಂತಂದ್ರೆ ಇಲ್ಲಿ 48 ಗಂಟೆಗಳ ಕಾಲ ಏನಾದ್ರೂ ನಾವು ಕಟ್ಟಿಡ್ತು ಅಂತಂದ್ರೆ ಮೊಳಕೆ ಉದ್ದ ಬಂದ್ಬಿಡುತ್ತೆ. ಈ ಡ್ರಮ್ ನಲ್ಲಿ ನಾವು ಭತ್ತ ತುಂಬಿದಾಗ ಆ ಡ್ರಮ್ ತಿರುಗದಂಗೆನೆ ಭತ್ತನು ಕೂಡ ಒಳಗಡೆ ರೊಟೇಟ್ ಆಗ್ತಾ ಇರ್ತದೆ. ಆ ಒಂದಕ್ಕೊಂದು ತಾಕಿ ತಾಕಿ ಮೊಳಕೆ ಉರಿದೋಗುವಂತ ಚಾನ್ಸಸ್ಗಳಿರುತ್ತೆ. ಅಥವಾ 48 ಗಂಟೆಗಳ ಕಾಲ ಇಟ್ಟಾಗ ಮೊಳಕೆ ಉದ್ದ ಬಂದ್ಬಿಟ್ಟು ಒಂದು ಮೊಳಕೆ ಜಾಯಿನ್ ಆಗ್ಬಿಟ್ಟು ಆ ಡ್ರಮ್ ಸೀಡ್ ನ ರಂಧ್ರಗಳಿಂದ ಭತ್ತ ಸರಿಯಾಗಿ ಬೀಳಲ್ಲ. ಹಾಗಾಗಿ 24 ಗಂಟೆ ನೀರಿನಲ್ಲಿ ನೆನೆಸಬೇಕು, 24 ಗಂಟೆ ಮೊಳಕೆ ಕಟ್ಟಬೇಕು. ಆಗ ತಾನೇ ಕಣ್ಣು ಬಿಟ್ಟಿರ್ತಕ್ಕಂಥ ಮೊಳಕೆ ಭತ್ತವನ್ನ ನಾವು ಡ್ರಮ್ ನಲ್ಲಿ ತುಂಬಿ ಎಳೆದ್ರೆ ಸರಾಗವಾಗಿ ಅದು ಬೀಳುತ್ತೆ, ನೀಟಾಗಿ ನಮ್ಗೆ ಗದ್ದೆನಲ್ಲಿ ಅದನ್ನು ಬಿತ್ತನೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಇದೊಂದು ಮುಂಜಾಗ್ರತೆ ಕ್ರಮವನ್ನು ನಾವು ಅನುಸರಿಸ್ಕೋಬೇಕಾಗತ್ತೆ. ಅದನ್ನ ಬಿಟ್ಟು ಇನ್ ಮಿಕ್ಕಿದ ಎಲ್ಲ ಭತ್ತದ ಬೀಜೋಪಚಾರ ಆಗಿರ್ಲಿ, ಮಿಕ್ಕಿದೆಲ್ಲ ಇನ್ ಬೇರೆ ಮೆಥಡ್ ಅಲ್ಲಿ ಅಥವಾ ನಾವ್ ಯಾವ ರೀತಿ ಭತ್ತ ಬೆಳಿತೇವೋ ಆ ರೀತಿ ಅನುಸರಿಸಿ ನಾವು ಭತ್ತವನ್ನ ಇಲ್ಲಿ ಬಿತ್ತನೆ ಮಾಡಬಹುದು.
1: ಇನ್ನು ಡ್ರಮ್ ಸೀಡರ್ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ನಮ್ಮ ರೈತ ಬಾಂಧವರಿಗೆ?
0: ಡ್ರಮ್ ಸೀಡರ್ ಇನ್ವೆಂಟ್ ಆಗಿ 1998 ಅಲ್ಲೇ ಕೊಯಮತ್ತೂರಿನಲ್ಲಿ ಫಸ್ಟ್ ಅದು ಬಂದಿದ್ದು
1: ಒಂದು 25 ವರ್ಷದ
0: ಮೇಲೆ ಆಗಿದೆ. ಅನೇಕ ಭಾಗದ ರೈತರುಗಳು ಕೂಡ ಎಲ್ಲೆಲ್ಲಿ ಕಾರ್ಮಿಕರ ಸಮಸ್ಯೆ ಇದೆ ಅಲ್ಲೆಲ್ಲ ಕೂಡ ಬಳಸ್ತಾ ಇದಾರೆ. ಆದ್ರೆ ಇತ್ತೀಚಿನ ಡ್ರಮ್ ಸೀಡರ್ ನೀವು ತಗೊಳ್ಳೋದಾದ್ರೆ ಅದು ಟೋಟಲ್ ಈಗ ಎಲ್ಲ ಫೈಬರ್ ಮೆಟೀರಿಯಲ್ ಬಂದ್ಬಿಟ್ಟಿದೆ. ಒಂದು 3-3.5 kg ತೂಕ ಇದೆ. ಒಂದು ಡ್ರಮ್ ಹೆಚ್ಚು ಕಡಿಮೆ 3 kg ಭತ್ತವನ್ನ ಹಿಡಿಯುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದೊಂದು ಡ್ರಮ್ಗೆ 1.75 ಭಾಗ ಅಷ್ಟೇ ತುಂಬಬೇಕಾಗತ್ತೆ. ಅಂದ್ರೆ 2-2 kg ಭತ್ತ 4 ಡ್ರಮ್ಗೆ ತುಂಬಿದ್ರೆ ಅದು 1 ಎಕರೆ ಕವರ್ ಮಾಡ್ಬಿಡುತ್ತೆ.
1: ಒಂದು ಡ್ರಮ್ ಸೀಡರ್ ಅಲ್ಲಿ 4 ಡ್ರಮ್ ಇರುತ್ತೆ.
0: 4 ಡ್ರಮ್ ಇರುತ್ತೆ. ಪ್ರತಿ ಡ್ರಮ್ ಅಲ್ಲೂ 2 ಎಂಡ್ಗಳಲ್ಲೂ ಕೂಡ ಸಾಲನ ನಾವು ರಂಧ್ರಗಳನ್ನ ಕಾಣ್ತೀವಿ. ಪ್ರತಿ ಡ್ರಮ್ ನ ರಂಧ್ರಗಳ ಮತ್ತಿನ ಇನ್ನೊಂದಿನ ಡ್ರಮ್ ನ ಹೋಲ್ಗೆ ಸರಾಸರಿ ಅಂದ್ರೆ 8 ಡಿಸ್ಟೆನ್ಸ್ ಅನ್ನ ಅಂದ್ರೆ ಅಂತರವನ್ನ ಕಾಯ್ದುಕೊಂಡಿರ್ತಾರೆ. ಒಂದು ಡ್ರಮ್ ಆದ್ಮೇಲೆ ಪಕ್ಕದ ಇನ್ನೊಂದು ಡ್ರಮ್ ಸ್ಟಾರ್ಟ್ ಆಗ್ಬೇಕಂದ್ರೂ ಕೂಡ ಅವೆರಡು ಡ್ರಮ್ಗಳ ಸಾಲುಗಳಿಗೂ ಕೂಡ 8 ಅಂಗುಲ ಅಂತರ ಇರ್ತದೆ. ಸೊ ಹಾಗಾಗಿ ನಾವು ಒಂದು ಸರಿ ಡ್ರಮ್ ನ ಎಳ್ಕೊಂಡೋಯ್ತು ಅಂತಂದ್ರೆ 8 ಸಾಲುಗಳು ಒಟ್ಟಿಗೆ ಮೂಡ್ ಬರುತ್ತೆ. ಡ್ರಮ್ಗಳಲ್ಲಿ ರಂಧ್ರಗಳನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಪ್ರತಿ ಡ್ರಮ್ ಎಳೆದಾಗ ಆ ನೆಲಕ್ಕೆ ಬೀಜಗಳು 4 ಇಂಚು ಅಂತರದಲ್ಲಿ ಬೀಳ್ತಾ ಹೋಗ್ತವೆ. ಸೊ ಈ ರೀತಿ ಡ್ರಮ್ ನ ಡಿಸೈನ್ ಮಾಡಿರ್ತಾರೆ. ಹಂಗಾಗಿ ಇದು ವೆಯ್ಟ್ಲೆಸ್. ಇವಾಗ ಈ ಡ್ರಮ್
1: ಒಬ್ಬರೇ ಎಳ್ಕೊಂಡು ಹೋಗ್ಬೋದು,
0: ಆರಾಮಾಗಿ ಒಬ್ಬ ಲೇಬರ್ ಎಳ್ಕೊಂಡು ಹೋಗ್ಬಿಡ್ಬೋದು. ನನ್ನ ಅನುಭವದಂಗೆನೆ ಇಲ್ಲಿ ಎಷ್ಟೋ ಜನ ಈ ಮರಗೋಡು ಹೊಸಕೇರಿ ಗ್ರಾಮಗಳಲ್ಲಿ

0: ಕ್ಲಾಸ್ ಮಕ್ಕಳುಗಳು ಮತ್ತೆ ಹೈಸ್ಕೂಲ್ ಮಕ್ಕಳುಗಳೆಲ್ಲ ಡ್ರಮ್ ಸೀಟ್ ಅನ್ನ ಎಳೆದಿದ್ದಾರೆ ಬಹಳ ಸುಲಭವಾಗಿ
1: ಅವರವ್ರ ಜಮೀನುಗಳಲ್ಲಿ,
0: ಅವರವ್ರ ಜಮೀನುಗಳಲ್ಲಿ
1: ಅವ್ರ ತಂದೆ ತಾಯಿ ಜೊತೆಯಲ್ಲಿ ಕೆಲಸ ಮಾಡಕ್ಕೆ ಹೋಗಿ
0: ಕೆಲಸ ಮಾಡುವಾಗ ಅವರೇ ಕೂಡ ಎಳೆದಿದ್ರೆ ಬಹಳ ಸರಾಗವಾಗಿ ಇದನ್ನ ಎಳ್ಕೊಂಡು ಹೋಗ್ಬೋದು. ಎಳ್ಕೊಂಡೋಗಿ ನಾವು ಬಿತ್ತನೆಯನ್ನ ಮಾಡಬಹುದು.
1: ಹಾಗಾಗಿ ಬಹಳ ಸರಳವಾದ ಉಪಕರಣ,
0: ಸರಳವಾದ ಉಪಕರಣ,
1: ಅತಿಯಾದ ತಂತ್ರಜ್ಞಾನ ಏನಿಲ್ಲ ಇದರಲ್ಲಿ,
0: ಅತಿಯಾದ ತಂತ್ರಜ್ಞಾನ ಏನಿಲ್ಲ,
1: ಹಾಗಾಗತ್ತೆ ಹೀಗಾಗತ್ತೆ
0: ಏನೂ ಇಲ್ಲ ಸರ್ ಇದ್ರೆ.
1: ಅದರಿಂದ ಸರಳವಾದ ಉಪಕರಣ ಎಲ್ಲರೂ ಕೂಡ
0: ಬಳಸ್ಕೋಬಹುದು. ಹೌದು, ಒಂದು ಡ್ರಮ್ ಸೀಡರ್ ಯೂನಿಟ್ ಬೆಲೆ ಇವತ್ತು 5,500 ರೂಪಾಯಿಗಳಿದೆ. ಅದನ್ನ ಆರಾಮಾಗಿ ಬಳಸ್ಕೋಬಹುದು.
1: ಅಂದ್ರೆ
0: ಫೈಬರ್ ಮೆಟೀರಿಯಲ್ ಇರೋದ್ರಿಂದ ಅದೇನು ನಾಶ ಆಗಲ್ಲ, ನಾವು ಸುರಕ್ಷಿತವಾಗಿ ಅದನ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬಿತ್ತನೆ ಸೀಸನ್ ಅಲ್ಲಿ ಬಳಸ್ಕೊಂಡು ಸುಮಾರು ವರ್ಷಗಳ ಕಾಲ ಅದನ್ನ ಬಳಸ್ಬೋದು,
1: ಬಳಸ್ತಾ ಇರ್ಬೋದು.
0: ಈವನ್

0: ಇದರಿಂದ ಸರಳವಾದ ಉಪಕರಣ ಎಲ್ಲರೂ ಕೂಡ
1: ಬಳಸ್ಕೋಬಹುದು. ಹೌದು, ಒಂದು ಡ್ರಮ್ ಸೀಡರ್ ಯೂನಿಟ್ ಬೆಲೆ ಇವತ್ತು 5,200 ರೂಪಾಯಿಗಳಿದೆ. ಅದನ್ನ ಆರಾಮಾಗಿ ಬಳಸ್ಕೋಬಹುದು.
0: ಅಂದ್ರೆ
1: ಫೈಬರ್ ಮೆಟೀರಿಯಲ್ ಇರೋದ್ರಿಂದ ಅದೇನು ನಾಶ ಆಗಲ್ಲ. ನಾವು ಸುರಕ್ಷಿತವಾಗಿ ಅದನ್ನ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬಿತ್ತನೆ ಸೀಸನ್ ಅಲ್ಲಿ ಬಳಸ್ಕೊಂಡು ಸುಮಾರು ವರ್ಷಗಳ ಕಾಲ ಅದನ್ನ ಬಳಸ್ಬೋದು,
0: ಬಳಸ್ತಾ ಇರ್ಬೋದು.
1: ಈವನ್ ಯಾರಾದ್ರೂ ಅದನ್ನ ಇಟ್ಕೊಂಡಿದ್ರೆ ಬಾಡಿಗೆ ಕೂಡ
0: ಕೊಡ್ಬೋದು,
1: ಕೊಟ್ಟು ಅದನ್ನ ಸದುಪಯೋಗವನ್ನು ಪಡ್ಕೋಬಹುದು.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಡ್ರಮ್ ಸೀಡರ್ ನಿಂದ ಭತ್ತದ ಬೀಜವನ್ನು ಬಿತ್ತನೆ ಮಾಡಿ ಭತ್ತದ ಬೇಸಾಯವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಸವ ಲಿಂಗಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259765685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259765685. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಡ್ರಮ್ ಸೀಡರ್ ಭತ್ತದ ಬೇಸಾಯದಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳನ್ನು ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ.
0: ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಾಧಿಸುವಂಥ ಮುಖ್ಯವಾದ ರೋಗದಲ್ಲಿ ಶೀಘ್ರ ಸೊರಗು ರೋಗ ಬಹಳ ಮುಖ್ಯವಾದಂಥದ್ದು. ಈ ಶೀಘ್ರ ಸೊರಗು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸತತವಾಗಿ ಮಳೆಯಾಗುವಂತಹ, ಮಂಜು ಬೀಳುವಂತಹ, ಹೆಚ್ಚಿನ ನೆರಳಿನಿಂದ ಕೂಡಿರುವಂಥ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ತೋಟಗಳಲ್ಲೂ ಕೂಡ ಈ ಶೀಘ್ರ ಸೊರಗು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಮುಂಗಾರು ಹಂಗಾಮಿನ ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಶೀಘ್ರ ಸೊರಗು ರೋಗದ ತೀವ್ರತೆ ಹೆಚ್ಚಾಗಿರುತ್ತೆ. ಕಾಳು ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಸತತವಾಗಿ ಹೆಚ್ಚು ಮಳೆಯಾಗುವಂಥ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪ್ರತಿ ವರ್ಷ ಶೀಘ್ರ ಸೊರಗು ರೋಗದಿಂದ ಈ ಕರಿಮೆಣಸಿನ ಬಳ್ಳಿಗಳು ಸಾಯೋದು ಹೆಚ್ಚಾಗ್ತಾ ಇದೆ. ಫೈಟಾಪ್ತರ ಕ್ಯಾಪ್ಸೈ ಎಂಬಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಈ ರೋಗಾಣು ತುಂಬ ದಿನದವರೆಗೆ ಮಣ್ಣಲ್ಲಿ ವಾಸ ಆಗಿರುತ್ತೆ. ಇದು ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಸುಲಭವಾಗಿ ಹರಡುತ್ತೆ. ಮಳೆಗಾಲದಲ್ಲಿ ಈ ಶಿಲೀಂಧ್ರ ಗಿಡದ ಬೇರ್ನಲ್ಲಿ ಅಥವಾ ನೆಲದ ಮಟ್ಟದ ಎಲೆಗಳ ಕೆಳಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ಶೀಘ್ರ ಸೊರಗು ರೋಗವನ್ನು ಗುರುತಿಸೋದು ಹೇಗೆ ಅಂದರೆ, ಮೊದಲನೇದಾಗಿ ಈ ಕರಿಮೆಣಸಿನ ಬಳ್ಳಿಗಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗೋದನ್ನು ನಾವು ಕಾಣಬಹುದು. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆ ಚುಕ್ಕೆಗಳು ದೊಡ್ಡದಾಗ್ತಾ ಎಲೆಗಳಿಗೆಲ್ಲ ವ್ಯಾಪಿಸುತ್ತವೆ ಮತ್ತು ಎಲೆಗಳು ಉದುರೋದಕ್ಕೆ ಪ್ರಾರಂಭಿಸ್ತವೆ. ಮಣ್ಣಿನ ಮೇಲ್ಭಾಗದ ಬಳ್ಳಿಗಳು, ಮೃದು ಕಾಂಡ, ಕುಡಿ ಎಲೆಗಳು ರೋಗದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಬಳ್ಳಿಗಳಿಗೆ ರೋಗ ಸಂಪೂರ್ಣವಾಗಿ ವ್ಯಾಪಿಸಿದಾಗ ಕಾಳು ಕೊನೆಗಳು ಕೂಡ ಉದುರುತ್ತವೆ ಮತ್ತು ರೆಂಬೆಗಳು ಗೆಣ್ಣು ಭಾಗದಲ್ಲಿ ಮುರಿದು ಪೂರ್ತಿ ಬಳ್ಳಿ ಸೊರಗಿ 15 ದಿನದಲ್ಲಿ ಅವು ಕುಸಿದು ನಾಶ ಆಗ್ತವೆ. ಆದ್ದರಿಂದ ಈ ರೋಗವನ್ನು ಶೀಘ್ರ ಸೊರಗು ರೋಗ ಅಂತ ಕರೀತಾರೆ. ಬಳ್ಳಿಯ ಬುಡದ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂಥ ಕಪ್ಪು ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳು ಕೊಳೆತು ಹೋಗ್ತವೆ. ಅಲ್ಲದೆ ರೋಗದ ತೀವ್ರತೆ ಜಾಸ್ತಿಯಾದಾಗ ಕಾಂಡ ಕೂಡ ಕೊಳೆಯೋದಕ್ಕೆ ಪ್ರಾರಂಭಿಸಿ ಬಳ್ಳಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರಿನ ಭಾಗಗಳಿಗೆ ಈ ಶೀಘ್ರ ಸೊರಗು ರೋಗ ಹರಡಿದರೆ ಮಳೆ ಪ್ರಾರಂಭವಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಅಕ್ಟೋಬರ್ ನವೆಂಬರ್ ತಿಂಗಳಿನ ನಂತರ ಅವು ಸುಧಾರಣೆಗೊಂಡು ಪುನಃ ಒಂದೆರಡು ಹಂಗಾಮುಗಳವರೆಗೆ ಬದುಕಿ ಆ ನಂತರ ನಾಶ ಆಗ್ತವೆ. ಈ ಶೀಘ್ರ ಸೊರಗು ರೋಗದ ನಿಯಂತ್ರಣಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಈ ಶೀಘ್ರ ಸೊರಗು ರೋಗವನ್ನು ತಡೆಗಟ್ಟೋದಕ್ಕೆ ಮುಂಗಾರಿಗೆ ಮುಂಚೆ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಮಗ್ರವಾಗಿ ಈ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಶೀಘ್ರ ಸೊರಗು ರೋಗಕ್ಕೆ ತುತ್ತಾದಂಥ ಬಳ್ಳಿಗಳನ್ನು ಬೇರುಗಳ ಸಮೇತ ಕಿತ್ತು ನಾಶಪಡಿಸಬೇಕು. ಸಸಿ ಮಡಿಗಳನ್ನು ಮುಖ್ಯವಾಗಿ ಈ ಸೂರ್ಯನ ಶಾಖದಿಂದ ಉಪಚರಿಸಬೇಕು. ನಾಟಿ ಮಾಡೋದಕ್ಕೆ ಉಪಯೋಗಿಸುವಂಥ ಬಳ್ಳಿಯ ತುಂಡುಗಳನ್ನು ರೋಗಮುಕ್ತ ತೋಟದಿಂದಲೇ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಓಡು ಕವಲುಗಳನ್ನು ಬಳಸಿಕೊಂಡು ಈ ಸಸಿಗಳನ್ನು ತಯಾರು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ರೋಗಮುಕ್ತ ತೋಟದಿಂದಲೇ ಆ ಬಳ್ಳಿಗಳ ತುಂಡುಗಳನ್ನು ಆಯ್ಕೆ ಮಾಡ್ಕೋಬೇಕು. ತೋಟದಲ್ಲಿ ಬಸಿಗಾಲುವೆಗಳನ್ನು ತೆಗಿಬೇಕು ಮತ್ತು ಬೇಸಾಯ ಕ್ರಮಗಳನ್ನು ಮಾಡುವಾಗ ಬಳ್ಳಿಗಳ ಬೇರುಗಳಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು. ಹೊಸದಾಗಿ ಚಿಗರಿ ಬೆಳೆಯುವಂಥ ಈ ಓಡು ಕವಲುಗಳನ್ನು ನೆಲದ ಮೇಲೆ ಅವು ಹಬ್ಬದಂತೆ ಆಧಾರ ಗಿಡಕ್ಕೆ ನಾವು ಎತ್ತಿ ಕಟ್ಟಬೇಕಾಗತ್ತೆ. ಸೂರ್ಯನ ಬೆಳಕು ಮಳೆಗಾಲದಲ್ಲಿ ನೆಲದ ಮಡ್ಡವರೆಗೂ ಕೂಡ ತಲುಪೋ ರೀತಿಯಲ್ಲಿ ನೋಡ್ಕೋ

0: ಬೇಕು. ಅಂದರೆ ನೆರಳು ನಿರ್ವಹಣೆ ಬಹಳ ಮುಖ್ಯ. ರೋಗದ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಬಳ್ಳಿಗಳಿಗೆ ಈ ಜೈವಿಕ ಶಿಲೀಂದ್ರನಾಶಕವಾದಂಥ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಶಿಲೀಂದ್ರವನ್ನು 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಅಥವಾ 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ಪ್ರತಿ ಬಳ್ಳಿಗೆ ಮಳೆ ಪ್ರಾರಂಭದಲ್ಲಿ ಕೊಡಬೇಕು. ಮೇ ಜೂನ್ ತಿಂಗಳಿನಲ್ಲಿ ಕೊಡಬೇಕು. ಇದೇ ಕ್ರಮವನ್ನು ಮಳೆ ಕಡಿಮೆಯಾದಾಗ ಅಕ್ಟೋಬರ್ ತಿಂಗಳಿನಲ್ಲೂ ಕೂಡ ಕೊಡಬೇಕಾಗತ್ತೆ. ಇದೇ ರೀತಿ ಈ ಜೈವಿಕ ರೋಗನಾಶಕವಾದಂಥ ಸುಡಾಮನಾಸ್ ಫ್ಲೋರಸೆನ್ಸ್ 1% ಸಿಂಪರಣೆಯನ್ನು ಪ್ರತಿ ಗಿಡಕ್ಕೆ 2 ಲೀಟರ್ನಂತೆ ನಾವು ಮಾಡಬೇಕಾಗತ್ತೆ, ಅಥವಾ ಬಳ್ಳಿ ಬುಡಕ್ಕೆ ತೊಯ್ಯೋ ರೀತಿಯಲ್ಲಿ ಹಾಕಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ಜೂನ್ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಾಡಬೇಕು. ಮುಂಗಾರು ಮತ್ತು ಹಿಂಗಾರು ಸಮಯದಲ್ಲಿ ಎಲ್ಲ ಬಳ್ಳಿಗಳ ಕಾಂಡದ ಬುಡದಲ್ಲಿ 40-45 ಸೆಂಟಿಮೀಟರ್ ಸುತ್ತಳತೆಯಲ್ಲಿ 2.5% ತಾಮ್ರದ ಆಕ್ಸಿಕ್ಲೋರೈಡ್ 50 WPಯನ್ನು ಪ್ರತಿ ಬಳ್ಳಿಗೆ ಉಣಿಸ್ಬೇಕಾಗತ್ತೆ, ಅಂದರೆ ಬಳ್ಳಿಯನ್ನು ತೋಯಿಸಬೇಕಾಗತ್ತೆ. ಹಾಗೆಯೇ 1% ಬೋರ್ಡೋ ದ್ರಾವಣವನ್ನು ಬಳ್ಳಿಗಳಿಗೆ ಸಿಂಪರಣೆ ಮಾಡಬೇಕು. ಈ ತಾಮ್ರದ ಆಕ್ಸಿಕ್ಲೋರೈಡನ್ನು ಪ್ರತಿ ಬಳ್ಳಿಗೆ 3-4 ಲೀಟರ್ ಪ್ರಮಾಣದಲ್ಲಿ ಬುಡಕ್ಕೆ ಹಾಕಬೇಕಾಗತ್ತೆ. ಮೇ ಜೂನ್ ತಿಂಗಳ ಮಳೆ ಪ್ರಾರಂಭವಾದಾಗ ಕರಿಮೆಣಸಿನ ಬಳ್ಳಿಗಳ ಬುಡಕ್ಕೆ 0.125 ಮೆಟಲಾಕ್ಸಿಲ್ 72 WP ದ್ರಾವಣವನ್ನು ಪ್ರತಿ ಬಳ್ಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಹಾಗೆಯೇ ಆ ಬಳ್ಳಿಯ ಮಣ್ಣಿಗೂ ಕೂಡ ಈ ಶಿಲೀಂದ್ರನಾಶಕ ದ್ರಾವಣವನ್ನು 3-4 ಲೀಟರ್ ಪ್ರಮಾಣದಲ್ಲಿ ಸುರಿಬೇಕಾಗತ್ತೆ. ರೋಗ ತಗಲಿದಂಥ ಗಿಡಗಳಿಗೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ 0.25 ಪ್ರತಿ ಬಳ್ಳಿಗೆ 2 ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಮಣ್ಣಿಗೂ ಕೂಡ ಹಾಕಬೇಕಾಗತ್ತೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 25,600 ರೂಪಾಯಿಗಳು, ಅರಬಿಕ ಚೆರಿ 13,900 ರೂಪಾಯಿಯಿಂದ 15,500 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,700 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 10,200 ರೂಪಾಯಿಯಿಂದ 11,000 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಕರಿಮೆಣಸು ತೋಟಗಳ ನಿರ್ವಹಣೆ, ಈ ಕುರಿತು ಡಾ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬಾಳೆಯಡ ಒಕ್ಕಪಟ್ಟೆದಾರ ಮಡಿಕೇರಿ ನಿವಾಸಿ ಬಾಳೆಯಡ ತಮ್ಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. ರಿಟೈರ್ಡ್ RFO 92 ಬಯತ್ರ ಬಾಳೆಯಡ ತಮ್ಮಯ್ಯ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ಮಡಿಕೇರಿ ಕೊಡವ ಸಮಾಜ ತೂಟಂಗಳತ್ತ ನಡಪಂದು ಒಕ್ಕಕಾರ ಅರಿಚಿಟ್ಟಿತು.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತೆ ಅವರ ಹೆಣ್ಣು ಧರ್ಮಪತ್ನಿ ಉಷಾ ಶಿವಕುಮಾರ್ ಅವು ಪುಣ್ಯಕ್ಷೇತ್ರ ಭಾಗಮಂಡಲ

0: ಬಗಂಡೇಶ್ವರ ದೇವಾಲಯಕ್ಕೆ ಇಂದು ಐತವಾರ ಖುದ್ದಾಗಿ ಭೇಟಿ ನೀಡಿ ವಿಶೇಷ ಆಗಿ ಪೂಜೆ ಸಲ್ಲಿಸಿದೋ. ಶುರುಗೆ ಭಾಗಮಂಡಲದ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಬಗಂಡೇಶ್ವರ ದೇವಸ್ಥಾನದಲ್ಲಿ ಜಾಸ್ತಿ ಮಳೆ ಬೆಳೆಗಾಗಿ ಹಂಗೆ ನಾಡಲಿ ಶಾಂತಿ ನೆಮ್ಮದಿ ಸಮೃದ್ಧಿ ತರುವಂತಹ ಕೂತ ದೇವರಲ್ಲಿ ಪ್ರಾರ್ಥನೆ ಮಾಡ್ದೋ. ಶ್ರೀ ಮಹಾಗಣಪತಿ, ಶ್ರೀ ಮಹಾವಿಷ್ಣು, ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಸಲ್ಲಿಸಿದೋ. ಕೊಡಗುಳಿ ಮಳೆಯಿಂದಾಗಿ ಆದ ತೊಂದರೆ ತಾಪತ್ರೆಗಳ ಬಗೆಯಲ್ಲಿ ವರದಿನ ನೋಡ್ದೋ. ಪರಿಹಾರದ ಬಗೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವತ್ತ ಮಂತ್ರಿಗ ತಿಳಿಸಿದೋ. ಮುಂದಿನ ದಿನಲ್ಲಿ ಕೊಡಗಿಗೆ ವಿಶೇಷ ಆಗಿ ಪ್ಯಾಕೇಜ್ ಬಗೆಯಲ್ಲಿ ಗಮನ ನೀಡ್ದೋ. ಈ ಒತ್ತುಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ, ಎಎಸ್ ಪೊನ್ನಣ್ಣ ಅವು ಸೇರಿದಂಗೆ ಜಿಲ್ಲಾ ವರಿಷ್ಠಾಧಿಕಾರಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಕೊಡಗು ಸೇರಿದಂಗೆ ಮೈಸೂರು, ಮಂಡ್ಯ, ಹಾಸನ್, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಲಾಯಲ್ ಪ್ರವಾಸೋದ್ಯಮ ವಲಯ ಆಗಿ ಘೋಷಣೆ ಮಾಡೋಕೂತ ಮಾಜಿ ಮಂತ್ರಿಗ ಅಡಗೂರು ಎಚ್ ವಿಶ್ವನಾಥ್ ಅವು ಒತ್ತಾಯಿಸೇಳೋ. ಮೈಸೂರು ಅರಮನೆನ ಕೀರ್ತಿ ಜಾಗತಿಕ ಆಗುಟ್ಟು ಅದು ದಸರಕ್ಕೆ ಮಾತ್ರ ಸೀಮಿತ. 2013 ಬಜೆಟ್ಲಿ ಈ ಪ್ರಸ್ತಾಪ ಬಂದರೂ ಅನುಷ್ಠಾನ ಆತ್ಲೇತ ಹೌ ಹೇಳ್ದೋ. ಕೊಡಗಿನ ಪ್ರಕೃತಿ ಮತ್ತೆ ಸಂಸ್ಕೃತಿನ ಬಂಡವಾಳ ಆಗಿ ಪ್ರವಾಸೋದ್ಯಮ ಹಂಚೋಕು ಈ ಬಗೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವು ಕೊಡಗಿನ ಶಾಸಕರು ಚೇಂಬರ್ ಹೋಟೆಲ್ ಉದ್ಯಮಿಗಳೊಟ್ಟಿಗೆ ಚರ್ಚೆ ಮಾಡಿ ಕಾರ್ಯಯೋಜನೆ ರೂಪಿಸೋಕೂತ ಅವು ಸಲಹೆ ನೀಡ್ದೋ. ಹೆಸರು ಪಡೆದ ತಾಣ ಆಗಿದ್ದ ಕೊಡಗುಗೆ ಜಾಸ್ತಿ ಅವಕಾಶ ಸೃಷ್ಟಿಸೋಕೂತ ಅವು ಮಾತಾಡ್ದೋ. ಕೊಡಗು ಜಿಲ್ಲಾ ವಿದ್ಯುತ್ ಗ್ರಾಹಕರ ತೊಂದರೆ ತಾಪತ್ರೆನ ಸರಿ ಮಾಡ್ಕಂಬಕ್ಕೆ ವೇದಿಕೆಗೆ ಸದಸ್ಯರನ್ನ ನೇಮಕ ಮಾಡಿಕೆ ಅರ್ಜುನ ಕರ್ದೋಳೋ. ವಿದ್ಯುತ್ ಕ್ಷೇತ್ರ ಗ್ರಾಹಕರ ಹಂಗೆ ಕಾನೂನು ವಿಷಯದಲ್ಲಿ ಅನುಭವ ಮತ್ತೆ ಜ್ಞಾನ ಹೊಂದಿದ್ದ ಅಭ್ಯರ್ಥಿಗಳನ್ನ ತಮ್ಮ ವೈಯಕ್ತಿಕ ಮಾಹಿತಿಯೊಟ್ಟಿಗೆ ಅರ್ಜುನ ಆಗಸ್ಟ್ 24, 2026 ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿ ಕಾರ್ಯಪಾಲನೆ ವಿಭಾಗ ಮಡಿಕೇರಿಗೆ ಅರ್ಜಿ ಸಲ್ಲಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸೋಳು. ಹಿರಿಯ ಪತ್ರಕರ್ತ ಎಂ ಶ್ರೀಧರ್ ಹೂವಲ್ಲಿ ಅವು ರಚನೆ ಮಾಡಿದ ಎರಡನೇ ಕೃತಿ ಕೊಡವ ಮಕ್ಕಳ ಕೂಟದ 126ನೇ ಪುಸ್ತಕ ಕಥಾಂಜಲಿ ಇಂದು ಲೋಕಾರ್ಪಣೆ ಮಾಡ್ದೋ. ಕೊಡವ ಮಕ್ಕಳ ಕೂಟದ ಅಧ್ಯಕ್ಷರು ಬೊಲ್ಲಜಿರ ಬಿ ಅಯ್ಯಪ್ಪ ಅವರ ನಾಯಕತ್ವದಲ್ಲಿ ಪ್ಯಾಟಿನ ಪತ್ರಿಕಾಭವನದಲ್ಲಿ ನಡೆದ ಜಂಬರಲ್ಲಿ ಕಥಾಂಜಲಿ ಪುಸ್ತಕನ ಮಾಜಿ ಮಂತ್ರಿಗ ಹಂಗೆ ಸಾಹಿತಿ ಅಡಗೂರು ಎಚ್ ವಿಶ್ವನಾಥ್ ಅವು ಬಿಡುಗಡೆ ಮಾಡ್ದೋ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಆಗಸ್ಟ್ 18 ಅಂದರೆ ಇದೇ ತಿಂಗ ತಾಲೂಕು ಪಂಚಾಯಿತಿ ಪೊನ್ನಂಪೇಟೆ ಇಲ್ಲಿ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಮಿನಿ ಉದ್ಯೋಗ ಮೇಳ ನಡೆದಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ಮಂಜುನಾಥ್ ಅವು ತಿಳಿಸೋಳು. ಈ ಉದ್ಯೋಗ ಮೇಳಲ್ಲಿ ಆಟೋಮಿಲ್ ಇಂಡಿಯಾ, ಜೆಕೆ ಟೈರ್ಸ್, ಪಾಲಿಬೆಟ್ಟದ ಕೂರ್ಗ್ ಕ್ಲಿಪ್ಸ್ ರೆಸಾರ್ಟ್ ಬೇರೆ ಬೇರೆ ಸಂಸ್ಥೆ ಕಡೆಯಿಂದ ಖಾಲಿ ಇದ್ದ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಈ ಉದ್ಯೋಗ ಮೇಳಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಪದವಿ ಹಂಗೆ ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗ ಭಾಗವಹಿಸಿ ಉದ್ಯೋಗ ಪಡ್ಕೊಳ್ಳಕ್ಕೆ ಅಭ್ಯರ್ಥಿಗ ಮೂಲ ದಾಖಲಾತಿಯೊಟ್ಟಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುವ ಹಂಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅವು ತಿಳಿಸೋಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 17ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಬಾರ್ ಅರಮೇರಿಯಾ ಎನ್ಎಂಎಸ್ ವಿದ್ಯಾಪೀಠದಲ್ಲಿ ನಾಳೆ ಆಗಸ್ಟ್ 17ಕ್ಕೆ ಹೊತ್ತಾರೆ 11 ಗಂಟೆಗೆ ನಡೆದಿದೆ. ಅಕಾಡೆಮಿ ಅಧ್ಯಕ್ಷರು ಅಜ್ಜಿನಿ ಕಂಡ ಸಿ ಮಹೇಶ್ ನಾಚಯ್ಯ ಅವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವೆ. ಹಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ ಅಂತ ಅಕಾಡೆಮಿನ ರಿಜಿಸ್ಟರ್ ಅವು ಪ್ರಕಟಣೆಗೆ ಗೊತ್ತು ಮಾಡಿಯೋಳು. ಕೊಡಗು ಜಿಲ್ಲೆನ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳ ವಿದ್ಯಾರ್ಥಿಗಳ ಇಂಗ್ಲಿಷ್ ಕಲಿಕೆಗೆ ಗೌರವಧನದ ಆಧಾರದ ಮೇಲೆ 9 ಅತಿಥಿ ಶಿಕ್ಷಕರನ್ನ ನೇಮಿಸಿಕೆ ಅರ್ಜುನ ಕರ್ದೊಳೋ. ಅಭ್ಯರ್ಥಿಗಳನ್ನ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಮಂಡಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡುವೆ. ಅರ್ಜಿ ಸಲ್ಲಿಸಿಕೆ ಇದೇ ತಿಂಗ ಆಗಸ್ಟ್ 17 ಆಖಿರಿ ದಿನ ಆಗುಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 08 272 2200 500 ದೂರವಾಣಿ ಸಂಪರ್ಕಿಸಕೃತ ಸಮನ್ವಯಾಧಿಕಾರಿಗ ತಿಳಿಸೋಳು. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೊಡಗು ವೃತ್ತಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾರೆ 11 ಆನೆ ಮಾವುತ ಚಾಕ್ರಿಗೆ ಆಗಸ್ಟ್ 5 ಸೆಪ್ಟೆಂಬರ್ 3 ಅರ್ಜಿ ಕೊಡಕ್ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಇಲಾಖಾ ವೆಬ್ಸೈಟ್ ಇಂದ ಲಭ್ಯ ಇದ್ದದೇತ ಅರಣ್ಯ ಸಂರಕ್ಷಣಾಧಿಕಾರಿಗ ಮಾಹಿತಿ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಸಲಿ ನೋಟ್ನಲ್ಲಿ ಯಾಕೆ

0: ಬ್ರೋ ಇದು ಹರಿದಿದೆ, ಇಲ್ ಕೇಳು, ಹರಿದು ಗಿರ್ದಿರೋ ಅಥವಾ ಹಳೆ ನೋಟನ್ನು
1: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
0: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
6: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕು, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
0: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
7: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
11: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಂಡು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906061786. ನೆಕ್ಸಾ ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್. ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
1: ಇಲ್ಲ, ವಿರಾಜ್ ಪೇಟೆಯ ರೇಮನ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ಟರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
3: ದ ರೇಮನ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
1: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದ್ರಿ?
2: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. ಆಗಸ್ಟ್ 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರುತ್ತಿರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ಸ್ ತಂದ್ಬಿಡೋಣ
1: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
2: ISO 9001:2015 ಪ್ರಮಾಣಿತ ಬಿತ್ತಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
1: ಕಾರ್ನರ್ ಸೋಫಾ 15,900 ರುಪೀಸ್.
2: ಡೈನಿಂಗ್ ಟೇಬಲ್ 6 chair ಸೆಟ್ 16,900 ರುಪೀಸ್.
1: 3-door ವಾರ್ಡ್ರೋಬ್ 9,500 ರುಪೀಸ್.
2: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
1: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಂಡಗೋಡು ಜಂಕ್ಷನ್, ಬಿಟ್ಟಂಗಾಲ.
4: ಮುಂಚು ಹುಳ

0: ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಿಂಜ ಆಂಡ ಸಂಸಾರ ಇಂದು ಭಾಗಮಂಡಲಕ್ಕೆ ಬಂದಿತ್ತು. ವಿಶೇಷ ಪೂಜೆ ಮಾಡಿಸಿಟ್ಟತ್ತು. ನಾಡಲು ನಲ್ಲ ಮಳೆ ಬೊಳೆ, ಜನಕ್ಕೆ ಶಾಂತಿ ನೆಮ್ಮದಿ, ಪಿಂಜ ನಾಡಕ್ಕೆ ನಲ್ಲದಾಡೆಂದು ಮುಖ್ಯಮಂತ್ರಿಯವು ಬೋಡಿಂಡತ್ತು. ಈ ನೆರತು ತಕ್ಕ ಬಂದವು ಮಳೆ ನುಂಡು ತೊಂದರೆ ಅನಂತ ಈ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅಪಚಕ ಬಿರಿಯ ಘೋಷಣೆ ಮಾಡುವೆಂದು ಅನಿಸಿ. ಈ ನೆರತು ಮೇಲ್ಮನಿಕೆ ಮಂತ್ರಿ ಪಿ ಎಂ ನರೇಂದ್ರ ಸ್ವಾಮಿ, ರಾಜಕೀಯ ಕಾರ್ಯದರ್ಶಿ ಪಿಂಜ ಶಾಸಕ ಎಸ್ ಪೊನ್ನಣ್ಣ, ಶಾಸಕ ಡಾ ಮಂತರ್ಗೌಡ ಕುಂಡನಕ್ಕೆ ಕನಪಟ್ಟವು ಹಾಜರಿಂಜತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ 14th ಕೊಡವ ಪುಸ್ತಕ ಪತ್ತಾಯ ಕಾರ್ಬಾರ್ ನಾಳೆ ಅರ್ಮೇರಿ ಎಸ್ಎಂಎಸ್ ವಿದ್ಯಾಪೀಠದ ಪೊಲಕ 11 ಗಂಟೆಗೆ ನಡಪ. ಅಕಾಡೆಮಿ ಅಧ್ಯಕ್ಷ ಅಜಿನಿಕಣ್ಣ ಮಹೇಶ್ ನಚಯ್ಯ ಎಂಡ ಕೊರವ ಕಾರಿಕೆಯಲ್ಲಿ ನಡಪ. ಕಾರ್ಬಾರ್ನ ಕಳಂಚೇರಿ ಮಠತ್ರ ಶ್ರೀ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿರ ಸಾನ್ನಿಧ್ಯತ ಪುಸ್ತಕ ಪತ್ತಾಯ ಅನಾವರಣಪ. ಪಿಂಜ ಚನ್ನ ಆಂಜಡ್ತ ಒಕ್ಕಕ್ಕೆ ಅಕಾಡೆಮಿ ಅದನ್ನೆಲ್ಲ ದುಡಿ ಬಳಂಬುವ. ಕಾರ್ಬಾರ್ಲು ಸ್ಕೂಲ್ ವಿದ್ಯಾರ್ಥಿಯ ಅಕಾಡೆಮಿರ ಸದಸ್ಯಂಗ ಕೂಡಿಯಾಡುವ ಎಂದು ರಿಜಿಸ್ಟ್ರಾರ್ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಪಿರಿಯ ಪತ್ರಕರ್ತ ಹೆಚ್ ಶ್ರೀಧರ್ ಹೂವಲ್ಲಿ ಅವುಗಳದನ್ನು ದಂಡನೆ ಪುಸ್ತಕ ಕೊಡವ ಮಕ್ಕಳ ಕೂಟತ್ರ ನೋಯಿಟ 26th ಪುಸ್ತಕ ಕಥಾಂಜಲಿ ಇಂದು ಲೋಕಾರ್ಪಣೆ ಆಚಿ. ಕೊಡವ ಮಕ್ಕಳ ಕೂಟತ್ರ ಅಧ್ಯಕ್ಷ ಬೊಳ್ಳಾಜಿರ ಅಯ್ಯಪ್ಪ ಎಂಡ ಮುಂದಾಳತ್ವತ್ತು ಮಡಿಕೇರಿ ಪತ್ರಿಕಾ ಭವನತ್ತು ನಡೆದ ಸಮಾರಂಭತ್ ಕಥಾಂಜಲಿ ಪುಸ್ತಕತನ ಮಾಜಿ ಮಂತ್ರಿ ಪಿಂಜ ಸಾಹಿತಿ ಅಡುಗುರ್ ವಿಶ್ವನಾಥ್ ಬಿಡುಗಡೆ ಮಾಡಿಚಿ. ಕಾರ್ಬಾರ್ಲು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷ ಎಂ ಪಿ ಕೇಶವ ಕಾಮತ್, ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರೊಫೆಸರ್ ಮೇಜರ್ ರಾಘವ ಬಿ ಅವು ಕೂಡಿಯಾಡಿ ತಿಂತು. ಕೊಡಗು ವಿಶ್ವವಿದ್ಯಾಲಯದ ಒಬ್ಬ ತಾತ್ಕಾಲಿಕ ಸಿಬ್ಬಂದಿಗೆ ಕೊಡ್ತಂಡುಳ್ಳ ಏರ ಸಂಬಳತ್ರ ವಿಚಾರವಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಸಮಾಧಾನ ಕಾಟಿತ್ತು. ಈ ಬಗ್ಗೆ ಪರಿಶೀಲನೆ ನಡೆದಿತ್ತು, ಸೂಕ್ತ ಕ್ರಮ ಹೊರತೋಕು ವರಾತ ಮಾಡಿತ್ತು. ಈ ವಿಷಯದ ತಕ್ಕಬರೆದ ಕರ್ನಾಟಕ ರಾಜ್ಯ ರೈತ ಸಂಘ ಪಚ್ಚೆ ಸೇನೆ ರಾಜ್ಯ ಪ್ರಧಾನ ಸಂಚಾಲಕ ಡಾಕ್ಟರ್ ಅರುಣ್ ಕುಮಾರ್, ಕರ್ನಾಟಕದ ಎದೆ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಿಬ್ಬಂದಿ ಕಚ್ಚಕ್ಕೆ ಸಂಬಳ ಕೊಡಪಲ್ಲ ಎಂದು ಅಣಿಸಿ. ಇದು ಕಾರ್ಮಿಕ ಕಾಯ್ದೆಗೆ ವಿರುದ್ಧ ಆಯ್ತುಂಡು. ಓರ ಸಿಬ್ಬಂದಿ ಕಚ್ಚಕ್ಕೆ ಸಂಬಳ ಕೊಡ್ತಕ್ಕ ವಿಶ್ವವಿದ್ಯಾಲಯಕ್ಕೆ ನಷ್ಟ ಆಪ. ಇಕ್ಕಾಕಲೇ ಕಷ್ಟತೊಳ ವಿಶ್ವವಿದ್ಯಾಲಯಕ್ಕೆ ಸರ್ಕಾರ ತುಂಜ ಬೋಂಡಿ ಅನುದಾನ ಬಿಡುಗಡೆ ಆಯಂದಿಲ್ಲ. ಈ ನೇರತ್ತು ಒಬ್ಬ ವ್ಯಕ್ತಿ ಕಚ್ಚಕ್ಕೆ ಸಂಬಳ ಕೊಡಪದು ಸರಿಯಿಲ್ಲ. ಶಾಸಕ ಡಾಕ್ಟರ್ ಮಂತರ್ಗೌಡ ಈ ವಿಷಯ ವಿಚಾರತನ ಪರಿಶೀಲನೆ ಮಾಡಿತ್ತು, ಸೂಕ್ತ ಕ್ರಮ ಹೊರತೋಕು ಡಾಕ್ಟರ್ ಅರುಣ್ ಕುಮಾರ್ ವರಾತ ಮಾಡಿತ್ತು. ಇತಿಹಾಸ ಪ್ರಸಿದ್ಧ ಶ್ರೀ ಓಂಕಾರೇಶ್ವರ ತಿರಿಕೆರ ಬೇಲಲು ತಿರಿಕೆರ ವ್ಯವಸ್ಥಾಪನಾ ಸಮಿತಿ ಪಿಂಜ ಕೊಡಗು ಜಾನಪದ ಪರಿಷತ್ರ ಕೂಟದಲ್ಲಿ ನಾಟಿ ನಡಪ ಕಾರ್ಬಾರ ನಡೆದಿತ್ತು. ಈ ನೇರತ್ತು ತಕ್ಕಬರೆದ ಸಮಿತಿಯ ಅಧ್ಯಕ್ಷ ಚುಮ್ಮಿ ದೇವಯ್ಯ, ಓಂಕಾರೇಶ್ವರ ತಿರಿಕೆರ ಬೇಲಲು ಪುತ್ತರಿ ನಮ್ಮೆಕಾಯಿತು ನಾಟಿ ನಡಪ ಕಾರ್ಬಾರ್ನ ಸಾಂಪ್ರದಾಯಿಕವಾಯಿತು ಮಾಡಿ ಬಂದನುಂಡೆಂದು ಅವು ಅಣಿಸಿ. ಕೊಡಗು ಜಾನಪದ ಪರಿಷತ್ರ ಅಧ್ಯಕ್ಷ ಬಿಜಿ ಅನಂತ ಶಯನ ತಕ್ಕ ಬಂದಿತ್ತು. ಭೂಮಿರ ಆರಾಧನೆಯನ್ನ ಪಂಡುಕಾಲ ತಿಂಜ ನಡ್ತೀನಿ ಬಂದಿತ್ತು. ಭೂಮಿ ತಾಯಿನ ಭಕ್ತಿಂಜ ಪೂಜೆ ಮಾಡಕ್ಕ ನೆಮ್ಮದಿ ತಪ್ಪಾಂದು ಅಣಿಸಿ. ಕಾರ್ಬಾರ್ಲು ತಿರಿಕೆರ ಪಿಂಜ ಪರಿಷತ್ರ ಪದಾಧಿಕಾರಿಯ ಪಿಂಜ ಬೋರೆ ಬೋರೆ ಸಂಘ ಸಂಸ್ಥೆಯ ಸದಸ್ಯಂಗ ಕೊಡಿಯಾಡಿ ತಿಂತು. ಕೊಡಗು ಜಿಲ್ಲೆಯಲ್ಲೂ ಪರಿಶಿಷ್ಟ ಪಂಗಡಿತರ ವಾಲ್ಮೀಕಿ ಆಶ್ರಮ ಸ್ಕೂಲ್ರ ವಿದ್ಯಾರ್ಥಿಯಕ್ಕೆ ಇಂಗ್ಲಿಷ್ ಪಾಠ ಮಾಡೋಕೆ ಗೌರವ ಪಣತರ ಆಧಾರದಲ್ಲಿ 9 ಬಿಂದು ಉಪಾಧ್ಯಾಯರ ನೇಮಕ ಮಾಡೋಕೆ ಅರ್ಜಿ ಹಾಕಿತ್ತು. ಇಂಗ್ಲಿಷ್ ವಿಷಯತ್ತು ಡಿಗ್ರಿ ಪಿಂಜ ಬಿ ಎಡ್ ಮಾಡಿತ್ತು ಅಭ್ಯರ್ಥಿಗಳ ಜಿಲ್ಲಾಧಿಕಾರಿ ಅಂಡ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಮಂಡನೆ ಮಾಡಿತ್ತು. ಮೆರಿಟ್ ಆಧಾರದ ಆಯ್ಕೆ ಮಾಡುವ ಅರ್ಜಿ ಕೊಡಪಕ್ಕೆ ನಾಳೆ ಆಕಿರಿ ನಾಳು ಇರದೇ ಉಳ್ಳವು ಅಗತ್ಯ ಪಡಿಪು ದಾಖಲೆಯರ ಕೂಡ ಮಡಿಕೇರಿ ಕಾನ್ವೆಂಟ್ ಜಂಕ್ಷನ್ನಲ್ಲಿ ಯೋಜನಾ ಸಮನ್ವಯಾಧಿಕಾರಿ ಕಚೇರಿಯಲ್ಲಿ ಕೊಡಪಕ್ಕೆ ಯೋಜನಾ ಸಮನ್ವಯಾಧಿಕಾರಿ ಭಾಗೀರಥಿ ಅರಿಚಿಟ್ಟಿತ್ತು. ಮಡಿಕೇರಿ ಕೂಡ್ಡನಕ್ಕೆ ತಾಲೂಕರ ಬೋರೆ ಬೋರೆ ಜಾಗತ್ತು ಅಂಗಡಿ ಪಿಂಜ ವಾಣಿಜ್ಯ ಸಂಸ್ಥೆ ಪಿಂಜ ಕಟ್ಟಡ ಕಟ್ಟುವ ಜಾಗತ್ತು ಬಾಲ್ಯಾವಸ್ಥೆ ಪಿಂಜ ಕಿಶೋರಾವಸ್ಥೆಯ ಕಾರ್ಮಿಕ ಕಾಯ್ದರಡಿಲು ತಪಾಸಣೆ ನಡೆದಿತ್ತು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯ ಬಗ್ಗೆ ಜಾಗೃತಿ ಕೊಡ್ತತ್ತು. ಮಡಿಕೇರಿ, ಮೇಕೇರಿ, ಹಾಕತೂರು, ಮೂರ್ನಾಡು, ಬಾವಲಿ, ಪಾರಾಣೆ, ವಾಟೆಕಡು ಪಿಂಜ ನರೇಂದಡ ಚೇಂಡಾಣೆ ವ್ಯಾಪ್ತಿಯಲ್ಲಿ ತಪಾಸಣೆ ಮಾಡಿಸಿ. ಈ ನೇರತ್ತು ಹೋಟೆಲ್, ಅಂಗಡಿ, ಬಾರ್, ಪಿಂಜ ರೆಸ್ಟೋರೆಂಟ್, ಕಾಫಿ, ಟೀ ಕ್ಯಾಂಟೀನ್, ಮನೆ ಬಳಕೆ ಪಿಂಜ ದಿನ ಬಳಕೆ ಸಾಮಾನರ ಮಾರಾಟ ಅಂಗಡಿ ಕೂಡ್ನಕ್ಕೆ ಬೋರೆ ಬೋರೆ ವಾಣಿಜ್ಯ ಸಂಸ್ಥೆ ಪಿಂಜ ಕಟ್ಟಡ ಕಟ್ಟುವ ಜಾಗಕ್ಕೆ ಪೋಯಿತು ಪರಿಶೀಲನೆ ಮಾಡಿಸಿ. ಮಡಿಕೇರಿ ವಲಯ ಪಿರಿಯ ಕಾರ್ಮಿಕ ನಿರೀಕ್ಷಕ ಪಿಂಜ ಕೊಡಗು ಉಪವಿಭಾಗದ ಕಾರ್ಮಿಕ ಅಧಿಕಾರಿ ಎಂಎಂ ಯತ್ನಟ್ಟಿ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ಯೋಜನಾ ನಿರ್ದೇಶಕ ಆರ್ ಶಿವರಾಜ್ ಅಹಮದ್, ಪಿಂಜ ಸಿಬ್ಬಂದಿ ಜರೀನಾ ಕೊಡಿಯಾಡಿ ತಿಂತು. ಇಲ್ಲಿಗೆ ಬೇಟೆತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್.

0: ಸನ್ಸಿಟಿ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಈ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 2ನೇ ದಿನದ ಆಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ. ರಾಷ್ಟ್ರ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ದಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು, 2014ರಿಂದ 2026ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು, ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9ರಿಂದ 17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು.

0: ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ಧಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಕ್ಕಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು ತಂಡದಲ್ಲಿ ಮೂವರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು ಈ ಮೂಲಕ ರಜೌರಿ ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ. ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ಪ್ರಸ್ತುತ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ. ರಷ್ಯಾದ್ಯಂತ ಉಕ್ರೇನ್ 100 ಡ್ರೋನ್ಗಳನ್ನು ಹಾರಿಸಿದ್ದು 6 ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು 3 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150 ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು 5 ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರಿಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದ ಆಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕ್ಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009ರ ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು ಎರಡನೇ ಬಾರಿಯಾಗಿದೆ. 2011ರಿಂದ ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ 1 ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆಯಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಲಾಗುತ್ತದೆ.

0: ಸಲ್ಲಿಸಿತು. 1954ರಲ್ಲಿ ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರು ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಶಿವಾಯಂ ರಾಷ್ಟೋಧ್ವಜಾರೋಹಣ ನೆರವೇರಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ ಒಂದು ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 2ನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕೇಳಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ್.
2: ಬಹಳ ದಿನಗಳ ನಂತರ ಸ್ನೇಹಿತ ರಘು ಮನೆಗೆ ಹೋದೆ. ಕಂಡ ಹೆಂಡತಿ ಇಬ್ಬರು ಖುಷಿಯಿಂದಲೇ ಬರಮಾಡಿಕೊಂಡರು. ಬಹಳ ದಿನಗಳಾದದ್ರಿಂದ ನನಗೂ ತುಂಬಾ ಖುಷಿಯಾಯಿತು. ಹಾಗೆ ಟೀ ಕುಡಿತಾ ಹರಟುತ್ತಾ ಕೂತಿದ್ವಿ. ಅವನ ಮಗ ನಿಶ್ಚಲ್ ಬಹಳ ಚೂಟಿ. ಮನೆಯ ಕಪಾಟಿನಲ್ಲಿ ನೇತು ಹಾಕಿರುವ ಮೆಡಲ್ಗಳು ಅವನ ಬುದ್ಧಿವಂತಿಕೆಯನ್ನು ಸಾರಿ ಹೇಳುತ್ತಿತ್ತು. ಗೋಡೆ ಹೊರಗಡೆ ಅವನು ಬಿಡಿಸಿದ ಚಿತ್ರಗಳು ಕೂಡ ರಾರಾಜಿಸುತ್ತಿದ್ದವು. ಹೊರಗಡೆ ಅಂಗಳದಲ್ಲಿ ಸ್ನೇಹಿತರ ಜೊತೆ ಆಟ ಮುಗಿಸಿ ಒಳಗಡೆ ಬಂದವನೇ ನನ್ನ ನೋಡಿ, ಹಾಯ್ ಅಂಕಲ್, ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ನಗುತ್ತಾ ಮಾತನಾಡಿಸಿದ. ಹಾಗೆ ತನ್ನ ಸ್ಕೂಲ್ ಬ್ಯಾಗ್ ಓಪನ್ ಮಾಡಿ ಅದರಿಂದ ಒಂದು ಪೇಪರ್ ತೆಗೆದು ಓದಲಾರಂಭಿಸಿದ. ನಿಶ್ಚಲ್ ತನ್ನ ಮಧುರವಾದ ಧ್ವನಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಬಾಯಿಪಾಠ ಮಾಡಲು ಆರಂಭಿಸಿದ. ಅವನಷ್ಟಕ್ಕೆ ಅವನು ಓದುತ್ತಿದ್ದ. ನಮಗೆ 1947 August 15 ಸ್ವಾತಂತ್ರ್ಯ ಸಿಕ್ಕಿತು. ಅಂದಾಗ ನನ್ನ ಗಮನ ಅವನ ಭಾಷಣದತ್ತ ಹರಿಯಿತು. ಮುಂದುವರಿದು ಸ್ವಾತಂತ್ರ್ಯ ಸಿಗಲು ಹಲವು ಹೋರಾಟಗಾರರು ಕಾರಣ. ಸಿಕ್ಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ಹೀಗೆ ಇವೆಲ್ಲವುಗಳ ಮಧ್ಯೆ ನನಗೆ ಹಲವು ಬಾರಿ ಕಿವಿ ಮೇಲೆ ಬಿದ್ದ ಸ್ವಾತಂತ್ರ್ಯ ಸಿಕ್ಕಿತು, ಸ್ವಾತಂತ್ರ್ಯ ಸಿಗಲು, ಸಿಕ್ಕ ಸ್ವಾತಂತ್ರ್ಯ ಎಂಬ ಶಬ್ದಗಳು ಸ್ವಲ್ಪ ಬೇಸರವನ್ನು, ಕೋಪವನ್ನು ಕೊಂಚ ಕೆರಳುವಂತೆಯೂ ಮಾಡಿತು. ಆದರೂ ತಾಳ್ಮೆಯಿಂದ ಇದ್ದು, ಕಾರಣ ನಿಶ್ಚಲ್ 4ನೇ ತರಗತಿಯ ಓದು ಹುಡುಗ, ತಪ್ಪು ಅವನದಲ್ಲ ಅಂತ ಗೊತ್ತಿತ್ತು. ಆದರೂ ಅವನಲ್ಲಿಗೆ ಹೋಗಿ ಹೇಳಿಯೇಬಿಟ್ಟೆ, ಪುಟ್ಟ ನಿಶ್ಚಲ್, ನೀನು ಓದುತ್ತಿರುವುದರಲ್ಲಿ ಒಂದು ಚಿಕ್ಕ ಅಸಮಂಜಸವಾದಂತಹ ಶಬ್ದವಿದೆ, ಅದು ಶುದ್ಧ ತಪ್ಪು ಎಂದಾಕ್ಷಣ, ಅಂಕಲ್ ಯಾವುದು ತಪ್ಪು, ನೀವು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ ಅಂತ ಕೂಗಾಡಿ ಕೇಳಿಬಿಟ್ಟ. ಹಾಗೆ ಅವನಿಗೆ, ನಿಶ್ಚಲ್ ನೀನೇನು ತಪ್ಪು ಮಾಡುತ್ತಿಲ್ಲ, ಆದರೆ ಈ ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಸಿಕ್ಕಿರೋದಲ್ಲ, ಅದನ್ನು ಹೋರಾಟ ಮಾಡಿ ರಕ್ತ ಹರಿಸಿ ತ್ಯಾಗ ಮಾಡಿ ನಮ್ಮ ಹಿರಿಯರು ಪಡೆದುಕೊಂಡಿರೋದು ಎಂದು ಅವನಿಗೆ ಹೇಳಿದಾಗ ಅವನು ಹೌದಾ ಅಂತಾಕ್ಷಣ ಕೆಲವು ನಿದರ್ಶನಗಳನ್ನು ಅವನ ಮುಂದಿಟ್ಟೆ. ನಿಶ್ಚಲ್ ತನ್ನ ಭಾಷಣದ ಶಬ್ದಗಳನ್ನೇನೋ ಬದಲಿಸಿಕೊಂಡ, ಆದರೆ ನಾವು ನಮ್ಮ ಅರಿವನ್ನು ಎಂದು ಬದಲಿಸಿಕೊಳ್ಳೋದು? ಆ ಹೋರಾಟದ ಅದ್ಭುತ ಹಾದಿಗಳನ್ನು ಕಾಣದಿರಬಹುದು, ಆದರೆ ಇತಿಹಾಸದ ಪುಟಗಳು ಆ ಶ್ರೇಷ್ಠ ತ್ಯಾಗದ ಕುರಿತು ನೀಡಿರುವ ಮಾಹಿತಿಗಳು, ವಿವರಣೆಗಳು ಮೈ ರೋಮಾಂಚನಗೊಳಿಸುತ್ತವೆ, ಮೈ ನವಿರೇಳಿಸುತ್ತದೆ. ಮತ್ತು ಈ ಸ್ವಾತಂತ್ರ್ಯ ಎನ್ನುವುದು ಸಿಕ್ಕಿರೋದಲ್ಲ, ರಕ್ತ ಹರಿಸಿ ಪಡೆದಿರೋದು ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ. ಎಂಜಿಲ್ ಕಾಸು ಅಧಿಕಾರಕ್ಕಾಗಿ ಬ್ರಿಟಿಷರ ಮನೆ ಕಾಯುತ್ತಾ ಭಾರತ ಮಾತೆಯ ಮಡಿಲಲ್ಲಿಯೇ ಆಶ್ರಯ ಪಡೆದು ದೇಶಪ್ರೇಮಿಗಳ ಹೋರಾಟದ ಯೋಜನೆಗಳನ್ನು ಬ್ರಿಟಿಷರಿಗೆ ಹೇಳುವ ಮೂಲಕ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಧಕ್ಕೆ

ದೇಶದ್ರೋಹಿ ರಕ್ತ ಬೀಜಾಸುರರು ಒಂದು ಕಡೆಯಾದರೆ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂದು ನಂಬಿ ತಾನು ಹುಟ್ಟಿದ ಈ ನಾಡು ಅನ್ನ ನೀಡಿದ ಈ ಭೂಮಿ ತಾಯಿಯ ನೆನೆದು ಭಾರತ ಮಾತೆಯನ್ನು ಪರಕೀಯರಿಂದ ಬಂಧಮುಕ್ತಗೊಳಿಸಬೇಕು, ಸಂಪದ್ಭರಿತವಾದ ಸಂಸ್ಕೃತಿಯ ಬೀಡಾದ ನಮ್ಮ ತಾಯ್ನಾಡನ್ನು ಸ್ವತಂತ್ರಗೊಳಿಸಬೇಕೆಂದು ಪಣ ತೊಟ್ಟು ಮನೆ ಸಂಸಾರ ಯೌವನ ಐಶ್ವರ್ಯ ಎಲ್ಲವನ್ನ ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದ ಭಾರತೀಯ ವೀರಪುತ್ರರು ಇನ್ನೊಂದೆಡೆ. ಅವರ ಆದರ್ಶಗಳು ದೇಶಕ್ಕಾಗಿ ಅವರ ಮಾಡಿದ ತ್ಯಾಗ ನೆನೆಯದೇ ಇದ್ದರೆ ಇಂದು ತಪ್ಪಾದೀತು. ಅದನ್ನು ನೆನೆದಾಗಲೆಲ್ಲ ಮೈನವಿರೇಳುತ್ತದೆ. ನಾವು ನೆನೆಯುವ ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ದಿಗ್ಗಜರ ನಡುವೆ ಹತ್ತಾರು ವೀರವನಿತೆಯರು, ನೂರಾರು ಗ್ರಾಮೀಣ ಯುವಕರು ಕೂಡ ಪ್ರಾಣ ತೆತ್ತಿರೋದನ್ನ ನಾವು ಮರೆಯುವಂತಿಲ್ಲ. ಎಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಪಥಸಂಚಲನದಲ್ಲಾಗಲಿ ಅಥವಾ ಸಭೆ ಸಮಾರಂಭಗಳಲ್ಲಾಗಲಿ ಭಾಗವಹಿಸದೇ ಇರಬಹುದು, ಆದರೆ ಅವರವರ ಧಾಟಿಯಲ್ಲಿ ಅವರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು, ಅಮೂಲ್ಯವಾದದ್ದು. ಬಂಗಾಳದ ಬರಹಗಾರ್ತಿ ಪ್ರೀತಿಲತಾ ವದೇದಾರ್ ಕೇವಲ ಕಾದಂಬರಿಗಳನ್ನು ಬರೆಯುತ್ತಾ ಕಾಲ ಕಳೆದಿದ್ದರೆ ಇಂದು ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸೇರುತ್ತಿರಲಿಲ್ಲ. ಇಂದಿನ ಬಾಂಗ್ಲಾದೇಶದಲ್ಲಿರುವ ಚಿತ್ತಗಾಂಗ್ ಬ್ರಿಟಿಷರು ತಮ್ಮ ಶಸ್ತ್ರಾಗಾರವನ್ನು ಹೊಂದಿದ್ದರು. ಭಾರತೀಯರನ್ನ ಹಂಗಿಸಲೆಂದೇ ನಾಯಿಗಳು ಮತ್ತು ಭಾರತೀಯರಿಗೆ ಒಳಗಡೆ ಪ್ರವೇಶ ಇಲ್ಲ ಎಂಬ ಬ್ರಿಟಿಷ್ ಅಟ್ಟಹಾಸದ ಬೋರ್ಡು ನೇತು ಹಾಕಲಾಗಿತ್ತು ಚಿತ್ತಗಾಂಗ್ ಶಸ್ತ್ರಾಗಾರದಲ್ಲಿ. ಚಿತ್ತಗಾಂಗ್ ಶಸ್ತ್ರಾಗಾರದ ಮೇಲೆ 1932ರಲ್ಲಿ ಪ್ರೀತಿಲತಾ ವದೇದಾರ್ ಪಂಜಾಬಿ ಪುರುಷನ ವೇಷ ಧರಿಸಿ 15 ಜನ ಕ್ರಾಂತಿಕಾರಿ ಪುರುಷರ ತಂಡದೊಂದಿಗೆ ದಾಳಿ ನಡೆಸಿ ಅದನ್ನ ಸ್ಫೋಟಿಸಿದ್ದನ್ನ ನಾವು ಎಂದಾದರೂ ಮರೆಯಲು ಸಾಧ್ಯವೇ ದೇಶಪ್ರೇಮಿಗಳೇ? ಆ ಕಾಲದಲ್ಲಿ ವಿಧವೆಯರು ಎಂದರೆ ಅಬಲೆಯರೆಂದೇ ಪರಿಗಣಿಸಲಾಗುತ್ತಿತ್ತು. ಕಾರಣ, ಪತಿಯನ್ನು ಕಳೆದುಕೊಂಡ ಆ ಸ್ತ್ರೀಯರು ಸಮಾಜದ ಮುಖ್ಯ ವಾಹಿನಿಗೆ ಬರುವುದು ಬಹಳ ವಿರಳವಾಗಿತ್ತು. ಆದರೆ ದೇಶ ಎಂಬ ವಿಚಾರ ಬಂದಾಗ ಅವರಲ್ಲಿರೋ ಆ ಕಿಚ್ಚು ಮೂಡುತ್ತಿತ್ತು ಎಂಬುದಕ್ಕೆ ಉದಾಹರಣೆ ಬಿಜಾಪುರ ದೇಸಾಯಿ ಮನೆತನದ ವಿಧವಾ ಮಹಿಳೆ ಕಾಶಿಬಾಯಿ. ಬ್ರಿಟಿಷ್ ಕಲೆಕ್ಟರ್ ವಿರುದ್ಧ ತೋರಿದ ಧೈರ್ಯ ಅಜರಾಮರವಾಗಿದೆ. ಆಗರ್ಭ ಶ್ರೀಮಂತ ಮನೆತನದ ಮಹಿಳೆ ರಾಲ್ಸ್ ರಾಯ್ ಕಾರೊಂದನ್ನು ಖರೀದಿಸಿದ್ದಳು. ಬಿಜಾಪುರಕ್ಕೆ ಬ್ರಿಟಿಷ್ ಅಧಿಕಾರಿಯು ಭೇಟಿಯಿದ್ದ ಕಾರಣ ಆತನ ಜಿಲ್ಲಾ ಪ್ರವಾಸಕ್ಕೆಂದು ಆಕೆಯ ರಾಲ್ಸ್ ರಾಯ್ಸ್ ಕಾರನ್ನು ನೀಡುವಂತೆ ಬ್ರಿಟಿಷ್ ಕಮಿಷನರ್ ತನ್ನ ಸರ್ಜೆಂಟ್ನನ್ನ ಕಳುಹಿಸಿದ. ಬಂದ ಸರ್ಜೆಂಟ್ಗೆ ಖಾರವಾಗಿ ಉತ್ತರಿಸಿದ ಕಾಶಿಬಾಯಿ ಕಾರು ತನ್ನ ಕುಟುಂಬದ ಬಳಕೆಗಾಗಿಯೇ ಹೊರತು ಪರಕೀಯರ ಮೋಜಿನ ಪ್ರವಾಸಕ್ಕಾಗಿ ಅಲ್ಲ, ಯಾವ ಕಾರಣಕ್ಕೂ ಅದನ್ನ ನೀಡುವುದಿಲ್ಲ ಎಂದು ದೇಶಪ್ರೇಮ ಭರಿತ ಮಾತುಗಳಲ್ಲಿಯೇ ಉತ್ತರಿಸಿದಳು. ಕೋಪಗೊಂಡ ಕಮಿಷನರ್ ನೀಡದಿದ್ದರೆ ಆ ಕಾರಿನ ಓಡಾಟದ ಪರವಾನಿಗೆಯನ್ನು ರದ್ದುಗೊಳಿಸುವುದಾಗಿ ಹೆದರಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅವಳು, ಪರವಾನಿಗೆ ರದ್ದಾದರೆ ಕಾರನ್ನ ಬೆರಣಿ ತಟ್ಟು ಒಣಗಿಸುತ್ತೇನೆ ವಿನಃ ಬ್ರಿಟಿಷರಿಗೆ ನೀಡುವುದಿಲ್ಲ ಎಂದು ಮರುತ್ತರಿಸಿದಳು. ಕಮಿಷನರ್ ಕಾರಿನ ಪರವಾನಿಗೆಯನ್ನು ರದ್ದುಗೊಳಿಸಿದ. ಕಾಶಿಬಾಯ್ ಆ ದುಬಾರಿ ಕಾರನ್ನ ಮನೆಯ ಮುಂದಿಟ್ಟು ಅದರ ಮೇಲೆ ಬೆರಣಿ ಒಣಗಿಸಿ ಬ್ರಿಟಿಷ್ ಅಧಿಕಾರಕ್ಕೆ ತಕ್ಕ ಉತ್ತರವನ್ನು ನೀಡಿ ತನ್ನ ಬ್ರಿಟಿಷ್ ವಿರೋಧಿ ಮನೋಭಾವವನ್ನು ಪ್ರದರ್ಶಿಸಿರುವುದನ್ನು ನಾವು ನೆನೆಯದಿರಲು ಸಾಧ್ಯವೇ? ಸಾಂಸಾರಿಕ ಜೀವನದ ಕುರಿತಾಗಿ ಗಂಡಿಗಿಂತ ಹೆಚ್ಚು ಯೋಚಿಸುವವಳು ಹೆಣ್ಣು. ನೇರವಾಗಿ ತನ್ನ ಬಯಕೆಯನ್ನು ವ್ಯಕ್ತಪಡಿಸದಿದ್ದರೂ ತಾನು ಮದುವೆಯಾಗುವ ಗಂಡು ಹೀಗಿರಬೇಕು ಎಂದು ಮನಸ್ಸಿನಲ್ಲಿಯೇ ಬಿಂಬ ಮೂಡಿಸಿಕೊಂಡಿರುತ್ತಾಳೆ. ಅವನ ಎತ್ತರ, ಬಣ್ಣ, ಕೆಲಸ, ಸಂಪಾದನೆ, ಸೌಂದರ್ಯ ಎಲ್ಲವೂ ಈ ಬಗೆಯಲ್ಲಿಯೇ ಅಡಕವಾಗಿರುತ್ತದೆ, ಈ ಬಯಕೆಯಲ್ಲಿಯೇ ಕೂಡಿರುತ್ತದೆ. ಯಾವುದು ಚಲನಚಿತ್ರದ ಹೀರೋವನ್ನ ಆಟಗಾರನನ್ನು ಹೋಲುವ ಗಂಡನ ನಿರೀಕ್ಷೆಯೂ ಆಗಿರಬಹುದು. ಆದರೆ ಶಕುಂತಲಾ ದಮಾನ್ಕರ್ ಎಂಬ ಹೆಸರಿನ ವೀರ ಮಹಿಳೆಯನ್ನ ತಾವು ಕೇಳಿರಬಹುದು. ಶಕುಂತಲಾ ದಮಾನ್ಕರ್ ಹೆಸರು ಅಷ್ಟಾಗಿ ಕೇಳದೆಯೂ ಇರಬಹುದು. ಅವಳು ವಿದ್ಯಾರ್ಥಿ ದಿಸೆಯಿಂದಲೇ ತನ್ನ ಜೀವನವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಡಿಪಿಟ್ಟ ವೀರಪುತ್ರಿ ಇವಳು. ಕಾಲೇಜಿನ ತರಗತಿಗಳನ್ನು ಬಹಿಷ್ಕರಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈಕೆ ಕರೆ ಕೊಟ್ಟರೆ ಸಾಕು, ಸಾವಿರಾರು ವಿದ್ಯಾರ್ಥಿಗಳು ಒಮ್ಮೆಲೆ ಬಂದು ಜಮಾಯಿಸಿ ಬಿಡುತ್ತಿದ್ದರು. ಅಂತಹ ಪಾದರಸದಂತಹ ಹೋರಾಟದ ಚೈತನ್ಯ ಇವಳದ್ದು. ಮನೆಯಲ್ಲಿ ಸ್ಥಿತಿವಂತರಾದರೂ ಇವಳು ಪ್ರೀತಿಸಿದ್ದು ಬ್ರಿಟಿಷರು ಹಗರಿರುಳು ಹುಡುಕಾಡುತ್ತಿದ್ದ ಅವನ ರುಂಡ ತಂದು ಕೊಟ್ಟವರಿಗೆ 5,000 ರೂಪಾಯಿ ಬಹುಮಾನ ಘೋಷಣೆಯಾದ ಭೂಗತ ನಿಸ್ವಾರ್ಥಿ ಸ್ವಾತಂತ್ರ್ಯ ಹೋರಾಟಗಾರ ಶಂಕರ್ ಕುರ್ತಕೋಟಿಯನ್ನ. ಶಕುಂತಲಾ ತನ್ನ ಪ್ರೇಮ ನಿವೇದನೆಯನ್ನ ಶಂಕರ್ನಲ್ಲಿ ಸಲ್ಲಿಸಿದಾಗ ಶಂಕರ್ ನಿರಾಕರಿಸಿದರು. ಸಮಾಧಾನಗೊಳ್ಳದೆ ಆಕೆಗೆ ಕಾರಣ ತಿಳಿಯಲು ಹಠ ಹಿಡಿದು ಕೂತಾಗ ಆತ ಸೌಮ್ಯವಾಗಿ ಉತ್ತರಿಸಿದ. ನೋಡು ಶಕುಂತಲಾ, ನಾನೊಬ್ಬ ಬ್ರಿಟಿಷರು ಹುಡುಕು

0: ಕಾಯುತ್ತಿದ್ದ ಕೈದಿ. ನನ್ನ ರುಂಡದ ಮೇಲೆ 5,000 ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ನಾನು ಎಂದು ಬ್ರಿಟಿಷರ ಕೈ ಸೇರುತ್ತೇನೋ ಅಂದೇ ನನ್ನನ್ನು ಗಲ್ಲಿಗೇರಿಸುತ್ತಾರೆ. ನೀನಿನ್ನೂ ಚಿಕ್ಕವಳು, ಒಳ್ಳೆಯ ಹುಡುಗನನ್ನು ಆಯ್ಕೆ ಮಾಡಿಕೋ, ಕ್ಷಮಿಸಿ ಬಿಡು ಎಂದು ಹೊರಟಿ ಹೋದನು. ಪ್ರತಿಯಾಗಿ ಶಕುಂತಲಾ ನಗುತ್ತಾ ಉತ್ತರಿಸುತ್ತಾಳೆ, ನೀನು ಬ್ರಿಟಿಷರಿಗೆ ಬೇಕಾದ ಕೈದಿ ಇರಬಹುದು, ಆದರೆ ನನ್ನ ಅಂತರಾತ್ಮ ಒಪ್ಪಿದ ವೀರ. ಪ್ರಾಣ ಇರುವವರೆಗೂ ನಿನ್ನೊಡನೆ ಭಾರತ ಮಾತೆಯನ್ನು ಬಂಧ ಮುಕ್ತಗೊಳಿಸುವ ನಿನ್ನ ಹೋರಾಟದ ಜೊತೆ ಕೇವಲ ಪತ್ನಿಯಾಗಿ ಅಲ್ಲ, ನಿನ್ನ ಅನುಯಾಯಿಯಾಗಿ ನಾನಿರುವೆ. ಇಂದೋ ನಾಳೆಯೋ ಅಥವಾ ಮದುವೆಯಾದ ಮರುಕ್ಷಣವೋ ನೀನು ಗಲ್ಲಿಗೇರಿದರೆ ಹೆಮ್ಮೆಯಿಂದ ಹೇಳಿಕೊಳ್ಳುವೆ, ನಾನು ಸ್ವತಂತ್ರ ಹೋರಾಟಗಾರನ ವಿಧವಾ ವೀರಪತ್ನಿ ಎಂದು. ನಂತರ ಅವರ ವಿವಾಹವು ಒಂದು ಅಜ್ಞಾತ ಸ್ಥಳದಲ್ಲಿ ನಡೆಯುತ್ತದೆ. ಈ ನೈಜ ಕಥೆಯನ್ನು ಕೇಳಿದಾಗ ಅನ್ನಿಸಿರಬೇಕು, ಸ್ವಾತಂತ್ರ್ಯ ಸಿಕ್ಕಿರೋದಲ್ಲ, ತ್ಯಾಗ ಬಲಿದಾನ ಮೂಲಕ ಪಡೆದಿರೋದೆಂದು. ತ್ಯಾಗ, ಧೈರ್ಯ, ಶೌರ್ಯ ಮತ್ತು ದೂರದೃಷ್ಟಿತ್ವ ಇನ್ನೊಂದಕ್ಕೆ ಹೆಸರು ಭಗತ್ ಸಿಂಗ್. ಶೌರ್ಯ ಮತ್ತು ಸ್ಫೂರ್ತಿಯ ಸಂಕೇತವಾದ ಭಗತ್ ಸಿಂಗ್ ಬ್ರಿಟಿಷರ ಜನವಿರೋಧಿ ನೀತಿಗಳನ್ನು ವಿರೋಧಿಸಲು ಹಿಂದೂಸ್ತಾನ್ ಅಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರಚಿಸಿಕೊಳ್ಳದಿದ್ದರೆ ಸಾರ್ವಜನಿಕ ಸುರಕ್ಷತಾ ಮತ್ತು ವ್ಯಾಪಾರ ವಿವಾದಗಳ ಮಸೂದೆಯನ್ನು ವಿರೋಧಿಸಿ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಸ್ಫೋಟಿಸದಿದ್ದರೆ ತನ್ನ ಎಳೆಯ ವಯಸ್ಸಿನಲ್ಲೇ ಸಾವನ್ನು ಆಲಂಘಿಸಿಕೊಳ್ಳದಿದ್ದರೆ ಹೋರಾಟ ಆ ತೀವ್ರತೆಯನ್ನು ಪಡೆದುಕೊಂಡಿರುತ್ತಿರಲಿಲ್ಲ, ಇಂದು ನಾವು ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗುತ್ತಲೂ ಇರುತ್ತಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯ 43 ಬಂಗಾಳಿ ರೆಜಿಮೆಂಟ್ನಲ್ಲಿ ಸೈನಿಕನಾಗಿ ನೇಮಕಗೊಂಡ ಮಂಗಲ್ ಪಾಂಡೆ ಸೈನ್ಯದಲ್ಲಾದ ಅನ್ಯಾಯದ ವಿರುದ್ಧ ದನಿಯೆತ್ತದೆ, ಧೂರ್ತ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹಲ್ಲೆ ಮಾಡದೆ ಸಂಬಳ ಪಡೆದು ಸುಮ್ಮನಿದ್ದರೆ ದೇಶಭಕ್ತಿಯ ಕಿಡಿಯಾಗಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಲಿ ನಡೆಯುತ್ತಲೇ ಇರಲಿಲ್ಲ. ಸ್ವಾತಂತ್ರ್ಯ ಪಡೆಯಲು ಹಿಂದೆ ನಡೆದ ಹಿಂಸೆ ಮತ್ತು ಕ್ರಾಂತಿಯ ಮಾರ್ಗವನ್ನು ನೆನೆಯುವ ಅಗತ್ಯವಿದೆ ಎಂದು ಭಾವಿಸಿ ತನ್ನ ಕಾಲೇಜು ದಿನಗಳಲ್ಲೇ ಕ್ರಾಂತಿಕಾರಿ ಧೋರಣೆಯೊಂದಿಗೆ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಟ್ಟು ತನ್ನ ಜೊತೆ ಆಜಾದ್ ಎಂಬ ಶಬ್ದ ಸೇರಿಸಿಕೊಂಡ ಚಂದ್ರಶೇಖರ್ ಆಜಾದ್ ಹಲವು ವರ್ಷಗಳವರೆಗೆ ಹೋರಾಡಿ ಬ್ರಿಟಿಷರಿಗೆ ಸಿಗಬಾರದೆಂದು ತಾನೇ ಗುಂಡು ಹಾರಿಸಿಕೊಂಡು ಹುತಾತ್ಮನಾದ ಚಂದ್ರಶೇಖರ್ ಆಜಾದ್ ಸ್ವತಂತ್ರ ಹೋರಾಟದ ಅಂಕಣಕ್ಕೆ ಇಳಿಯದಿದ್ದರೆ ಆ ಹೋರಾಟದ ಗತಿ ತೀವ್ರತೆಯೇ ಕಾಣಲು ಸಾಧ್ಯವಿತ್ತೆ? ಖಂಡಿತ ಇಲ್ಲ. ಇವೆಲ್ಲ ಕೆಲವೇ ಕೆಲವು ನಿದರ್ಶನಗಳು. ಸ್ವಾತಂತ್ರ್ಯದ ಹೋರಾಟದ ಹಾದಿಯಲ್ಲಿ ಇಂತಹ ಸಾವಿರಾರು ಪ್ರಾಣತ್ಯಾಗ, ಜೀವನ ಪರಿತ್ಯಾಗ, ಇಂತಹ ನೈಜ ಕಥೆಗಳು ನಮ್ಮ ಮುಂದಿವೆ. ಇನ್ನಾದರೂ ನಮ್ಮ ಹಿರಿಯರು ತಮ್ಮ ವೈಯಕ್ತಿಕ ಜೀವನವನ್ನು, ಸಾಂಸಾರಿಕ ಸುಖವನ್ನು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಆ ಯಶೋಗಾಥೆಗಳನ್ನು ನೆನೆದು ನಡೆಯೋಣ. ತಾಂಡವಾಡುತ್ತಿರುವ ಭ್ರಷ್ಟಾಚಾರಕ್ಕೆ ತಿಲಾಂಜಲಿ ಹಾಡೋಣ. ದೇಶದ ಭದ್ರತೆಗೆ ಕಂಟಕಪ್ರಾಯವಾದ ಭಯೋತ್ಪಾದನೆಯನ್ನು ಬುಡಸಮೇತ ಕಿತ್ತು ಹಾಕೋಣ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಆರ್ಥಿಕತೆಯಲ್ಲಿ ಮುನ್ನಡೆ ಸಾಧಿಸೋಣ. ಸ್ವಾರ್ಥ, ಲಾಲಸ್ಯ, ಲೋಭಿತನ, ಧನದಾಹವನ್ನು ಮರೆತು ದೇಶದ ಒಳಿತಿಗಾಗಿ ಕಿಂತಿತ್ತು ಸೇವೆಯನ್ನು ಮಾಡೋಣ. ಜಾತಿ, ಧರ್ಮ, ಶ್ರೀಮಂತ, ಬಡವ ಎಂಬ ಭೇದ ಭಾವ ಮರೆತು ಒಟ್ಟಿಗೆ ಬಾಳುವ ಐಕ್ಯತೆಯ ಮಂತ್ರದೊಂದಿಗೆ ಬದುಕು ಸಾಗಿಸೋಣ. ಜನವರಿಯಲ್ಲೇನೋ ಆಗಸ್ಟ್ ತಿಂಗಳಲ್ಲೇನೋ ತ್ರಿವರ್ಣ ಧ್ವಜ ಹಿಡಿದು ದೇಶಪ್ರೇಮವನ್ನು ಪ್ರದರ್ಶಿಸುವ ದೇಶಭಕ್ತರಾಗದೆ ದೇಶಪ್ರೇಮವನ್ನು ಮೈಗೂಡಿಸಿಕೊಳ್ಳೋಣ. ನೈಜ ಭಾರತೀಯರಾಗೋಣ. ಭಾರತ ಮಾತೆಯ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಭಾರತ ಮಾತೆಗೆ ಜೈ ಹೇಳೋಣ.
1: ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾರ

0: ಬಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸಿರಿಗಂಧ. ಇಲ್ಲಿ ಕೆಲವೊಂದು ಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಸಿರಿಗಂಧದಲ್ಲಿ ಈಗ ಕೇಳೋಣ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ವಸುಂಧರಾ ದಾಸ್ ಹಾಗೂ ಬಾಬ್ಜಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಾಬ್ಜಿ ಸಂದೀಪ್ ಅವರಿಂದ.

0: ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಚಂದ್ರ ಚಕೋರಿ ಚಿತ್ರದಿಂದ ಆರಿಸಿರುವ ಗೀತೆ, ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜಕುಮಾರ್ ಅವರದ್ದು.

ಜನುಮದ ಜೋಡಿ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಯುಗಳ ಗಾಯನದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ವಿ ಮನೋಹರ್ ಅವರಿಂದ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಯಜಮಾನ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರಿಂದ.

0: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಸಿರಿಗಂಧದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ, ವಿಷ್ಣು ಸೇನಾ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ದೇವ ಅವರಿಂದ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಂತಹ ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದೀರಿ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರಿಂದ.
1: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ.

0: ಈ ನೀರು ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.
2: ಹರಿವ ನದಿ ಅಲೆಯಲೆಯು
3: ಸಿರಿಗಂಧದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಸಿದ್ಲಿಂಗು ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನ ಅನುರಾಧ ಭಟ್ ಅವರ ಕಂಠದಲ್ಲಿ. ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಸಂಗೀತ ಅನೂಪ್ ಸಿಲೀನ್ ಅವರಿಂದ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಂತಹ ರಥಸಪ್ತಮಿ ಚಿತ್ರದ ಗೀತೆಯೊಂದನ್ನು ಕೇಳಿದರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ. ಇದುವರೆಗೆ ಸಿರಿಗಂಧದಲ್ಲಿ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.

0: ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ.

0: ಮಗಳೇ ದುರ್ಗಾವತಿ, ನಮ್ಮ ಸುಖದ ಬದುಕಿನ ಮೇಲೆ ವಿಧಿಯ ಕಣ್ಣು ಬಿದ್ದಿತು. ನನ್ನ ಮಗ ದಲ್ಪಚ್ಯಾನನ್ನು ಕಸಿದುಕೊಂಡಿತು. ಗಡಾಕಟಂಗ ಸಾಮ್ರಾಜ್ಯ ಶಾಂತಿಯಿಂದ ಇತ್ತು. ಪ್ರಜೆಗಳು ಸುಖ ಶಾಂತಿಯಿಂದ ನೆಮ್ಮದಿಯಿಂದಿದ್ದರು. ಆದರೆ ಆದರೆ ಈಗ ಈ ದುರಂತ ಸಂಭವಿಸಿದೆ.
1: ರಾಜಮಾತೆಯವರೇ, ರಾಣಿ ಸಾಹೇಬರೇ, ತಾವು ಸಮಾಧಾನ ಮಾಡಿಕೊಳ್ಳಿ.
0: ರಾಜಪುರೋಹಿತರೇ, ರಾಜಮಾತೆಯಲ್ಲ, ಮಗನನ್ನು ಕಳೆದುಕೊಂಡ ತಾಯಿ ಅಳುತ್ತಿದ್ದಾಳೆ. ಇವಳು ರಾಣಿಯಲ್ಲ, ತನ್ನ ಗಂಡನನ್ನು ಕಳೆದುಕೊಂಡ ಪತ್ನಿ ಅಳುತ್ತಿದ್ದಾಳೆ. ಇಂದು ಇಂದು ಒಂದು ದಿನವಾದರೂ ಆಕೆ ಮನಪೂರ್ತಿ ಅಳಲು ಬಿಡಿ ರಾಜಪುರೋಹಿತರೇ.
1: ಮಹಾರಾಣಿ, ದೇವರ ವಿಧಿಯನ್ನು ಯಾರೂ ಬದಲಾಯಿಸಲಾರರು. ಆದರೆ ಇದು ಶೋಕ ಪಡುವ ಸಮಯ ಅಲ್ಲ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ರಾಜ್ಯದ ಗೌರವ ಮತ್ತು ರಕ್ಷಣೆಯ ಮುಂದೆ ರಾಜಕುಟುಂಬದ ವೈಯಕ್ತಿಕ ದುಃಖ ಅತ್ಯಲ್ಪವಾದದ್ದು. ಗಡಾರಾಜ್ಯದ ಸುತ್ತಲೂ ಬರೀ ಶತ್ರುಗಳೇ ತುಂಬಿದ್ದಾರೆ. ಈಗ ನಾವು ದುರ್ಬಲರಾದರೆ ಗೊಂಡವಾನ ಸಾಮ್ರಾಜ್ಯವನ್ನು ಪರಾಧೀನವಾಗಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ.
2: ರಾಜಮಾತೆಯವರೇ, ಕ್ಷಮಿಸಬೇಕು. ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಸುದ್ದಿ ಹರಡುತ್ತಿದೆ. ಮಹಾರಾಣಿ ದುರ್ಗಾವತಿಯವರು ಮಹಾರಾಜನೊಂದಿಗೆ ಸತಿ ಆಗಲಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ.
0: ಏನು? ಅದು ಎಂದಿಗೂ ನಡೆಯುವುದಿಲ್ಲ.
3: ಇಲ್ಲ, ನಾನು ಸತಿ ಆಗುವುದಿಲ್ಲ. ನನ್ನ ಪತಿಯನ್ನು ನಾನು ಮನಸ್ಸಿನಿಂದಲೂ ಪ್ರೀತಿಯಿಂದಲೂ ಸ್ವೀಕರಿಸಿದ್ದೆ. ಅವರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಅಪೂರ್ಣ ಕನಸುಗಳನ್ನು ನನಸು ಮಾಡುವ ಹೊಣೆಗಾರಿಕೆ ಈಗ ನನ್ನದಾಗಿದೆ. ತಾಯಿ ದುರ್ಗೆ ಕೊಟ್ಟಿರುವ ಈ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಲು ನಾನು ತಯಾರಿಲ್ಲ. ಇಂದಿನಿಂದ ನನ್ನ ಪ್ರತಿಯೊಂದು ಉಸಿರು ಕೂಡ ನನ್ನ ಮಾತೃಭೂಮಿಯ ರಕ್ಷಣೆ ಹಾಗೂ ಗೌರವ ಕಾಪಾಡಲು ಮೀಸಲಾಗಿರುತ್ತದೆ.
0: ಏನಾಯಿತು ದಿವಾನ್ ಆಧಾರ್ ಸಿಂಗ್?
4: ರಾಜಮಾತೆಯವರೇ, ಮಾಲ್ವಾದ ಸುಲ್ತಾನ್ ಭಾಜ್ ಬಹದ್ದೂರ್ ಖಾನ್ ನಮ್ಮ ರಾಜ್ಯದ ಮೇಲೆ ದಾಳಿ ನಡೆಸಿದ್ದಾನೆ.
0: ಏನು? ಅವನ ತಂದೆ ಶೂಜಾತ್ ಖಾನ್ ಸತ್ತು ಇನ್ನು ಕೆಲವೇ ದಿನಗಳಾಗಿವೆ ಅಷ್ಟೇ. ಅದಾಗಲೇ ಅವನ ಕಣ್ಣು ನಮ್ಮ ರಾಜ್ಯದ ಮೇಲೆ ಬಿದ್ದಿತ್ತೆ. ಎದ್ದು ನಿಲ್ಲು ಮಗಳೇ, ಇನ್ನು ನೀನು ದಲ್ಪಚ್ಯಾನ ವಿಧುವೆ ಅಷ್ಟೇ ಅಲ್ಲ, ಗಡಾರಾಜ್ಯದ ಮಹಾರಾಣಿ.
3: ಆಧಾರ್ ಸಿಂಗ್, ಬಾಜ್ ಬಹದ್ದೂರನ ಪ್ರತಿಯೊಂದು ಕಲ್ಲಿಗೂ ನಾವು ಬಂಡೆಯಿಂದ ಉತ್ತರ ಕೊಡುತ್ತೇವೆ. ತಕ್ಷಣ ಸೇನೆಯನ್ನು ಸನ್ನದ್ಧಗೊಳಿಸಿ. ಈ ಯುದ್ಧದಲ್ಲಿ ನಾನೇ ಸ್ವತಃ ಸೇನೆಯನ್ನು ಮುನ್ನಡೆಸುತ್ತೇನೆ.
4: ನಿಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿ.

0: ಮಗಳೇ ದುರ್ಗಾವತಿ, ಬಾಜ್ ಬಹದ್ದೂರನನ್ನು ಬಂಧಿಸಿದ ನಂತರ ಏಕೆ ಬಿಡುಗಡೆಗೊಳಿಸಿದೆ? ಅವನು ಮತ್ತೆ ಮುಂದೊಂದು ದಿನ ದ್ರೋಹ ಬಗೆದರೆ?
1: ರಾಜಮಾತೆ, ಶತ್ರುವನ್ನು ಸೋಲಿಸುವುದು ನಮ್ಮ ಕರ್ತವ್ಯ, ಸೋತವನಿಗೆ ಕ್ಷಮೆ ನೀಡುವುದು ನಮ್ಮ ಧರ್ಮ. ಅವನು ತನ್ನ ಮಾತು ತಪ್ಪಿ ಮತ್ತೆ ದ್ರೋಹ ಬಗೆದರೆ ಅವನಿಗೆ ತಕ್ಕ ಉತ್ತರ ನೀಡುವುದು ಕೂಡ ನಮಗೆ ತಿಳಿದಿದೆ.
0: ದಿವಾನ್ ಆಧಾರ್ ಸಿಂಗ್,
2: ರಾಜಮಾತೆ,
0: ರಾಣಿ ಸತಿಯಾಗಲಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಯಾರು ಹಬ್ಬಿಸಿದರು ಎಂಬುದೇನಾದರೂ ಗೊತ್ತಾಯಿತೆ? ಏಕೆ ಮೌನವಾಗಿದ್ದೀರಿ?
2: ಕ್ಷಮಿಸಿ ರಾಜಮಾತೆ, ಆ ಸಂಚಿನ ಹಿಂದೆ ಕುಮಾರ ಚಂದ್ರಶಃ ಇದ್ದರು.
0: ಹೌದಾ? ಅಣ್ಣನ ಮರಣದ ನಂತರ ಅವನ ಮನಸ್ಸಿನ ದುರುದ್ದೇಶ ಈಗ ಸ್ಪಷ್ಟವಾಗಿ ತಿಳಿಯಿತು. ಅವನ ಆಸೆ ಎಂದೆಂದಿಗೂ ನೆರವೇರುವುದಿಲ್ಲ. ದಿವಾನರೇ, ನಾವು ಎಚ್ಚರಿಕೆಯಿಂದಿರಬೇಕು. ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕದ ಸಮಯದಲ್ಲಿ ಚಂದ್ರಶಃ ಯಾವುದಾದರೂ ಕುತಂತ್ರ ಮಾಡಿದರೆ ತಕ್ಷಣ ಅವನನ್ನು ಬಂಧಿಸಿ.
2: ತಮ್ಮ ಆದೇಶದಂತೆಯೇ ಆಗಲಿ ರಾಜಮಾತೆಯವರೇ.

0: ರಾಣಿ ದುರ್ಗಾವತಿ ಅವರಿಗೆ, ರಾಜಕುಮಾರ ವೀರನಾರಾಯಣರಿಗೆ.
1: ಮಹಾರಾಣಿಯವರೇ, ಈಗ ರಾಜಕುಮಾರರಿಗೆ ರಾಜಕಿರೀಟವನ್ನು ತೊಡಿಸಿ.
2: ನಿಲ್ಲಿಸಿ, ನಿಲ್ಲಿಸಿ ಇದನ್ನ. ಮಹಾರಾಜ ದಲ್ಪಚ್ಚ ಅವರ ನಂತರ ಈ ಸಿಂಹಾಸನದ ಹಕ್ಕುದಾರ ನಾನು. ನಾನು ಅವರ ತಮ್ಮ ಚಂದ್ರಶ. ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಹಕ್ಕು ನನಗಷ್ಟೇ, ನನಗಷ್ಟೇ ಇರುವುದು. ವೀರನಾರಾಯಣ ಇನ್ನೂ ಬಾಲಕ, ದುರ್ಬಲ. ರಾಜ್ಯವನ್ನು ನಡೆಸುವ ಸಾಮರ್ಥ್ಯ ಅವನಿಗಿಲ್ಲ.
3: ಇಲ್ಲ ಚಂದ್ರಶ, ಗೊಂಡವಾನದ ರಾಜನಾಗುವುದು ವೀರನಾರಾಯಣನೇ.
2: ಹಾಗಾದರೆ ಈ ರಾಜ್ಯವನ್ನು ನಡೆಸುವುದು ಯಾರು? ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯವನ್ನ ರಕ್ಷಿಸುವರು ಯಾರು ಅಮ್ಮ?
3: ನನ್ನನ್ನು ಅಮ್ಮ ಎಂದು ಕರೆಯಬೇಡ, ರಾಜಮಾತೆ ಎಂದು ಸಂಬೋಧಿಸು. ರಾಜ್ಯದ ಆಡಳಿತವನ್ನು ಮಹಾರಾಣಿ ದುರ್ಗಾವತಿ ನೋಡಿಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣ ಸಾಮರ್ಥ್ಯವಿದೆ. ನೀನು ಸುಖಭೋಗಗಳಲ್ಲಿ ತಲ್ಲೀನನಾಗಿದ್ದಾಗ ಅವರು ಬಾಜ್ ಬಹದ್ದೂರನನ್ನು ಯುದ್ಧದಲ್ಲಿ ಮಣಿಸಿದ್ದಾರೆ. ರಾಜ್ಯದಲ್ಲಿ ಕೋಟೆಗಳು, ಕೆರೆಗಳು ಹಾಗೂ ಜನಪಯೋಗಿ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
2: ಅದು ಏನೇ ಇರಲಿ, ಒಬ್ಬ ಮಹಿಳೆ ಯುದ್ಧ ಭೂಮಿಗೆ ಇಳಿಯುವುದು ನಮ್ಮ ಸಂಪ್ರದಾಯ ಅಲ್ಲ. ವಿಧವೆಯಾದ ಬಳಿಕ ಅವರು ಅರಮನೆಯ ಒಳಗೆ ಪರದೆಯ ಹಿಂದೆ ಇರಬೇಕು.
4: ಇಲ್ಲ ಚಂದ್ರ, ನಾನು ಪರದೆಯ ಹಿಂದೆ ಇರುವುದಿಲ್ಲ. ಅರಮನೆಯ ದರ್ಬಾರಿನಲ್ಲಿ ಪರದೆ ಇಲ್ಲದೆ ಕುಳಿತುಕೊಳ್ಳುತ್ತೇನೆ. ಅಗತ್ಯ ಬಂದರೆ ಪುರುಷ ವೇಷ ಧರಿಸುತ್ತೇನೆ. ಯುದ್ಧ ಬಂದರೆ ಇದುವರೆಗೂ ಇದ್ದಂತೆಯೇ ಮುಂದೆಯೂ ಸ್ವತಃ ಯುದ್ಧ ಭೂಮಿಯಲ್ಲಿ ನಿಂತು ಸೇನೆಯನ್ನು ಮುನ್ನಡೆಸುತ್ತೇನೆ. ಇನ್ನು ನಾನು ಕೇವಲ ನಿನ್ನ ಅತ್ತಿಗೆ ಅಲ್ಲ, ನಾನು ಗೊಂಡವಾನದ ಮಹಾರಾಣಿ ದುರ್ಗಾವತಿ. ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಸಂದರ್ಭ ಬಂದಾಗ ಸಣ್ಣ ಸಣ್ಣ ಸಂಪ್ರದಾಯಗಳು ಮುರಿಯಲೇಬೇಕು.
2: ನಾನು ಇದನ್ನೆಲ್ಲ ಸಹಿಸುವುದಿಲ್ಲ. ನಾನು ಮಹಾರಾಜ ಸಂಗ್ರಾಮ್ ಶಾ ಅವರ ಪುತ್ರ.
4: ಅದನ್ನು ನಾನು ಮರೆತಿಲ್ಲ. ನೀವು ಸಹ ಮರೆಯಬೇಡಿ, ನಾನು ಸಹ ಮಹಾರಾಜ ಸಂಗ್ರಾಮ್ ಶಾ ಅವರ ಸೊಸೆ ಮತ್ತು ಚಂದೇಲ ವಂಶದ ರಾಜ ಕೀರ್ತಿ ಸಿಂಗ್ ಅವರ ಪುತ್ರಿ.
2: ರಾಜಮಾತೆ, ನೀವು ನನ್ನನ್ನು ಈ ಗದ್ದುಗೆ ಮೇಲೆ ಕೂರಿಸದಿದ್ದರೆ ಸೇನೆಯೊಳಗೆ ದಂಗೆ ಉಂಟಾಗಬಹುದು. ನೆನಪಿರಲಿ, ಅದಕ್ಕೆ ನೀವು ನನ್ನನ್ನು ಹೊಣೆ ಮಾಡಬಾರದು.
3: ದಂಗೆ? ಯಾರು ದಂಗೆ ಮಾಡುತ್ತಾರೆ? ನಾನು ನೋಡುತ್ತೇನೆ. ದಿವಾನ್ ಆಧಾರ್ ಸಿಂಗ್.
5: ಕುಮಾರ ಚಂದ್ರಶಃ, ಮಹಾರಾಜ ದಲ್ಪತ್ ಶಹ ಅವರ ನಿಧನದ ನಂತರ ರಾಜಮಾತೆಯವರ ಆದೇಶ ಪಾಲಿಸುವುದು ಗೊಂಡವಾನದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ರಾಜ್ಯದ ಹಿತವನ್ನು ಗಮನದಲ್ಲಿರಿಸಿ ಮಹಾರಾಣಿ ದುರ್ಗಾವತಿಯವರೇ ಆಡಳಿತ ನಡೆಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಗಿದೆ.

0: ಈ ನಿರ್ಧಾರವನ್ನು ವಿರೋಧಿಸುವವರು ಗೊಂಡವಾನ ಸಾಮ್ರಾಜ್ಯದ ಶತ್ರುಗಳೆಂದು ಪರಿಗಣಿಸಲ್ಪಡುತ್ತಾರೆ.
1: ಆಧಾರ್ ಸಿಂಗ್
0: ಸೈನಿಕರೇ, ಕುಮಾರ ಚಂದ್ರಶಃ ಮತ್ತು ಅವರ ಅನುಯಾಯಿಗಳನ್ನು ಕೂಡಲೇ ಬಂಧಿಸಿ.
1: ಆಧಾರ್ ಸಿಂಗ್, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡು.
2: ಕುಮಾರ ಚಂದ್ರಶಃ, ನನ್ನನ್ನು ಸತಿಗೇರಿಸಲಾಗುತ್ತದೆ ಎಂಬ ಸುಳ್ಳು ವದಂತಿಯನ್ನು ಹರಡಿ ನೀವು ರಾಜ್ಯವನ್ನು ನಾಯಕತ್ವವಿಲ್ಲದಂತೆ ಮಾಡಲು ಯತ್ನಿಸಿದ್ದೀರಿ. ಇಂದು ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ರಾಜಮಾತೆಯ ಆದೇಶವನ್ನು ಉಲ್ಲಂಘಿಸಿದ್ದೀರಿ.
1: ಅದಕ್ಕೆ
2: ಇಂತಹ ಅಪರಾಧಗಳಿಗೆ ಬೇರೆ ಯಾರಾದರೂ ಕಾರಣರಾಗಿದ್ದರೆ ಮರಣ ದಂಡನೆ ವಿಧಿಸಲಾಗುತ್ತಿತ್ತು.
1: ಏನಂದೆ?
2: ಆದರೆ ನೀವು ಗೊಂಡವಾನ ರಾಜವಂಶದ ಸದಸ್ಯರಾಗಿರುವುದರಿಂದ ನಿಮಗೆ ಗಡೀಪಾರ್ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಇಂದಿನಿಂದ ನೀವು ಗೊಂಡವಾನದ ಗಡಿಯನ್ನು ದಾಟಿ ಒಳಗೆ ಕಾಲಿಡಬಾರದು ಎಂದು ವಿಧಿಸಲಾಗುತ್ತದೆ. ಒಂದು ವೇಳೆ ನೀವು ಪ್ರವೇಶ ಮಾಡಿದರೆ ಯಾವುದೇ ಸಾಮಾನ್ಯ ದೇಶದ್ರೋಹಿಗೆ ನೀಡುವ ಶಿಕ್ಷೆಯನ್ನೇ ನಿಮಗೂ ನೀಡಲಾಗುತ್ತದೆ.
1: ಇದನ್ನು ನಾನು ಒಪ್ಪುವುದಿಲ್ಲ.
2: ಸೈನಿಕರೇ,
1: ನಾನಿದನ್ನು ಒಪ್ಪುವುದಿಲ್ಲ.
2: ಸೈನಿಕರೇ, ರಾಜ್ಯದ ಗಡಿ ಆಚೆಯವರೆಗೂ
1: ಒಪ್ಪುವುದಿಲ್ಲ.
2: ಗೌರವದಿಂದಲೇ ಕರೆದೊಯ್ಯಿರಿ.

0: সম্রাট জিলেইলাহি জালালউদ্দিন মোহাম্মদ আকবর দরবারে আগমিসুদ্দিদারে।
1: ಜಹಾಪನ
2: ಬೀರ್ಬಲ್,
1: ಗೊಂಡವಾನದ ಮಹಾರಾಣಿ ದುರ್ಗಾವತಿಯವರ ಮಾಲ್ವಾದ ಬಾಜ್ ಬಹಾದ್ದೂರ್ ಅನ್ನ ಯುದ್ಧದಲ್ಲಿ ಸೋಲಿಸಿದ್ದಾರೆ. ಅವನ ಪ್ರಾಣವನ್ನ ಉಳಿಸಿ ಅವನನ್ನೂ ಕ್ಷಮಿಸಿದ್ದಾರೆ. ಈಗ ಎಲ್ಲೆಡೆ ಅವರ ಶೌರ್ಯ ಮತ್ತು ಉದಾರತೆಯ ಬಗ್ಗೆ ಚರ್ಚೆಯಾಗುತ್ತಿದೆ.
2: ಶೌರ್ಯ, ಉದಾರತೆ, ಬೀರ್ಬಲ್ ಬೇರೆಯವರ ಶೌರ್ಯದ ಮತ್ತು ಮಹತ್ವದ ಕಥೆಗಳನ್ನು ಕೇಳುವ ಅಗತ್ಯ ನನಗಿಲ್ಲ. ಗೊಂಡವಾನವನ್ನು ನಮ್ಮ ಸಾಮ್ರಾಜ್ಯದ ಅಧೀನಕ್ಕೆ ತರುವುದು ನನ್ನ ಈಗಿನ ಅಗತ್ಯ ತುರ್ತು.
1: ಜಹಾಪನ, ಗೊಂಡವಾನ ಒಂದು ಚಿಕ್ಕ ಮತ್ತು ಶಾಂತಿಯುತ ರಾಜ್ಯ. ಅದು ನಮಗೆ ಯಾವ ರೀತಿಯಲ್ಲೂ ಅಪಾಯವಲ್ಲ.
2: ಅಪಾಯ ಗಡಿಗಳಿಂದ ಅಲ್ಲ ಬೀರ್ಬಲ್, ಅಪಾಯ ಇತಿಹಾಸದಿಂದ. ಮುಂದಿನ ಪೀಳಿಗೆ ನನ್ನನ್ನು ಅಕ್ಬರ್ ಮಹಾಶಯ ಎಂದು ಕರೆಯಬೇಕೆಂದಾದರೆ ತಲೆ ಎತ್ತಿ ನಿಲ್ಲುವ ಪ್ರತಿಯೊಬ್ಬ ರಾಜನನ್ನು ತಲೆ ಬಾಗಿಸಲೇಬೇಕು.
1: ಜಹಾಪನ, ಆದರೆ ಹಾಗಾದರೆ ತಮ್ಮ ಅಧೀನತೆಯನ್ನು ಒಪ್ಪದ ರಾಜರಿಗೆ ಏನು ಮಾಡುತ್ತೀರಿ?
2: ಮಣ್ಣಿನಲ್ಲಿ ಮಣ್ಣಾಗಿಸುತ್ತೇನೆ ಅವರನ್ನು, ಅವರ ಹೆಸರನ್ನು.
3: ಮಹಾರಾಣಿಯವರೇ, ಮೊಘಲ್ ಚಕ್ರವರ್ತಿ ಅಕ್ಬರ್ನ ದೂತನೊಬ್ಬ ತನ್ನ ಸಂದೇಶದೊಂದಿಗೆ ಆಗಮಿಸಿದ್ದಾನೆ.
4: ಮೊಘಲ್ ಚಕ್ರವರ್ತಿಯ ದೂತನೇ? ಅವನನ್ನು ಗೌರವದಿಂದ ಒಳಗೆ ಕರೆ ತನ್ನಿ.
5: ಮಹಾರಾಣಿ ಸಾಹೇಬ, ಹಿಂದೂಸ್ತಾನದ ಸಾಮ್ರಾಟ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅವರು ತಮಗಾಗಿ ಈ ವಿಶೇಷ ಉಡುಗೊರೆಯನ್ನು ಕಳುಹಿಸಿದ್ದಾರೆ. ಅವರ ಆದೇಶವೇನೆಂದರೆ, ನಿಮ್ಮ ಅಪೂರ್ವವಾದ ಯುದ್ಧದ ಆನೆ ಸರ್ಮನ್ ಹಾಗೂ ನಿಮ್ಮ ಪ್ರಧಾನ ಸಲಹೆಗಾರ ದಿವಾನ್ ಆಧಾರ್ ಸಿಂಗ್ ಅವರನ್ನು ದೆಹಲಿ ದರ್ಬಾರಿಗೆ ಕಳುಹಿಸಬೇಕು ಎಂಬುದು.
4: ಆದೇಶ? ಈ ತಟ್ಟೆಯಲ್ಲಿರುವ ಉಡುಗೊರೆ ಏನು?
5: ಮಹಾರಾಣಿಯವರೇ, ಇದು ಶುದ್ಧ ಚಿನ್ನದಿಂದ ಮಾಡಿಸಿದ ಪಂಜರ.
4: ಧೂತರೆ, ನೀವು ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಮ್ಮ ಉತ್ತರವನ್ನು ಪಡೆದು ನಂತರ ಹೋಗುವಿರಂತೆ.
5: ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಣಿ.
4: ಅಕ್ಬರ್ನ ಧೈರ್ಯ ನೋಡಿ ಆಧಾರ್ ಸಿಂಗ್. ನಮ್ಮ ಪ್ರೀತಿಯ ಯುದ್ಧದಾನೆ ಸರ್ಮ

0: ಮತ್ತೆ ನಮ್ಮ ವಿಶ್ವಾಸಾರ್ಹ ದಿವಾನರಾದ ನಿಮ್ಮನ್ನು ಕೇಳಲು ಅವನಿಗೆ ಹೇಗೆ ಮನಸ್ಸಾಯಿತು?
1: ಮಹಾರಾಣಿಯವರೇ, ದುರ್ಬಲ ರಾಜ್ಯಗಳನ್ನು ಹೆದರಿಸಲು ಅಕ್ಕಬರನು ಈ ಬಗೆಯ ತಂತ್ರಗಳನ್ನು ಬಳಸುತ್ತಾನೆ.
0: ಹೌದು, ಆ ಚಿನ್ನದ ಪಂಜರವನ್ನು ಕಳುಹಿಸುವ ಮೂಲಕ ನಮ್ಮನ್ನು ತನ್ನ ಅಧೀನಕ್ಕೆ ಒಪ್ಪಿಸಿಕೊಳ್ಳುವ ಸಂದೇಶವನ್ನು ನೀಡಿದ್ದಾನೆ. ಅವನು ನಮ್ಮನ್ನು ಚಿನ್ನದ ಪಂಜರದೊಳಗಿನ ಪಕ್ಷಿಯನ್ನಾಗಿ ಮಾಡಲು ಬಯಸುತ್ತಿದ್ದಾನೆ.
1: ನಿಜ ನಿಜ ಮಹಾರಾಣಿಯವರೇ.
0: ಆ ಮೊಘಲ್ ದೂತನನ್ನು ಮತ್ತೆ ಸಭೆಗೆ ಕರೆತನ್ನಿ.
1: ಅಪ್ಪಣೆ ಮಹಾರಾಣಿ.
2: ತಮ್ಮ ಆದೇಶ ಏನು ಮಹಾರಾಣಿ?
0: ನಿಮ್ಮ ಕಾರ್ಯ ಮುಗಿದಿದೆ. ನಿಮ್ಮ ಜಹಾಪನಾಗೆ ಹೇಳಿ, ಗೊಂಡವಾನ ಒಂದು ಸ್ವತಂತ್ರ ರಾಜ್ಯ, ನಾವು ಯಾರ ಗುಲಾಮರೂ ಅಲ್ಲ. ಅವರು ಕಳಿಸಿದ ಈ ಅಪರೂಪದ ಉಡುಗೊರೆಗೆ ನಾವು ಶೀಘ್ರದಲ್ಲೇ ಸಮರ್ಪಕ ಉತ್ತರ ಕಳುಹಿಸುತ್ತೇವೆ. ನೀವಿನ್ನು ಹೊರಡಬಹುದು.
2: ಹಾಗೆಯೇ ತಿಳಿಸುತ್ತೇನೆ ಮಹಾರಾಣಿ.
1: ಮಹಾರಾಣಿಯವರೇ, ನಾವು ಈಗ ಮೌನವಾಗಿದ್ದರೆ ಅದನ್ನು ನಮ್ಮ ಹೇಡಿತನ ಎಂದು ಭಾವಿಸುವರು.
3: ಅದು ಸರಿ, ಆದರೆ ಅವರಿಗೆ ಏನು ಉತ್ತರ ಕಳುಹಿಸಬೇಕು?
0: ಅವನು ನಮಗೆ ಚಿನ್ನದ ಪಂಜರ ಕಳುಹಿಸಿದ್ದಾನಲ್ಲವೇ, ನಾವು ಅವನಿಗೆ ಹತ್ತಿ ಬಡಿಯುವ ಪಿಂಜಾರಿಕೆಯನ್ನು ಕಳಿಸೋಣ. ಅವನಿಗೆ ತಿಳಿಸಿ, ಗೊಂಡವಾನದ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ಜೀವನ ಪೂರ್ತಿ ಹತ್ತಿ ಬಡಿಯುವುದನ್ನು ಕಲಿಯಲಿ ಎಂದು.
3: ಚಿನ್ನದಿಂದಲೇ ಮಾಡಿಸಬೇಕೇ?
0: ಹೌದು, ಅವನು ಕಳಿಸಿದ ತೂಕ ಎಷ್ಟಿದೆಯೋ ಅಷ್ಟೇ ತೂಕದ ಪಿಂಜಾರಿಕೆ ಜಲಾಲುದ್ದೀನನಿಗೆ ತಿಳಿಯಬೇಕು. ಗೊಂಡವಾನದ ಮಹಾರಾಣಿ ಯಾವ ಭಿಕ್ಷುಕಿಯೂ ಅಲ್ಲ, ಅವನ ಚಿನ್ನದ ಮುಂದೆ ತಲೆಬಾಗುವವಳಂತೂ ಖಂಡಿತ ಅಲ್ಲ ಅಂತ.
1: ಮಹಾರಾಣಿಯವರೇ, ಅನುಮತಿ ನೀಡಿದರೆ ನಾನೇ ಹೋಗಿ ಕೊಟ್ಟು ಬರುತ್ತೇನೆ.
0: ನೀವೇ ಹೋಗುವುದು ಸೂಕ್ತ. ಆ ಅಹಂಕಾರಿ ಚಕ್ರವರ್ತಿಗೆ ಈ ಪಿಂಜಾರಿಕೆಯ ನಿಜವಾದ ಅರ್ಥವನ್ನು ವಿವರವಾಗಿ ತಿಳಿಸಿ ಬನ್ನಿ. ತಕ್ಷಣ ಸಿದ್ಧತೆ ಆರಂಭಿಸಿ.
1: ತಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿಯವರೇ.
4: ಜಹಂಪನ ಅವರ ವೈಭವ ಸದಾ ವೃದ್ಧಿಯಾಗಲಿ. ಗೊಂಡಾವನ ರಾಜ್ಯದ ಪ್ರಧಾನಮಂತ್ರಿ ದಿವಾನ್ ಆಧಾರ್ ಸಿಂಗ್ ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
5: ಅವರನ್ನು ಒಳಗೆ ಕಳಿಸು.
1: ಜಹಾಂಪನ ಅವರಿಗೆ ನನ್ನ ನಮಸ್ಕಾರಗಳು.
5: ನೀನೇ ಏನು ಆಧಾರ್ ಸಿಂಗ್?
1: ಹೌದು ಜಹಾಂಪನ, ಒಂದು ಚಿಕ್ಕ ರಾಜ್ಯದ ಸಾಮಾನ್ಯ ಸೇವಕ.
5: ಚಿಕ್ಕ ರಾಜ್ಯ, ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ.
1: ತಾವು ನಮ್ಮ ಮಹಾರಾಣಿಯವರಿಗೆ ಒಂದು ವಿಶೇಷ ಉಡುಗೊರೆ ಕಳಿಸಿದ್ದೀರಿ. ಅದಕ್ಕೆ ಪ್ರತಿಯಾಗಿ ಅವರು ತಮಗಾಗಿ ಒಂದು ವಿಶೇಷ ಕಾಣಿಕೆಯನ್ನು ಕಳಿಸಿದ್ದಾರೆ. ಸ್ವೀಕರಿಸಬೇಕು.
5: ಇದೇನಿದು
1: ಜಹಾಂಪನ? ಇದು ಪಿಂಜಾರಿಕೆ.
5: ಪಿಂಜಾರಿಕೆ?
1: ಹತ್ತಿಯನ್ನು ಬಡಿದು ನೂಲು ತಯಾರಿಸುವ ಮೊದಲು ಬಳಸುವ ಸಾಧನ.
5: ಚಿನ್ನದ ಪಿಂಜಾರಿಕೆ! ಇಷ್ಟೊಂದು ಧೈರ್ಯ! ಗೊಂಡವಾನ ರಾಜ್ಯದ ಬಳಿ ಬಹಳಷ್ಟು ಚಿನ್ನ ಇರುವಂತಿದೆ.
1: ಜಹಾಂಪನ, ತಾವು ಹೇಳಿದ್ದು ನಿಜ. ಗೊಂಡವಾನದಲ್ಲಿ ಚಿನ್ನವೂ ಇದೆ, ಶೌರ್ಯವೂ ಇದೆ. ನಮ್ಮ ರಾಜ್ಯ ಹಾಗಲಕಾಯಿಯಂತೆ, ಅದನ್ನು ನುಂಗಲು ಪ್ರಯತ್ನಿಸುವವನ ಬಾಯೆಲ್ಲ ಕಹಿಯಾಗುತ್ತದೆ.
5: ಆಧಾರ್ ಸಿಂಗ್, ಮೈ ಮೇಲೆ ಎಚ್ಚರವಿರಲಿ. ನಿಮ್ಮ ಆ ದುರ್ಗಾವತಿಗೆ ಹೇಳು, ಯುದ್ಧಕ್ಕೆ ಸಿದ್ಧವಾಗಿರಲಿ.
1: ಜಹಾಂಪನ, ದಯವಿಟ್ಟು ಅವರನ್ನು ಮಹಾರಾಣಿ ದುರ್ಗಾವತಿ ಎಂದು ಕರೆಯಿರಿ.

0: ಅದೇ ಅವರಿಗೆ ಸಲ್ಲುವ ಗೌರವ.
1: ಹೌದು ಹೌದು, ಮಹಾರಾಣಿ ದುರ್ಗಾವತಿ. ನೀನೀಗ ಹೊರಡಬಹುದು.
0: ಆಗಲಿ.
1: ಆಸಫ್ ಖಾನ್, ಆಸಫ್ ಖಾನ್, ತಕ್ಷಣ ಯುದ್ಧದ ಸಿದ್ಧತೆ ಮಾಡು. ಗೊಂಡವಾನದ ಮೇಲೆ ಕೂಡಲೇ ದಂಡೆತ್ತಿ ಹೋಗು. ನನಗೆ ಗೊಂಡವಾನ ಬೇಕು, ಗೊಂಡವಾನ ಬೇಕೇ ಬೇಕು. ಅರ್ಥವಾಯಿತೇ?
2: ಮಹಾರಾಣಿಯವರೇ, ದೆಹಲಿಯ ಸಾಮ್ರಾಟ ಅಕ್ಬರ್ ಕೋಪದಿಂದ ಉರಿಯುತ್ತಿದ್ದಾನೆ. ಅವನು ತನ್ನ ಸೇನಾಧಿಪತಿ ಆಸಫ್ ಖಾನ್ಗೆ ಗೊಂಡವಾನದ ಮೇಲೆ ದಂಡೆತ್ತಿ ಹೊರಡುವಂತೆ ಆದೇಶವನ್ನಿತ್ತಿದ್ದಾನೆ. ಅಗಾಧ ಮೊಘಲ್ ಸೇನೆ ಈಗಾಗಲೇ ನಮ್ಮತ್ತ ಧಾವಿಸಿ ಬರುತ್ತಿದೆ.
3: ಮಹಾರಾಣಿಯವರೇ, ನಾವು ನಿರೀಕ್ಷಿಸಿದ್ದ ಸಮಯ ಬಂದಿದೆ. ಇನ್ನು ಯುದ್ಧ ಅನಿವಾರ್ಯ.
4: ಮೊಘಲ್ ಸಾಮ್ರಾಜ್ಯದ ಸೇನೆ ಅಪಾರ. ಅವರ ಬಳಿ ದೊಡ್ಡ ದೊಡ್ಡ ಪಿರಂಗಿಗಳಿವೆ. ಸೈನಿಕರ ಸಂಖ್ಯೆಯು ನಮಗಿಂತ ಬಹಳ ಹೆಚ್ಚು. ನಾವು ಅತ್ಯಂತ ಜಾಣ್ಮೆಯಿಂದ ಯುದ್ಧ ತಂತ್ರ ರೂಪಿಸಬೇಕು.
3: ಮಹಾರಾಣಿಯವರೇ, ನಮ್ಮ ಸೇನೆ ಸಂಖ್ಯೆಯಲ್ಲಿ ಕಡಿಮೆ, ಆದರೆ ಪ್ರತಿಯೊಬ್ಬ ಯೋಧನೂ 10 ಮಂದಿಗೆ ಸಮಾನ. ನಾವು ಬೆಟ್ಟಗಳು, ಕಾಡುಗಳು ಮತ್ತು ಕಣಿವೆಗಳನ್ನು ಬಳಸಿಕೊಂಡು ಯುದ್ಧ ಮಾಡಿದರೆ ಶತ್ರುವಿಗೆ ಭಾರಿ ನಷ್ಟ ಉಂಟು ಮಾಡಬಹುದು.
5: ಅದೇ ನಮ್ಮ ತಂತ್ರ. ನರಾಯ ನಾಲೆಯ ಸುತ್ತಮುತ್ತಲಿನ ಕಿರಿದಾದ ಕಣಿವೆಗಳಲ್ಲಿ ಶತ್ರುವನ್ನು ಸಿಕ್ಕಿಹಾಕಿಸುತ್ತೇವೆ. ಬಿಲ್ಲುಗಾರರು ಬೆಟ್ಟಗಳ ಮೇಲಿಂದ ಬಾಣಗಳ ಸುರಿಮಳೆಗೈಯುತ್ತಾರೆ. ಕೆಳಗಿನಿಂದ ನಮ್ಮ ಅಶ್ವಸೇನೆ ಮತ್ತು ಪದಾತಿ ದಳ ದಾಳಿ ಮಾಡುತ್ತವೆ. ಶತ್ರು ತಪ್ಪಿಸಿಕೊಳ್ಳಲು ದಾರಿಯೇ ಇರುವುದಿಲ್ಲ.
4: ಆಹಾ, ಅತ್ಯುತ್ತಮ ಯೋಜನೆ ಮಹಾರಾಣಿಯವರೇ.
5: ವೀರ ಯೋಧರೇ, ಇದು ಕೇವಲ ರಾಜ್ಯಕ್ಕಾಗಿ ನಡೆಯುವ ಯುದ್ಧವಲ್ಲ. ಇದು ನಮ್ಮ ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು ಮಾತೃಭೂಮಿಯ ಗೌರವಕ್ಕಾಗಿ ನಡೆಯುವ ಧರ್ಮ ಯುದ್ಧ ಎಂದು ಪ್ರತಿಯೊಬ್ಬ ಯೋಧನೂ ನೆನಪಿಡಬೇಕು. ನಾವು ಗೆದ್ದರೆ ಗೊಂಡವಾನದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರುತ್ತದೆ. ಒಂದು ವೇಳೆ ವೀರ ಮರಣ ಹೊಂದಿದರೂ ಇತಿಹಾಸ ನಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ.
6: ಮಹಾರಾಣಿ ದುರ್ಗಾವತಿಗೆ ಜೈ ಗೊಂಡವಾನ ಸಾಮ್ರಾಜ್ಯ.

0: 모르겠다고 리네. 아유. 이놈도, 난 그때게 빨리 이놈은 내 빨리 건다 와나도 내려달리 까릿다 버리게 이대 웃더라.
1: 마르니 오래
0: ಯಾರು
1: ಮಾರನಿಯವರೇ? ನಾನು ನಿಮ್ಮ ಸೇವಕ ಆಧಾರ್ ಸಿಂಗ್.
0: ಆಧಾರ್ ಸಿಂಗ್
1: ಮಾರನಿಯವರೇ?
0: ಆಧಾರ್ ಸಿಂಗ್, ನನ್ನ ದೇಹದಿಂದ ಈಗಾಗಲೇ ತುಂಬಾ ರಕ್ತ ಹರಿದಿದೆ. ಈ ದೇಹ ಇನ್ನು ನನ್ನ ಜೊತೆ ನಿಲ್ಲುವುದಿಲ್ಲ.
1: ಹಾಗೆ ಹೇಳಬೇಡಿ ಮಹಾರಾಣಿ.
0: ನೋಡಿ ನೋಡಿ, ಶತ್ರು ಸೇನೆ ನಮ್ಮ ತಲೆ ಬರುತ್ತಿದೆ. ಅವರು ನನ್ನನ್ನು ಜೀವಂತವಾಗಿ ಬಂಧಿಸಿ ಗೊಂಡವಾನದ ಗೌರವಕ್ಕೆ ಧಕ್ಕೆ ತರುವ ಮೊದಲು ಇಗೋ ಈ ಕಠಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದಲೇ ನನ್ನ ಪ್ರಾಣವನ್ನು ತೆಗೆಯಿರಿ.
1: ಇಲ್ಲ,
0: ತೆಗೆದುಕೊಳ್ಳಿ.

0: ವೀರ ಮರಣದ ವರವನ್ನು ನನಗೆ ನೀಡಿ.
1: ಇಲ್ಲ
0: ಆಧಾರ್ ಸಿಂಗ್, ದಯ ಮಾಡಿ ತೆಗೆದುಕೊಳ್ಳಿ.
1: ಇಲ್ಲ ಮಹಾರಾಣಿಯವರೇ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ದಾಸನ ಕೈಯಿಂದ ಅಂತಹ ಅನರ್ಥವಾಗಬಾರದು. ಬನ್ನಿ, ನಾವು ನಿಮ್ಮ ಸುತ್ತ ರಕ್ಷಣಾ ವಲಯ ನಿರ್ಮಿಸಿ ಕೋಟೆಯೊಳಗೆ ಕರೆದೊಯ್ಯುತ್ತೇವೆ. ಬನ್ನಿ.
0: ಆಧಾರ್ ಸಿಂಗ್, ಗೊಂಡವಾನದ ಮಹಾರಾಣಿ ಮೊಘಲರ ಕೈಗೆ ಸಿಕ್ಕಿ ಅವಮಾನ ಅನುಭವಿಸಲಿ ಎಂದು ನೀವು ಬಯಸುತ್ತೀರಾ?
1: ಇಲ್ಲ,
0: ನಾನು ಈ ರಣಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ.
1: ನಮ್ಮ ಮಾತನ್ನು ಕೇಳಿ ಮಹಾರಾಣಿ.
0: ನೋಡಿ, ನೀವು ನನ್ನ ಮಾತನ್ನು ಪಾಲಿಸದೇ ಇದ್ದರೆ ಗೊಂಡವಾನದ ಮಗಳು ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಲು ಬಲ್ಲಳು.
1: ಮಹಾರಾಣಿಯವರ ನನ್ನ ಕಟಾರಿ
0: ಕೊಡಿ ಇಲ್ಲಿ.
1: ಮಹಾರಾಣಿಯವರೇ, ಇದೇನು ಮಾಡಿಬಿಟ್ಟಿರಿ? ನನ್ನ ಕಟಾರಿಯನ್ನು ನನ್ನಿಂದಲೇ ಕಸಿದುಕೊಂಡು ಸ್ವತಃ ನೀವೇ. ಅಯ್ಯೋ ಅಯ್ಯೋ, ಇದೇನು ಮಾಡಿದಿರಿ?
0: ಆಧಾರ್ ಸಿಂಗ್, ನಾನು ಯಾವಾಗಲೂ ನಂಬಿದ್ದು ಈ ಜೀವನ ಮತ್ತು ಮರಣದ ನಡುವೆ ಯಾವ ಗೋಡೆಯೂ ಇರುವುದಿಲ್ಲ ಎಂದು. ಮರಣವು ಈ ಅಮರ ಜೀವನದ ಒಂದು ಚಿಕ್ಕ ಭಾಗವೇ.
1: ಅಯ್ಯೋ,
0: ಓ ಗೊಂಡವಾನದ ಪವಿತ್ರ ಮಣ್ಣೇ, ನಿನಗೆ ಸದಾ ಜಯವಾಗಲಿ, ಜಯವಾಗಲಿ.
1: ಅಯ್ಯೋ ಅಯ್ಯೋ, ಮಹಾರಾಣಿಯವರೇ, ಧನ್ಯ ಧನ್ಯ ನಿಮ್ಮ ಬಲಿದಾನ. ಕೊಂಡವಾನ ಧನ್ಯ. ಈ ಮಾತೃಭೂಮಿ ಎಂದಿಗೂ ನಿಮ್ಮ ಋಣವನ್ನು ತೀರಿಸಲಾಗದು.

0: ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಕುಲದೀಪ್ ಎನ್. ಪಾತ್ರವರ್ಗದಲ್ಲಿ ರಾಣಿ ದುರ್ಗಾವತಿ ನಂದಿನಿ ಕೆಆರ್, ರಾಜಮಾತೆ ಪದ್ಮಾವತಿ ವನಿತಾ ಎಸ್ಎಸ್, ರಾಜಪುರೋಹಿತರು ಪಿ ನಾಗಭೂಷಣ, ಆಧಾರ್ ಸಿಂಗ್, ಮಂಜು ಉಪಾಧ್ಯಾಯ್, ಅಕ್ಬರ್ ಪ್ರಶಾಂತ್ ಹಿರೇಮಠ್, ಬೀರ್ಬಲ್ ಎನ್ ಕೇಶವಮೂರ್ತಿ, ಚಂದ್ರಶಾ ಕಾರ್ತಿಕ್ ಎಂಎಸ್, ಸೈನಿಕ ಎಚ್ಎಲ್ ಶಿವಶಂಕರ ಸ್ವಾಮಿ, ದೂತ ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದರಲ್ಲಿ ರಿಧೋಮ್ ಸರ್ಕಾರ್ ಅವರಿಂದ ಗಿಟಾರ್ ವಾದನ ಕೇಳಬಹುದು. ಈ ಕಾರ್ಯಕ್ರಮ ಕೋಲ್ಕತ್ತಾ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಹೇ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಆಜ್ ರಾತ್.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮದಲ್ಲಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ.

ನಾಳೆ ಬೆಳಿಗ್ಗೆ 7:15 ಹೆಚ್.ಎನ್. ಶಶಿಧರ್ ಅವರಿಂದ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾತರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. ಚಿತ್ರಗೀತೆಗಳು 9:30 ಹಿಂದಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ. 10:30 ಸುನೆಹರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಇಲ್ಲಿ ಪ್ರಸಾರ ಮಾಡುತ್ತೇವೆ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಇದರಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯೆಯರಿಂದ ನಾಗರಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ, ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಮಾನಾಥ್ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

0: ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. 5:30 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋ ಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ಎಂ ಪೂಜ್ಯ ಅವರಿಂದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಕೃತಿ ಕೌಶಿಕ್ ವೈಲಿನ್, ಆರ್ ನರಸಿಂಹನ್ ಮೃದಂಗ. 10:00 ವನಿತಾ ವಿಹಾರ, ಅದರ ಮರುಪ್ರಸಾರ. ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವರಿಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ ಸರಿಯಾಗಿ 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani. The news read by Abhineet Shukla. Union Home Minister Amit Shah has said that empowering the youth, poor, women and farmers is essential to achieving the goal of making India a fully developed nation by 2047. He said, the Narendra Modi government is giving special attention to the welfare and development of these sections. Mr. Shah was addressing a program in Alwar, Rajasthan today after laying the foundation stones for and inaugurating development projects worth over 6,400 crore rupees across 17 districts of the state. He said the government has launched several initiatives for the welfare of farmers. He noted that from 2014 to 2026, the Modi government had introduced